ಇದು ಆಕಾಶವಾಣಿ ವಿಜಯಪುರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಅಂದರೆ 2026 ಇಸ್ವಿ ಜೂನ್ ತಿಂಗಳ 26 ತಾರೀಕು ಶುಕ್ರವಾರದ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಮಯ ಬೆಳಗಿನ 5:58:30 ಕೇಳುಗ ಬಾಂಧವರಿಗೆಲ್ಲ ಶುಭ ಮುಂಜಾನೆಯ ನಮನಗಳನ್ನು ಸಲ್ಲಿಸುತ್ತಾ ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ನಿಲಯದ ಕಾರ್ಯಕ್ರಮಗಳಿಗೆ ಸ್ವಾಗತ ಸುಸ್ವಾಗತ.

ಆಕಾಶವಾಣಿ ವಿಜಯಪುರ ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳ ಮಾಹಿತಿ. ಈ ಬೆಳಿಗ್ಗೆ ಇನ್ನು ಮುಂದೆ 6:10 ವಂದನಾ ಕಾರ್ಯಕ್ರಮ. ನಮ್ಮ ನಿಲಯದಿಂದ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. 6:30 ಬೆಂಗಳೂರು ನಿಲಯದಿಂದ ಚಿಂತನ ಕಾರ್ಯಕ್ರಮ ಮೂಡಿಬರುವುದು. 6:40 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮ. ಅದಕ್ಕೂ ಮುಂಚೆ 6:35 ರೈತರಿಗೆ ಸಲಹೆ ಎಂದಿನಂತೆ ಇರಲಿದೆ. 7:15 ನಮ್ಮ ನಿಲಯದಿಂದ ಭಾವಗೀತೆಗಳ ಕಾರ್ಯಕ್ರಮ. 7:45, 8:30 ಹಾಗೂ 9:30 ಕನ್ನಡ ಚಲನಚಿತ್ರ ಗೀತೆಗಳನ್ನು ಆಲಿಸಲಿದ್ದೀರಿ. 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರ. ನಂತರದಲ್ಲಿ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳನ್ನು ಆಲಿಸಲಿದ್ದೀರಿ. 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ಡಾಕ್ಟರ್ ಅನುಪಮ ನಿರಂಜನ್ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ. ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 12:30 ಆರೋಗ್ಯ ಸಂಚಿಕೆಯಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 12:00 ಪ್ರಗತಿ ಪಥ ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. 1:20 and 2:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಆತ್ಮೀಯರೇ, ಇಂದು ಸಂಜೆ ನಮ್ಮ ನಿಲಯದಿಂದ 5:00 ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ವಾರಕ್ಕೊಂದು ಕಥೆ ಮೂಡಿಬರುವುದು. 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ. ವಿಷಯ ತಂಬಾಕು ವ್ಯಸನ ನಿವಾರಣೆ ಕೇಂದ್ರ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು. ನಿಮ್ಹಾನ್ಸ್ ಬೆಂಗಳೂರು ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:00 ನಮ್ಮ ನಿಲಯದಿಂದ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಮೂಡಿಬರುವುದು. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ. ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಯೋಜನೆಗಳು ಮತ್ತು ಅವುಗಳಿಂದ ರೈತರಿಗೆ ಸಿಗುವ ಸೌಲಭ್ಯಗಳು, ಈ ಕುರಿತು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ವಿಜಯಪುರ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಿವನ್ಗೌಡ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು.

ರಾತ್ರಿ 7:45ಕ್ಕೆ ಕನ್ನಡ ಚಿತ್ರಗೀತೆಗಳು, 8 ಗಂಟೆಗೆ ಗಾತಾ ರಹೇಮ್ ಮೇರಾ ದಿಲ್ ಹಾಗೂ 8:30ಕ್ಕೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ ನಮ್ಮ ನಿಲಯದಿಂದ. ಆತ್ಮೀಯರೇ, ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ವಂದನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಪುರಂದರದಾಸರ ಕೃತಿಯೊಂದನ್ನು ಭೀಮ್ ಸಿಂಗ್ ಜೋಶಿಯವರ ಗಾಯನದಲ್ಲಿ.

ಆಕಾಶವಾಣಿ ವಿಜಯಪುರ ಇದುವರೆಗೆ ವಂದನಾ ಕಾರ್ಯಕ್ರಮ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನಾ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ, ಡಾಕ್ಟರ್ ಶಹಸೀನಾ ಬೇಗಂ ಅವರಿಂದ.
2: ಮೊಹರಂ ಮುಸ್ಲಿಮರಲ್ಲಿ ಹಬ್ಬಗಳನ್ನು ದೈವಿಕ ಘಟನೆ ಎಂಬ ನಂಬಿಕೆಯ ಆಧಾರದ ಮೇಲೆ ಆಚರಿಸಲಾಗುತ್ತದೆ. ಹಬ್ಬಗಳು ಮಾನವನಲ್ಲಿ ತ್ಯಾಗ, ನಿಷ್ಠೆ, ನೈತಿಕ ಮೌಲ್ಯ, ಧಾರ್ಮಿಕ ಶ್ರದ್ಧೆಗಳನ್ನು ಬಲಗೊಳಿಸುತ್ತವೆ. ಭಾವೈಕ್ಯದ ಪ್ರತೀಕವಾದ ಮೊಹರಂ ಹಬ್ಬದ ಆಚರಣೆಗೆ ಸಂಬಂಧಿಸಿದಂತೆ ಚಾರಿತ್ರಿಕ ಮತ್ತು ಧಾರ್ಮಿಕ ಹಿನ್ನೆಲೆ ಇದೆ. ಮೊಹರಂ ಇಸ್ಲಾಂ ಸಂವರ್ಷದ ಪ್ರಥಮ ತಿಂಗಳು. ಈ ತಿಂಗಳ ಅರ್ಧಚಂದ್ರ ದುಃಖದ ಸಂಕೇತವಾಗಿದೆ. ಇಸ್ಲಾಂ ಧರ್ಮಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡ ಹಜರತ್ ಹಸೇನ್ ಹುಸೇನ್ ಅವರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಲಾಗುತ್ತದೆ. ಇಸ್ಲಾಂ ಧರ್ಮದ ಸಂಸ್ಥಾಪಕರಾದ ಮೊಹಮ್ಮದ್ ಪೈಗಂಬರವರ ಪುತ್ರಿ ಬಿಬಿ ಫಾತಿಮಾ, ಅವರ ಪತಿ ಹಜರತ್ ಅಲಿ, ಇವರು ನಾಲ್ಕನೇ ಖಲೀಫರಾಗಿದ್ದರು. ಖಲೀಫಾ ಎಂದರೆ ರಾಜಕೀಯ ಮತ್ತು ಧಾರ್ಮಿಕ ಮುಖಂಡ ಎಂದು. ಹಜರತ್ ಅಲಿ ಅವರ ಬಳಿಕ ಹಜರತ್ ಹುಸೇನ್ ಅವರು ಖಲೀಫರಾಗಬೇಕಾಗಿತ್ತು. ಇಸ್ಲಾಂ ವಿರೋಧಿ ನಾಯಕನಾದ ಅಬು ಸುಫಿಯಾನ್ ಅವನ ಮೊಮ್ಮಗ ಯಜೀದ್ ತಾನೇ ಸ್ವಯಂ ಖಲೀಫನೆಂದು ಘೋಷಿಸಿಕೊಂಡು ಧಾರ್ಮಿಕ ನಂಬಿಕೆಗಳ ಮೂಲವನ್ನು ಹಳೆಯುತ್ತಿದ್ದ. ಈ ಅನ್ಯಾಯಗಳನ್ನ ಇಮಾಮ್ ಹುಸೇನ್ ಪ್ರತಿಭಟಿಸುತ್ತಿದ್ದರು. ಇದರಿಂದ ಕುಪಿತನಾದ ಯಜೀದ್ ನಿರಂತರ ಹಿಂಸೆ ನೀಡಲು ಪ್ರಾರಂಭಿಸಿದ. ಈತನ ಕ್ರೂರ ನಡವಳಿಕೆ ಹಾಗೂ ನಿರಂಕುಶ ಆಡಳಿತದಿಂದ ಕುಫದ ಜನತೆಗೆ ತೀರಾ ಸಂಕಷ್ಟಕ್ಕೆ ಒಳಗಾಯಿತು. ಸತ್ಯ, ಧರ್ಮ, ನ್ಯಾಯಕ್ಕಾಗಿ ಇಮಾಮ್ ಹುಸೇನ್ ತಮ್ಮ 72 ಜನ ಅನುಯಾಯಿಗಳೊಡನೆ ಯಜೀದ್ನ ವಿರುದ್ಧ ಯುದ್ಧ ಸಾರಿದರು. ಕ್ರೂರಿಯಾಗಿದ್ದ ಯಜೀದ್ ಮರುಭೂಮಿಯ ಸುಡು ಬಿಸಿಲಿನಲ್ಲಿ ಹಸಿವು ಬಾಯಾರಿಕೆಯಿಂದ ನರಳುವಂತೆ ಮಾಡಿದ. ಕ್ರಿಸ್ತಶಕ 682 ಮೊಹರಂ ತಿಂಗಳ 10 ದಿನ ಕರ್ಬಲಾ ಎಂಬ ಪ್ರದೇಶದಲ್ಲಿ ಘೋರ ಯುದ್ಧ ನಡೆಯಿತು. ಇಮಾಮ್ ಹುಸೇನ್ ಅವರನ್ನು

0: ದಾರುಣವಾಗಿ ಹತ್ಯೆ ಮಾಡಲಾಯಿತು. ಆದ್ದರಿಂದ ಈ ಹಬ್ಬದಲ್ಲಿ ಯಾವುದೇ ಸಡಗರ ಸಂಭ್ರಮ ಇರುವುದಿಲ್ಲ. ಹಸೇನ್ ಹುಸೇನ್ ಅವರ ಪುಣ್ಯ ಸ್ಮರಣೆಯ ನಿಮಿತ್ತ ಶೋಕಾಚರಣೆ ಮಾಡಲಾಗುತ್ತದೆ, ಮರ್ಸಿಯಾ ಅಥವಾ ಶೋಕಗೀತೆಗಳನ್ನ ಹಾಡಲಾಗುತ್ತದೆ. ಭಾರತದಲ್ಲಿ ಇಸ್ಲಾಂ ಧರ್ಮ ಪ್ರವೇಶವಾದ ಮೇಲೆ ದಕ್ಷಿಣ ಭಾರತದಲ್ಲಿ ಮೊಹರಂ ಆಚರಣೆ ಶಿಯಾ ಜನರಿಂದ ಆರಂಭವಾಯಿತು. ಬಹಮನಿ ಸುಲ್ತಾನರ ಕಾಲದಲ್ಲಿ ಇರಾನಿಯರ ಮಹತ್ವ ಅಧಿಕವಾಗಿದ್ದ ಕಾರಣ ಅವರ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪ್ರಭಾವಕ್ಕೆ ಸ್ಥಳೀಯರು ಒಳಗಾದರು. ಮುಸಲ್ಮಾನ ದೊರೆಗಳು ಮೊಹರಂ ಹಬ್ಬದ ಆಚರಣೆಯ ಮೂಲಕ ತಮ್ಮ ಶಿಯಾ ಮತದ ನಿಲುವುಗಳು ಪ್ರಚಾರವಾದುದಕ್ಕೆ ಸಂತೋಷಪಟ್ಟರು. ಹೀಗೆ ಜನತೆ ತಮಗೆ ಅರಿವಿಲ್ಲದಂತೆ ಒಂದು ಬಗೆಯ ಮುಗ್ಧತೆಯಿಂದ ಒಟ್ಟಾಗಿ ಕಲೆತು ಪಾಲ್ಗೊಂಡಿದ್ದರ ಪರಿಣಾಮವಾಗಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೂ ಅನುವು ದೊರೆಯಿತು. ಮುಖ್ಯವಾಗಿ ಗ್ರಾಮೀಣ ಭಾಗಗಳಲ್ಲಿ ಮೊಹರಂ ಆಚರಣೆಯನ್ನ ಬಾಬಯ್ಯನ ಹಬ್ಬವೆಂದು ಕರೆಯುತ್ತಾರೆ. ಹಜರತ್ ಹುಸೇನ್ ಮತ್ತು ಅವರ ಅನುಯಾಯಿಗಳು ವೈರಿಗಳ ಆಕ್ರಮಣವನ್ನು ತಡೆಯಲು ತಾವಿದ್ದ ಗುಡಿಸಲುಗಳ ಸುತ್ತ ತಗ್ಗುಗಳನ್ನ ನಿರ್ಮಿಸಿದ್ದರು. ಅದರ ಸಂಕೇತವಾಗಿ ಪಂಜೆಯಿಡುವ ಆಶುರ್ಖಾನೆಯ ಎದುರು ಆಳವಾದ ತಗ್ಗು ತೋಡುತ್ತಾರೆ. ಇದನ್ನು ಅಲಾವಿ ಎಂದು ಕರೆಯುತ್ತಾರೆ. ಮೊಹರಂ ತಿಂಗಳ 9ನೆಯ ರಾತ್ರಿ ತಗ್ಗಿಗೆ ಕಟ್ಟಿಗೆಗಳನ್ನ ಹಾಕಿ ಅಗ್ನಿ ಹೊತ್ತಿಸಲಾಗುತ್ತದೆ. ಹರಕೆ ಹೊತ್ತವರು ಉಪ್ಪನ್ನು ಅಲಾವಿಗೆ ಸುರಿಯುತ್ತಾರೆ. ದುಷ್ಟಶಕ್ತಿಗಳ ನಿವಾರಣೆಗಾಗಿ ಕೆಂಡ ತುಣಿಯುವುದು, ಕೆಂಡದ ಸ್ನಾನ ಮಾಡುವುದು ಮುಂತಾದ ಆಚರಣೆಗಳು ನಡೆಯುತ್ತವೆ. 10ನೇ ದಿನ ತಾಬೂತ್ ಮತ್ತು ಪಂಜಗಳ ಮೆರವಣಿಗೆ ಮಾಡಲಾಗುತ್ತದೆ. ಹುಲಿವೇಷ, ಹೆಜ್ಜೆ ಕುಣಿತ ಮೊದಲಾದ ಕುಣಿತಗಳು ಮೆರವಣಿಗೆಗೆ ರಂಗೇರಿಸುತ್ತವೆ. ಭಕ್ತಾದಿಗಳು ಫಾತಿಹ ಓದಿಸುವುದು, ಹರಕೆ ಸಲ್ಲಿಸುವುದು ಮಾಡುತ್ತಾರೆ. ಈ ಆಚರಣೆ ಶಿಯಾ ಸುನ್ನಿಗಳ ಮುಸಲ್ಮಾನರಲ್ಲಿ ಭಿನ್ನವಾಗಿರುತ್ತದೆ. ಪ್ರಾದೇಶಿಕವಾಗಿಯೂ ಸ್ಥಳೀಯ ಸಾಂಸ್ಕೃತಿಕ ಪ್ರಭಾವಗಳಿಂದಲೂ ಭಿನ್ನವಾಗಿರುತ್ತದೆ. ಒಟ್ಟಿನಲ್ಲಿ ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯನ್ನು ಸಾರುವ ಈ ಹಬ್ಬ 10 ದಿನ ಆಚರಿಸಲಾಗುತ್ತದೆ. ಸಂಸ್ಕೃತಿ ಕಲೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಶ್ರೇಷ್ಠ ಕಲೆ ಸಂಕುಚಿತ ಭಾವನೆಗಳನ್ನು ಕಳಚಿ ಮನುಷ್ಯತ್ವವನ್ನ ಅರಳಿಸುತ್ತದೆ. ಜಾತಿ ಮತದ ಎಲ್ಲೆಯನ್ನ ಮೀರಿ ಮಾನವೀಯತೆಯನ್ನ ಬೆಳಗಿಸುತ್ತದೆ.
1: ಇದುವರೆಗೆ ಡಾಕ್ಟರ್ ಶಹಸೀನಾ ಬೇಗಂ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಶಿವನಗೌಡ ಪಾಟೀಲ್, ಜಂಟಿ ಕೃಷಿ ನಿರ್ದೇಶಕರು, ವಿಜಯಪುರ ಜಿಲ್ಲೆ. ನಾವು ಜೂನ್ 1 ತಾರೀಕಿನಿಂದ ಜೂನ್ 30ರವರೆಗೆ ಖೇತ್ ಬಚಾವೋ ಅಭಿಯಾನವನ್ನು ಆರಂಭಿಸಿದ್ದೇವೆ. ಈ ಖೇತ್ ಬಚಾವೋ ಆಂದೋಲನದ ಮೂಲ ಉದ್ದೇಶ ಏನಪ್ಪ ಅಂದರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು, ಜೊತೆಗೆ ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಮಾಡಿ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸುವ ಸಂಬಂಧ ಈ ಖೇತ್ ಬಚಾವೋ ಆಂದೋಲನವನ್ನು ಪ್ರಾರಂಭಿಸಲಾಗಿದೆ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಹಾಗೂ ಕೃಷಿ ಇಲಾಖೆ ವತಿಯಿಂದ, KVK ಹಾಗೂ ಕೃಷಿ ಸಂಬಂಧಿತ ಇಲಾಖೆ ವತಿಯಿಂದ ಈ ಒಂದು ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಇದರ ಮೂಲ ಉದ್ದೇಶ ಮಣ್ಣನ್ನು ಉಳಿಸಿ ಅಥವಾ ಮಣ್ಣನ್ನು ಸಂರಕ್ಷಣೆ ಮಾಡಿ ಮತ್ತು ಉತ್ತಮ ಇಳುವರಿಯನ್ನು ಯಾವ ರೀತಿ ಪಡೆಯಬೇಕು ಎಂಬುವ ಮೂಲ ಉದ್ದೇಶದಿಂದ ಎಲ್ಲ ರೈತರೊಂದಿಗೆ ಸಂವಾದ ಹಾಗೂ ಪ್ರಚಾರ ಮತ್ತು ವಿವಿಧ ಮಾಧ್ಯಮಗಳ ಮೂಲಕ ರೈತರಿಗೆ ಪ್ರಚಾರ ಮಾಡುವುದು ಇದರ ಮೂಲ ಉದ್ದೇಶ ಇದೆ. ಏನು ಇವತ್ತಿನ ದಿವಸ ಅತಿಯಾದ ರಾಸಾಯನಿಕ ಗೊಬ್ಬರವನ್ನು ಮತ್ತು ಅಸಮತೋಲನ ಗೊಬ್ಬರವನ್ನು ಉಪಯೋಗ ಮಾಡುವುದರಿಂದ ಯಾವ ರೀತಿ ಮಣ್ಣಿನ ವೈವಿಧ್ಯತೆಯನ್ನು ನಾವು ಹಾಳು ಮಾಡ್ತಾ ಇದ್ದೀವಿ, ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಚಟುವಟಿಕೆ ಮೇಲೆ ಯಾವ ರೀತಿ ಋಣಾತ್ಮಕ ಪರಿಣಾಮ ಬೀರ್ತಾ ಇದೆ ಎಂಬುವ ಬಗ್ಗೆ ರೈತರಿಗೆ ಮುಟ್ಟಿಸುವಗೋಸ್ಕರ ಈ ಒಂದು ಖೇತ್ ಬಚಾವೋ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಉತ್ತಮ ಇಳುವರಿಯನ್ನು ಯಾವ ರೀತಿ ಪಡೆಯಬೇಕು ಮತ್ತು ಸಾವಯವ

ಸಾವಯವ ಇಂಗಾಲದ ಪ್ರಮಾಣ ಎಷ್ಟಿರಬೇಕು, ಇರುವುದರಿಂದ ಏನು ಅನುಕೂಲತೆಗಳು ಎಂಬುವ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಟ್ಟು ರೈತರಿಗೆ ತಿಳುವಳಿಕೆ ಹೇಳ್ತಾ ಇದ್ದೀವಿ. ಆ ಕಾರಣ ಈ ಖೇತ್ ಬಚಾವೋ ಅಭಿಯಾನದಲ್ಲಿ ಎಲ್ಲ ರೈತ ಬಾಂಧವರು ಭಾಗಿಯಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ ಜೊತೆಗೆ ಇದರ ಮೂಲ ಉದ್ದೇಶವನ್ನು ನಾವೆಲ್ಲರೂ ಕೂಡಿ ಪಾಲಿಸೋಣ ಅಂತ ಹೇಳಿ ಈ ಒಂದು ಅಭಿಯಾನದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅತ್ತಿಕೊಂಡು ಮತ್ತೊಮ್ಮೆ ವಿನಂತಿಸುತ್ತಾ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.

ರೈತರಿಗೆ ಸಲಹೆ ಕಾರ್ಯಕ್ರಮವನ್ನ ಇದುವರೆಗೆ ಕೇಳಿದ್ದೀರಿ. ಕಾರ್ಯಕ್ರಮ ಮೂಡಿ ಬಂದದ್ದು ಆಕಾಶವಾಣಿಯ ವಿಜಯಪುರ FM ನಿಂದ.

ಆಕಾಶವಾಣಿ ವಿಜಯಪುರ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ, ನಿರೀಕ್ಷಿಸಿ.

ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಪದಗಳು ಶಾಂತವ್ವ ಆರ್ ಮಾದರ್ ಹಾಗೂ ತಂಡದವರಿಂದ.

ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ ಶಾಂತವ್ವ ಆರ್ ಮಾದರ್ ಹಾಗೂ ತಂಡದವರಿಂದ. ಇದು ಆಕಾಶವಾಣಿಯ ವಿಜಯಪುರ ಎಫ್ಎಂ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಿಜಯಪುರ ಕೇಂದ್ರವಿದು.
1: ಅಲ್ಲೇ ಹಾಕೊಂಡಿರ್ತಾವನೋ ಇವ ಎಲ್ಲಿವನು ಈ ಕಡೆ ಹೊಂಟಿ ಮತ್ತೆ ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕ ಏನು ನೋಡ್ತೀವೋ ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರ ಏ ಹಗರ್ ಹೋಗು ಅವಸರ ಮಾಡಬೇಡ.
2: ಹೌದು, ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ. ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ. ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ನೀಡುವ ಗೌರವ. ಸ್ವಚ್ಛ ಸುಂದರ ಸದೃಢ ಗ್ರಾಮ ದೇಶದ ಪ್ರಗತಿ ಹಾಗೂ ಚೈತನ್ಯದ ಸಂಗಮ.

ಆಕಾಶವಾಣಿಯ ವಿಜಯಪುರ ಎಫ್ಎಂ ಆತ್ಮೀಯರೇ, ಇನ್ನು ಮುಂದೆ ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರುವುದು.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಮ್ಮಾ ಅಮ್ಮಾ,
1: ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ನಿಮ್ಮೊಡನಿರುವೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್, ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಈಗ ವಾರ್ತೆಗಳ ವಿವರ. ಸಾಕ್ಷ್ಯವೂ ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ನಿರಂತರವಾಗಿರುವ ಮಾದಕ ವಸ್ತು ವ್ಯಸನದ ಸಮಸ್ಯೆಗಳು, ಹೊಸ ಸವಾಲುಗಳು ಮತ್ತು ನವೀನ ಪರಿಹಾರಗಳು ಧ್ಯೇಯದೊಂದಿಗೆ ಅಕ್ರಮ ಮಾದಕ ದ್ರವ್ಯಗಳ ಬಳಕೆ ಮತ್ತು ಸಾಗಣೆಯ ಪ್ರಮುಖ ಸಮಸ್ಯೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ವಿಶ್ವಸಂಸ್ಥೆ ಹೊಂದಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮ್ಹಾನ್ಸ್ ವ್ಯಸನಮುಕ್ತಿ ಕೇಂದ್ರದ ಮುಖ್ಯಸ್ಥ ಹಾಗೂ ಖ್ಯಾತ ಮನೋ ಆರೋಗ್ಯ ತಜ್ಞ ಡಾ ಮಹೇಶ್ ಮಹದೇವಯ್ಯ ಮಾದಕ ದ್ರವ್ಯಗಳ ವ್ಯಸನದ ಪರಿಣಾಮಗಳ ಕುರಿತು ಹಾಗೂ ಡಿಮ್ಹಾನ್ಸ್ ಸಂಸ್ಥೆಯಲ್ಲಿ ಲಭ್ಯ ವ್ಯಸನಮುಕ್ತಿ ಚಿಕಿತ್ಸೆ, ಆರೈಕೆ ಮತ್ತು ಪುನರ್ವಸತಿ ಸೌಲಭ್ಯಗಳ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಬಳಕೆಯ ಸಮಸ್ಯೆಗಳು ಹೊಸ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಮದ್ಯ ಅಂದರೆ ಆಲ್ಕೋಹಾಲ್,

0: ತಂಬಾಕು, ಟೊಬ್ಯಾಕೋ, ಗಾಂಜಾ, ಕ್ಯಾನಬಿಸ್, ಓಪಿಯಾಯ್ಡ್ ಮತ್ತು ಇತರ ಮಾದಕ ವಸ್ತುಗಳ ಬಳಕೆಯಿಂದ ಆರೋಗ್ಯ ಮತ್ತು ಸಮಾಜದ ಮುಂದೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ವ್ಯಸನವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಕುಟುಂಬ ಜೀವನ, ಶಿಕ್ಷಣ ಮತ್ತು ಉದ್ಯೋಗದ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಆದರೆ ವ್ಯಸನವು ಚಿಕಿತ್ಸೆ ನೀಡಬಹುದಾದಂತಹ ವೈದ್ಯಕೀಯ ಸ್ಥಿತಿಯಾಗಿದ್ದು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ಸಂಪೂರ್ಣ ಚೇತರಿಕೆ ಸಾಧ್ಯ. ಡಿಮ್ಯಾನ್ ಸಂಸ್ಥೆಯು ಹಲವು ದಶಕಗಳಿಂದ ವ್ಯಸನ ಚಿಕಿತ್ಸಾ ಕ್ಷೇತ್ರದ ಮುಂಚೂಣಿಯಲ್ಲಿ ಪಾತ್ರವಹಿಸುತ್ತಿದೆ. ಈಗ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ನೆರವಿನಿಂದ ಆರಂಭವಾಗಿರುವ ಅಡಿಕ್ಷನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಈ ಸೇವೆಗಳನ್ನು ಇನ್ನಷ್ಟು ಬಲಪಡಿಸಿದೆ. ಇದರ ಜೊತೆಗೆ ವ್ಯಸನ ಸಮಸ್ಯೆಗೆ ಒಳಗಾಗುವ ಅಪಾಯದಲ್ಲಿರುವ ಹದಿಹರೆಯದ ಮಕ್ಕಳು ಮತ್ತು ಯುವಕರಿಗಾಗಿ ವಿಶೇಷ ಸೇವೆಗಳನ್ನು ಒದಗಿಸುವ ಹೊಸ ಕೇಂದ್ರವೊಂದನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಲು ಯೋಜಿಸಿದ್ದು ಇದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡುವ ನಿರೀಕ್ಷೆ ಇದೆ. ಮಾದಕ ವಸ್ತು ಬಳಕೆ ತಡೆಗಟ್ಟುವಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಡಿಮ್ಯಾನ್ಸ್ ಒಟ್ಟಾಗಿ ಉತ್ತಮ ಕೆಲಸ ಮಾಡುತ್ತಿವೆ. ಡಿಮ್ಯಾನ್ಸ್ ನ ಚಿಕಿತ್ಸಾ ಸೇವೆಗಳು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ನೆರವಾಗುತ್ತಿವೆ.
1: ಧಾರವಾಡ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ವಿ ವಿಜಯ್ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅಲ್ಲಪ್ಪ ಬಡಿಗೇರ್ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಯುವಜನರಲ್ಲಿ ಅರಿವು ಮೂಡಿಸುವ ಜಾಗೃತಿ ಶಿಬಿರಗಳನ್ನು ಸಂಘಟಿಸಲಾಗಿದೆ ಎಂದು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ವಿವರ ನೀಡಿದ್ದಾರೆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಶ್ವಿನಿ.
2: ಮಾದಕ ವಸ್ತುಗಳ ಅಕ್ರಮ ಸಾಗಣೆ ಸಮಾಜದ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ಉಂಟು ಮಾಡುತ್ತದೆ. ಈ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಮತ್ತು ಸಾರ್ವಜನಿಕರು ಒಟ್ಟಾಗಿ ಕೆಲಸ ಮಾಡಬೇಕು. ಜಾಗೃತಿ ಕಾರ್ಯಕ್ರಮಗಳು, ಶಿಕ್ಷಣ ಮತ್ತು ಕಾನೂನುಗಳ ಕಟ್ಟುನಿಟ್ಟಿನ ಅನುಷ್ಠಾನದಿಂದ ಮಾತ್ರ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಬಹುದು. ಪ್ರತಿಯೊಬ್ಬರೂ ತಮ್ಮ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು. ಕ್ರೀಡೆ, ಯೋಗ, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಉತ್ತಮ ಸ್ನೇಹ ಬಳಗವು ನಮ್ಮನ್ನು ವ್ಯಸನಗಳಿಂದ ದೂರವಿರಿಸುತ್ತದೆ. ನಾವು ಸ್ವತಃ ವ್ಯಸನಗಳಿಂದ ದೂರವಿದ್ದು ಇತರರಿಗೂ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಮಾದಕ ವಸ್ತುಗಳಿಗೆ ಇಲ್ಲ ಎಂದು ಹೇಳಿ ಆರೋಗ್ಯಕರ ಮತ್ತು ಸುರಕ್ಷಿತ ಸಮಾಜವನ್ನು ನಿರ್ಮಿಸೋಣ ಎಂದು ಧಾರವಾಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಈ ಮೂಲಕ ತಿಳಿಸಿರುತ್ತಾರೆ.
1: ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆಯನ್ನು ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸಲು ಇಂದು ಹೊಸದಿಲ್ಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-29 ಬಿಡುಗಡೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದ ಪ್ರತಿಯೊಂದು ಹನಿ ನೀರಿನ ಸಮರ್ಪಕ ಬಳಕೆ, ಜಲಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ಅಣೆಕಟ್ಟೆಗಳ ಹೂಳೆತ್ತಿ ರೈತರಿಗೆ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕಲ್ಪಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಗುರಿ ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಅಣೆಕಟ್ಟೆಗೆ ನೂತನವಾಗಿ ಅಳವಡಿಸಲಾದ 33 ಹೊಸ ಜಲ ಹೊರಸೂಸು ದ್ವಾರಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ದೇಶದ ಜಲಭದ್ರತೆಯನ್ನು ಬಲಪಡಿಸಿ ನೀರಾವರಿ ಸಾಮರ್ಥ್ಯ ವೃದ್ಧಿಸುವತ್ತ ಗಮನಹರಿಸಿದೆ. ರೈತರ ಹಿತಾಸಕ್ತಿ ಕಾಪಾಡಲು ಆಧುನಿಕ ಜಲಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು. ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಎನ್ ಚಂದ್ರಬಾಬು ನಾಯ್ಡು ಮತ್ತು ಎ ರೇವಂತ್ ರೆಡ್ಡಿ ಅವರೊಂದಿಗೆ ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಮಹತ್ವದ ಚರ್ಚೆ ನಡೆಸಿದ್ದಾಗಿ ಸಚಿವ ಸಿಆರ್ ಪಾಟೀಲ್ ಹೇಳಿದರು. ರಾಜ್ಯದಲ್ಲಿ

ಈ ಮಳೆ ಅಭಾವದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಜುಲೈ ಎರಡನೇ ವಾರದಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಮೋಡ ಬಿತ್ತನೆ ಬಗ್ಗೆ ಯೋಜಿಸಲಾಗುವುದು ಎಂದು ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ ನೆರೆ ಬರ ತಾತ್ಕಾಲಿಕ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಸಚಿವರು, ಹವಾಮಾನ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ರಾಜ್ಯದ ಮಳೆ ಕೊರತೆ ಪ್ರದೇಶಗಳಲ್ಲಿ ಮೋಡ ಬಿತ್ತನೆ ಸಾಧ್ಯತೆ ಹಾಗೂ ಪರಿಣಾಮಗಳ ಬಗ್ಗೆ ತಜ್ಞರ ಸಲಹೆ ಪಡೆದು ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು. ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಅವರು ಭರವಸೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿರುವ ವಿಕಸಿತ ಭಾರತ 2047 ಸಂಕಲ್ಪವನ್ನು ಸಾಕಾರಗೊಳಿಸುವಲ್ಲಿ ಯುವಜನರ ಪಾತ್ರ ಮಹತ್ವದ್ದು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಎಂಇಎಸ್ ಸ್ವಾಯತ್ತ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಅಭಿವೃದ್ಧಿ ಹೊಂದಿದ ಭಾರತ 2047 ಸ್ವಯಂ ಸಾಕ್ಷಾತ್ಕಾರದಿಂದ ರಾಷ್ಟೀಯತೆಯವರೆಗೆ ರಾಷ್ಟೀಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಬಹುಶಿಸ್ತೀಯ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತಿದ್ದು, ವಿದ್ಯಾರ್ಥಿಗಳನ್ನು ವಿಷಯಗಳ ಮಿತಿಗಳಿಂದ ಹೊರತಂದು ಸಮಗ್ರ ವ್ಯಕ್ತಿತ್ವ ರೂಪಿಸುವ ಗುರಿ ಹೊಂದಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸಿದ್ದು, ಸಾಧನೆಗಳ ಹೊತ್ತಗೆಯನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಬಿಡುಗಡೆ ಮಾಡಿದರು. ಚಿತ್ರದುರ್ಗದ ಧವಳಗಿರಿಯ ಶ್ರೀ ಕ್ಷಿಪ್ರಪ್ರಸಾದ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊತ್ತಿಗೆಯನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯಕ್ಕೆ ಅವರು ಚಾಲನೆ ನೀಡಿದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಾಗೂ ತ್ಯಾಗ ಬಲಿದಾನದ ದ್ಯೋತಕವಾಗಿ ಮೊಹರಂ ತಿಂಗಳ ಕೊನೆಯ ಮತ್ತು ಅತ್ಯಂತ ಪ್ರಮುಖ ದಿನ ಅಶುರಾವನ್ನು ಇಂದು ಆಚರಿಸಲಾಗುತ್ತಿದೆ. ಕರ್ಬಲಾ ಕದನದಲ್ಲಿ ಇಮಾಮ್ ಹುಸೇನ್ ಅವರು ಹುತಾತ್ಮಗೊಂಡ ಈ ದಿನವನ್ನು ದೇಶಾದ್ಯಂತ ಶೋಕದ ದಿನವಾಗಿ ಪರಿಗಣಿಸಲಾಗುತ್ತದೆ. ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳಾದ ಮೊಹರಂನ 10ನೇ ದಿನವನ್ನು ಅಶೂರಾ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಉಪವಾಸ ಹಾಗೂ ಪ್ರಾರ್ಥನಾ ಮಂದಿರಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತಿದೆ. ಧಾರವಾಡ, ಹುಬ್ಬಳ್ಳಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ನಿನ್ನೆ ಪಂಜಗಳ ಮೆರವಣಿಗೆ, ಕೆಂಡ ಹಾಯುವ ಸಂಪ್ರದಾಯ ಪಾಲಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ವಿಜಯಪುರ. ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪುಟ್ಟು ಕುಲಕರ್ಣಿಯವರ ರಚನೆಯನ್ನು ಕೇಳೋಣ. ಮೇಘನಾ ಕುಲಕರ್ಣಿಯವರು ಹಾಡಿದ್ದಾರೆ.

ಡಾಕ್ಟರ್, ಇನ್ನು ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ ಕೇಳಿ ಬರಲಿದೆ, ಮಥುರಾ ದೀಕ್ಷಿತ್ ಹಾಗೂ ಕೆ ಎಂ ಕುಸುಮ ಅವರ ಗಾಯನದಲ್ಲಿ.

ಭಾವಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

0: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಣೆ ಇದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
2: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ.
2: ಹಸಿರಾಗುವೆ
0: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188 ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ ಟಿ20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ಧ ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ವಾರ್ತೆಗಳ ವಿವರ. ಬಿಕ್ಕಟ್ಟಿನ ಸಮಯದಲ್ಲಿ ತನ್ನ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಅಭಿವೃದ್ಧಿ ಆದ್ಯತೆಗಳನ್ನು ಕೈಗೆತ್ತಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ 2023 ಮತ್ತು 2024 ಬ್ಯಾಚ್ಗಳ ಮಿಲಿಟರಿ ಎಂಜಿನಿಯರ್ ಸೇವೆಗಳ ಅಧಿಕಾರಿ ತರಬೇತುದಾರರನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಗಳು, ಸ್ವಾವಲಂಬನೆಯು ರಾಷ್ಟ್ರಗಳಿಗೆ ಕಾರ್ಯತಂತ್ರದ ಅಗತ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳು, ಸುಧಾರಿತ ತಂತ್ರಜ್ಞಾನ ಮತ್ತು ದೃಢವಾದ ದೇಶೀಯ ಕೈಗಾರಿಕಾ ನೆಲೆಯು ಒಂದು ರಾಷ್ಟ್ರದ ಕಾರ್ಯಾಚರಣೆಯ ಸಿದ್ಧತೆ ಮತ್ತು ಕಾರ್ಯತಂತ್ರದ ಪರಿಣಾಮಕಾರಿ ತತ್ವವನ್ನು ಹೆಚ್ಚಿಸಲು ಹೇಗೆ ಮುಖ್ಯವಾಗಿದೆ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸಾಬೀತಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನಾವೀನ್ಯತೆಯನ್ನು ಅಳವಡಿಸಿಕೊಳ್ಳಲು, ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಮತ್ತು ಅವರು ಕೈಗೊಳ್ಳುವ ಪ್ರತಿಯೊಂದು ಯೋಜನೆಯಲ್ಲಿ ಶ್ರೇಷ್ಠತೆಗಾಗಿ ಶ್ರಮಿಸುವಂತೆ ಅವರು ಯುವ ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಿಶೇಷ ನ್ಯಾಯವಾದಿ ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ನೇತೃತ್ವದ ಕ್ರಾಂತಿಯು ಹಣಕಾಸು ಸೇವೆಗಳನ್ನು ಹೆಚ್ಚು ಸುಲಭವಾಗಿ ಮತ್ತು ಕೈಗೆಟುಕುವಂತೆ ಮಾಡುತ್ತಿದೆ, ಸುಲಭತೆಯನ್ನು ಹೆಚ್ಚಿಸುತ್ತಿದೆ ಮತ್ತು ಜನರನ್ನು ಸಬಲೀಕರಣಗೊಳಿಸುತ್ತಿದೆ ಎಂಬುದರ ಕುರಿತು ಚರ್ಚೆ ನಡೆಸಲಾಯಿತು. ಭಾರತ ಪ್ರಪಂಚದಾದ್ಯಂತದ ಪಾಲುದಾರ ರಾಷ್ಟ್ರಗಳೊಂದಿಗೆ ತನ್ನ ಅನುಭವವನ್ನು ಹಂಚಿಕೊಳ್ಳಲು ಬದ್ಧವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಇದೇ 29ರವರೆಗೆ ಸೀಶೆಲ್ಸ್ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದು, ಸೀಶೆಲ್ಸ್ ರಾಷ್ಟ್ರೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗಿಯಾಗಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೀಶೆಲ್ಸ್ ಅಧ್ಯಕ್ಷರಾದಂಥ ಡಾ ಪ್ಯಾಟ್ರಿಕ್ ಹೆರ್ಮನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದೆ.

0: ಮಾಡಲಿದ್ದಾರೆ. ಪ್ರಧಾನಮಂತ್ರಿಯವರು ಸಿಶೆಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಮಾದಕ ದ್ರವ್ಯ ಸಮನ್ವಯ ಕೇಂದ್ರದ 10ನೇ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ದಳ ಆಯೋಜನೆ ಮಾಡಿರುವ ಈ ಸಭೆಯಲ್ಲಿ ದೇಶಾದ್ಯಂತ ಮಾದಕ ದ್ರವ್ಯ ಕಳ್ಳ ಸಾಗಣೆ ಮತ್ತು ಮಾದಕ ದ್ರವ್ಯ ದುರುಪಯೋಗವನ್ನು ಎದುರಿಸುವ ಪ್ರಯತ್ನಗಳನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು ಮತ್ತು ಮಾದಕ ದ್ರವ್ಯ ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರು ವಿವಿಧ ಪಾಲುದಾರರೊಂದಿಗೆ ವ್ಯಾಪಕ ಸಮಾಲೋಚನೆಗಳ ಮೂಲಕ ಸಿದ್ದಪಡಿಸಲಾದ ಮಾದಕ ದ್ರವ್ಯ ನಿಯಂತ್ರಣ 2026-2029 ವಿಷನ್ ಡಾಕ್ಯುಮೆಂಟ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಇದೇ ವೇಳೆ ಅಮಿತ್ ಶಾ ಅವರು ಎನ್ಸಿಬಿ ವಾರ್ಷಿಕ ವರದಿ 2025 ಕೂಡ ಬಿಡುಗಡೆ ಮಾಡಲಿದ್ದು, ಹಾಗೂ ಜಮ್ಮು ಮತ್ತು ಗುವಾಹಟಿಯಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ಎನ್ಸಿಬಿ ವಲಯ ಕಚೇರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮಾದಕ ವಸ್ತು ಕಳ್ಳ ಸಾಗಣೆ ವಿರುದ್ಧ ಸರ್ಕಾರದ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಬಲಪಡಿಸುವುದು ಮತ್ತು ಮಾದಕ ವಸ್ತು ಮುಕ್ತ ಭಾರತದ ದೃಷ್ಟಿಕೋನವನ್ನು ಮುನ್ನಡೆಸುವುದು ಈ ಸಭೆಯ ಮೂಲ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದವು ಜಾಗತಿಕ ಆರ್ಥಿಕತೆಯನ್ನು ಬೆಂಬಲಿಸುವ ಶಕ್ತಿಯ ಗಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಇಂಡಿಯಾ ಗ್ಲೋಬಲ್ ಫೋರಂ ಯುಕೆ ಇಂಡಿಯಾ ವೀಕ್ ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಟನ್ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವು ಭಾರತ ಇದುವರೆಗೆ ಮಾಡಿಕೊಂಡಿರುವಂತಹ ಅತ್ಯಂತ ಸಮಗ್ರ ಒಪ್ಪಂದವಾಗಿದೆ ಎಂದು ಹೇಳಿದ್ದಾರೆ. ಜುಲೈ 15 ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಅನುಷ್ಠಾನಕ್ಕೆ ಎರಡೂ ದೇಶಗಳ ಸಿದ್ಧತೆಯನ್ನು ಪರಿಶೀಲಿಸಲು ಸಚಿವರು 3 ಬ್ರಿಟನ್ ಭೇಟಿಯಲ್ಲಿದ್ದಾರೆ. ಈ ಒಪ್ಪಂದವು ಜಾಗತಿಕ ಮೌಲ್ಯ ಸರಪಳಿಗಳಲ್ಲಿ ಎರಡೂ ದೇಶಗಳನ್ನು ಮತ್ತಷ್ಟು ಸಂಯೋಜಿಸುತ್ತದೆ ಮತ್ತು ಆರ್ಥಿಕ ಸಹಕಾರ ಹಾಗೂ ಬೆಳವಣಿಗೆಗೆ ನೂತನ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪ್ರತಿಪಾದಿಸಿದ್ದಾರೆ. ರಕ್ಷಣೆ ಮತ್ತು ನಿರ್ಣಾಯಕ ಖನಿಜಗಳು ಸೇರಿದಂತೆ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಸಹಕಾರವನ್ನು ಸ್ಥಿರವಾಗಿ ವಿಸ್ತರಿಸುತ್ತವೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಈ ತಿಂಗಳ 21 ನಡೆದಂತಹ ನೀಟ್ ಯುಜಿ 2026 ಮರುಪರೀಕ್ಷೆಯ ತಾತ್ಕಾಲಿಕ ಉತ್ತರ ಕೀಗಳ ಕುರಿತು ಪ್ರಶ್ನಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಅಭ್ಯರ್ಥಿಗಳಿಗೆ ಅವಕಾಶ ನೀಡಿದೆ. ತಾತ್ಕಾಲಿಕ ಉತ್ತರ ಕೀಗಳು ಅಧಿಕೃತ ನೀಟ್ ವೆಬ್ಸೈಟ್ www.neet.nta.in ಲಭ್ಯವಿದೆ. ಈ ತಿಂಗಳ 28 ಪ್ರತಿ ಪ್ರಶ್ನೆಗೆ 200 ಶುಲ್ಕವನ್ನು ಪಾವತಿಸುವ ಮೂಲಕ ಅಭ್ಯರ್ಥಿಗಳು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಸವಾಲನ್ನು ಸ್ವೀಕರಿಸಿದರೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ ಎಂದು ಎನ್ಟಿಎ ತಿಳಿಸಿದೆ. ಮರುಪರೀಕ್ಷೆಯಲ್ಲಿ ಹಾಜರಾದ ಅಭ್ಯರ್ಥಿಗಳು ಶುಲ್ಕ ಮರುಪಾವತಿಗಾಗಿ ತಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು ದೃಢೀಕರಿಸಲು ಮತ್ತು ನವೀಕರಿಸಲು ಎನ್ಟಿಎ ಪೋರ್ಟಲ್ ಅನ್ನು ಸಹ ತೆರೆದಿದೆ. ಬ್ಯಾಂಕ್ ಖಾತೆ ವಿವರಗಳನ್ನು ನವೀಕರಿಸಲು ಈ ತಿಂಗಳ 30 ಕೊನೆಯ ದಿನಾಂಕವಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದಂತಹ 2 ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 188 ಏರಿಕೆಯಾಗಿದೆ ಎಂದು ವೆನೆಜುವೆಲಾದ ರಾಷ್ಟೀಯ ಸಂಸತ್ ಅಧ್ಯಕ್ಷರಾದಂತಹ ಜಾರ್ಜ್ ರೋಡ್ರಿಗ್ರೆಸ್ ತಿಳಿಸಿದ್ದಾರೆ. ಭೂಕಂಪದಿಂದಾಗಿ 1,520 ಜನರು ಗಾಯಗೊಂಡಿದ್ದಾರೆ. ಸುಮಾರು 200 ಜನರು ಅವಶೇಷಗಳ ಅಡಿ ಸಿಲುಕಿಕೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿಕೊಂಡವರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2,927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ ಎಂದು ಜಾರ್ಜ್ ರೋಡ್ರಿಗಸ್ ಮಾಹಿತಿಯನ್ನು ನೀಡಿದ್ದಾರೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ, ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಪ್ರತಿಬಿಂಬಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯಾ ಮೆರವಣಿಗೆಗಳನ್ನು ಆಯೋಜನೆ ಮಾಡಲಾಗಿದೆ. ಕರ್ಬಲಾದಲ್ಲಿ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು

ಎತ್ತಿ ತೋರಿಸುವಂತಹ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಕೈಗಾರಿಕಾ ಮತ್ತು ವಾಣಿಜ್ಯ ಎಲ್ಪಿಜಿ ಗ್ರಾಹಕರಿಗೆ ದೊಡ್ಡ ಪರಿಹಾರವಾಗಿ ಕೇಂದ್ರ ಸರ್ಕಾರ ದೇಶೀಯವಲ್ಲದ ಪ್ಯಾಕ್ ಮಾಡಿದ ಎಲ್ಪಿಜಿ ಪೂರೈಕೆಯ ಮೇಲಿನ ಎಲ್ಲ ರೀತಿಯ ನಿರ್ಬಂಧಗಳನ್ನು ತೆಗೆದುಹಾಕಿದೆ. ಅಲ್ಲದೆ ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಮೊದಲು ಇದ್ದ ಮಟ್ಟಕ್ಕೆ ಸರಬರಾಜುಗಳನ್ನು ಪುನಃ ಸ್ಥಾಪಿಸಿದೆ. ಬಿಕ್ಕಟ್ಟಿನ ಆರಂಭದಲ್ಲಿ ಸ್ಥಗಿತಗೊಳಿಸಲಾಗಿದ್ದಂತಹ ಬೃಹತ್ ಎಲ್ಪಿಜಿ ಪೂರೈಕೆಯನ್ನು ಬಿಕ್ಕಟ್ಟಿನ ಪೂರ್ವ ಬಳಕೆಯ ಮಟ್ಟಕ್ಕಿಂತ 50% ಸಡಿಲಿಸಲಾಗಿದೆ. ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಗ್ರಾಹಕರಿಗೆ ಗಮನಾರ್ಹ ಪರಿಹಾರವನ್ನು ನೀಡುತ್ತದೆ. ಎಲ್ಪಿಜಿ ಪೂರೈಕೆ ಪರಿಸ್ಥಿತಿಯಲ್ಲಿ ಇತ್ತೀಚಿನ ಸುಧಾರಣೆಯ ನಂತರ ಪುನಃಸ್ಥಾಪಿತವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆದಂತಹ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ದ ಭಾರತ 5 ವಿಕೆಟ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 136 ರನ್ ಗಳಿಸಿತು. ಭಾರತದ ಪರ ರಾಧಾ ಯಾದವ್ 3 ವಿಕೆಟ್ ಮತ್ತು ಶ್ರೀಚರಣಿ 2 ವಿಕೆಟ್ ಕಬಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದಂತಹ ಭಾರತ 16.5 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 139 ರನ್ ಗಳಿಸುವ ಮೂಲಕ ಗೆಲುವಿನ ನಗೆಯನ್ನು ಬೀರಿತು. 34 ಎಸೆತಗಳಲ್ಲಿ 53 ರನ್ ಸಿಡಿಸಿದಂತಹ ಶಫಾಲಿ ವರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಪುರುಷರ ತಂಡ ಇಂದು ಬೆಲ್ಫಾಸ್ಟ್ನಲ್ಲಿ ಮೊದಲ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಆತಿಥೇಯ ಐರ್ಲೆಂಡ್ ವಿರುದ್ದ ಸೆಣಸಾಟ ನಡೆಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188ಕ್ಕೆ ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ ಟಿ20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ಧ ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: आकाशवाणी विषयपुर समय मुंजान 7:05:30 ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಇದೀಗ. ಮೊದಲಿಗೆ ಪ್ರಕಟಣೆಗಳು.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೋಗಿಲೆ ಓ ಕೋಗಿಲೆ ಚಿತ್ರದ ಗೀತೆ.

ಆತ್ಮೀಯರೇ, ಇದುವರೆಗೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಆಲಿಸಿದರೆ ಇದು ಆಕಾಶವಾಣಿ ವಿಜಯಪುರ FM. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ಕ್ರಮವಾಗಿ ವಾರ್ತಾ ಸಂಚಿಕೆಗಳು ಮೂಡಿಬರಲಿವೆ.

ಆತ್ಮೀಯರೇ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿಯ ವಿಜಯಪುರ ಎಫ್ಎಂ ಕೇಂದ್ರವನ್ನ. ಈಗ ವೇಳೆ ಮುಂಜಾನೆಯ 8:30:27. ಇದು ಕನ್ನಡ ಚಲನಚಿತ್ರ ಗೀತೆಗಳನ್ನು ಆಲಿಸುವ ಸಮಯ.

ಏಯ್ಟೀನ್ತ್ ಕ್ರಾಸ್ ಚಿತ್ರಕ್ಕೆಂದು ಧ್ವನಿಯಾದ ಕಲಾವಿದರು ಚಿತ್ರ ಹಾಗೂ ಟಿಪ್ಪು ಅರ್ಜುನ್ ಜನ್ಯ ಅರ್ಜುನ್ರವರ ರಾಗ ಸಂಯೋಜನೆ ಶಿವನಂಜೇಗೌಡ ಅವರ ಸಾಹಿತ್ಯ.

0: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
2: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

ಆತ್ಮೀಯರೇ, ಇದೊಂದು ಪ್ರಕಟಣೆ. ದಿನಾಂಕ 28/6/2026 1/7/2026 ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಜರುಗಲಿದ್ದು, 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ನಿಮ್ಮ ಸಮೀಪದ ಲಸಿಕಾ ಕೇಂದ್ರದಲ್ಲಿ ರವಿವಾರ ದಿನಾಂಕ 28 June 2026 ಪೋಲಿಯೋ ಹನಿ ಹಾಕಿಸಿ ಈ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅಧ್ಯಕ್ಷರು, ಪಲ್ಸ್ ಪೋಲಿಯೋ ಚಾಲನಾ ಸಮಿತಿ ಸಭೆ ಹಾಗೂ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರು ಸೂಚಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ.

ಸೋನು ನಿಗಮ್ರವರ ಗಾಯನದಲ್ಲಿದೆ ಅಭಯ ಚಿತ್ರದ ಹಾಡು. ವಿ ಹರಿಕೃಷ್ಣರವರ ಸಂಗೀತ ನಿರ್ದೇಶನ, ವಿ ನಾಗೇಂದ್ರ ಪ್ರಸಾದ್ರವರ ಪದಗಳ ಜೋಡಣೆ.

ಆತ್ಮೀಯರೇ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಪುನಃ ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 9:30 ಕೇಳಲಿದ್ದೀರಿ ಆತ್ಮೀಯರೇ. ಇದೀಗ ಸಮಯ 9:10. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ವಿಜಯಪುರ FM.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯ ರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 08352
2: ಇನ್ನು ಮುಂದೆ ಚಜ್ಜಿ ರೊಟ್ಟಿ ಚೋಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ.
3: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
4: ಗೀತಕ್ಕ ಗೀತಕ್ಕ ಓ ಗೀತಕ್ಕ
5: ಶಂಕರ ಇನ್ನೇನು ನೀವು ಬಂದಿರಿ ಜಾತ್ರೆಗೆ ನಾನು ಬಂದಿನ ನೋಡು
4: ಕಾಯಿ ಹೊಡ್ಸಕ್ ಬರಬೇಕ್ರಿ ದಾಯಿಗೆ.
5: ಹೌದಲ್ಲ ಚಲೋ ಆಯ್ತು ನೋಡು
4: ಈಗ ಹೊಂಟಿದನ ಕಾಯಿಗ.
5: ಹೌದು ಈಗ ತಿರುಗಿ ಹೋಗ್ಬೇಕಲ್ಲ ಊರಿಗೆ ಮತ್ತೆ
4: ಈಗ 11 ಗಂಟೆ ಆಗೈತಿ
5: ಹಾಡ್ ಬೇರೆ ಬಹಳ ಆಗೈತಿ ಬಸ್ ಅನ್ನೋ ತಡ ಆದ ತನಕ ತರ ಮತ್ತೆ ಹೆಂಗ್ ಮಾಡೋದಿದು
4: ಇಲ್ಲಿ ನಮಂಗ ಆದ್ರೆ ಸರಿ ತಕ್ಕ ಕಡೆ ಹೋಗ್ಬರೋ ಇಲ್ಲೇ ಐತೆ ದಾರಿ ಬಸ್ ಬಂದ ಹೋಗ್ಬಿಡ್ ಅಂತ.
5: ಹಂಗಂತಿ ನಾನು ನೆನ್ಸಕತ್ತಿದ್ದೆ ನೋಡು ಸರಿತಾ ಇಲ್ಲೇ ಇರ್ತಾಳಲ್ಲ ಅಂತ ಅನ್ನಕತ್ತಿದ್ದೆ ಮತ್ತ ಮಳಿ ಬೇರೆ ಬರಂಗ್ ಕಾಣಿಸಕತ್ತೈತಿ.
4: ಏ ಬಾರಕ್ಕ ಹೋಗೋಣ ನಾವೇನ್ ಉಪ್ಪು ಏನಕ್ಕ ನಾವು ಹೋಗೋಣ ನೋಡ್ರಿ ತೋಟಕ್ಕ ಸರಿ ತಕ್ಕ ಕಡೆ.
5: ಹಂಗಂತೀರಿ ಇನ್ನಾಡ್ರಿ ಬಾಪ್ಪ ಹೋಗಿ ಬರೋಣ
4: ಬಾ.
5: ಅಯ್ಯೋ ಚಾಲೂನೇ ಐತ್ ನೋಡಪ್ಪ ಎಷ್ಟು ಜೋರ್ ಜೋರ್ ಬಿಡಾಕತ್ತು ನೋಡು ಮನಿ ಹನಿಗಳು ಬಾ ಬಾಪ
4: ಇಲ್ಲಿ ಕರಿತಕ್ಕ. ಓ ಸರಿತಕ್ಕ ಓ ಸರಿತಕ್ಕ
6: ಅಯ್ಯೋ ಯಾರು ಹೋದಿರ್ತಾರ ಇಟ್ಟು ಹೊಲ್ದಾಗ ಇಂಥ ಮಳೆಯಾಗ ಯಾರು ಬಂದಾರ ಜಾತ್ರೆ ಬೇರೆ ಐತಿ ಯಾರೇ ಬಂದಿರ್ತಾರ ಯಾರು ಕಾಣಾಕತ್ತಾರ.
4: ನಾವು ಹೋಗಕ್ಕ ಶಂಕರ್ ಗೀತಕ್ಕ ಬಂದೀವಿ ಸ್ವಲ್ಪ ಕೊಡಿ ತಗೊಂಬ ಮಳೆ ಬರಾಕ್ತದ.
6: ಓಹೋ ಏ ಬರ್ರಿಪಾ ಬರ್ರಿ ಅಯ್ಯೋ ಗೀತಕ್ಕ ಬಾರಯ್ಯವ ದೊಡ್ಡ ದೊಡ್ಡ ಕಾಲಿಡು ಬಾ ಬಾ ಬಾರ ಓ ಶಂಕರ ನೀರೇ ಬಾ ಗಂಡಸ್ ಮಗ ಅವಸರ್ಲಿ ಬಾರ ಅಯ್ಯೋ ತೊಯ್ಸ್ಕೊಂಡೇ ಬಿಟ್ರಲ್ಲ
5: ತೊಯ್ಸ್ಕೊಂಡೇ ಬಿಟ್ಟೆವ ನೋಡವ
6: ಏರ್ಲಿ ಬಿಡು ಮೊದ್ಲೇ ಮಳಿಗೆ ಏನೋ ತೊಯ್ಸ್ಕೋಬೇಕಂತ ಯಾವುದು ಜಡ್ಡ ಜಾಪತ್ರೆ ಬರಲ್ಲತ್ತ ಏನಾಗುದಿಲ್ಲ ತಾಯಿ ದರ್ಶನ ಮಾಡ್ಕೊಂಡಿರಿ ಮೈ ಮ್ಯಾಗ ನೀರು ಚಿಮ್ಕಿಸ್ಯಾಳ ಅಂತ ತಿಳ್ಕೊಂಡು ಬರ್ರಿ ಒಳಗೆ ಬರ್ರಿ.
4: ಮಳಿ
6: ಅನ್ಬೇಡ ಯಾಕತ್ ಕೇಳು ತಾಯಿ ದರ್ಶನ ಮಾಡಕ್ ಬಂದಿರಿ ಮನಿಗೆ ಹೊಂಟಿದ್ರಿ ಈ ಮಳಿ ಕಾರಣದಿಂದ ನನ್ನ ಭೇಟಿಯಾಗುವಂತ ಆ ಕಾಲ ಕುಡಿಸ್ಕೊಡ್ತ ಹೌದಲ್ಲ ಎಷ್ಟು ದಿವಸ ಆಗಿತ್ತು ಏನು ಸುದ್ದಿ ಇಬ್ಬರಿಗೆ ಭೇಟಿಯಾಗಿ ಭಾಳ ಚಲೋ ಮಾಡಿದ್ರಿ ಬರ್ರಿ ಒಳಗೆ ನಿಮ್ಮ ಮಾವನು ಅದಾನ ಬಿಸಿ ಚಾ ಮಾಡಿಕೊಟ್ಟಿದೆ ಕುಡಿಯಾಕತ್ತಾರ ಬರ್ರಿ ಒಳಗೆ ಬರ್ರಿ.
4: ಮೊದ್ಲಿಗೆ ಚಾ ಕೊಡ್ರಿ ಮೊದ್ಲಿಕ್ಕೆ ಚಲೋ ಆಯ್ತು ಬಿಡವ ಎಷ್ಟೊತ್ತು ದೊಡ್ಡ ಕಿರಿ ಕಟ್ಟಾರ ನೋಡೋ ಹೋಗೋದು ಗೀತಕ್ಕ ನೋಡು ಎಷ್ಟು ದೊಡ್ಡದೈತೆ ನೋಡೋದು.
6: ನೀವು ಇಬ್ಬರು ಮಾತಾಡ್ಕೋತ ಕುಂದ್ರಿಪ್ಪ ಅಂದ್ರೆ ಚಾ ಬಿಸಿ ಮಾಡ್ಕೊಂಡು ಬರ್ತೀನಿ ಗೀತಾ

0: ಇತ್ತು.
1: ಅಕ್ಕ ನೋಡಕ್ಕ ನೋಡ ಕೆರಿ ನೋಡಕ್ಕ ಏನು ಕೆರಿ ಐತ ಏನು ಹೊಂಡ ಐತ ನೋಡಕ್ಕ ಅದು
0: ಇಲ್ಲ ಇಲ್ಲ, ಅದು ನೀರ್ ಸಂಗ್ರಹಣೆ ಮಾಡದಂಗ ಕಾಣಿಸ್ತಾರ ಅವರು, ಮಳಿ ನೀರ್ ಸಂಗ್ರಹಣೆ ಅದ ನೋಡುದು.
1: ಹೆಂಗ ಎಲ್ಲಿ ಹೆಂಗ್ ಮಾಡ್ಯಾರ ಅವರು?
0: ಅದು ಮಳಿ ನೀರ್ ಸಂಗ್ರಹಣೆ ಮಾಡೋದು ಗೊತ್ತಿಲ್ಲೇನು, ಈ ನೀರು ಈಗೆಲ್ಲ ವೇಸ್ಟ್ ಹೋಗ್ಬಾರ್ದತ್ತ, ಈಗ ಹೊಸ ಹೊಸದು ಎಷ್ಟೆಷ್ಟು ವೈಜ್ಞಾನಿಕವಾಗಿ ಕೊಂಡು ಹಿಡ್ದಾರಲ್ಲ ಗೊತ್ತಿಲ್ಲ.
1: ಓಹೋ,
2: ಏನ್ಪಾ ಹಿಡ್ರಿ ಚಾ ಇಡ್ರಿ ಗೀತಾ, ಚಾ
1: ತಗೊಂಬಂದ್ರೆ
0: ಹಾರ್ವೆಸ್ಟಿಂಗ್ ಅಂತ ಮಾಡ್ತೀವಿ, ರೂಫ್ ಟಾಪ್ ಹಾರ್ವೆಸ್ಟಿಂಗ್ ಅಂತ ಮಾಡ್ತೀವಿ, ಛಾವಣಿ ಅಂತರ್ ಪೂರ್ಣೆ ಮಾಡ್ತೀವಿ, ಗ್ರೌಂಡ್ ವಾಟರ್ ಹಾರ್ವೆಸ್ಟಿಂಗ್ ಇರ್ತೈತಿ, ವಾಟರ್ ಹಾರ್ವೆಸ್ಟಿಂಗ್ ಅಂತ ಇರ್ತೈತಿ. ಅದು ನೀರನ್ನ ನೀ ಹಂಗೆ ಮಾಡಿ ಏನವಾ
2: ಊನ್ವಾ, ನಿಮ್ಮ ಮಾವದಾನಲ್ಲ ಅವೇನ ಮಳಿ ನೀರ್ ಬಂದಾಗ ಆಕಾಡಿ ಕಾಡ್ ಬಿಡುದೇನೈತಿ, ಮತ್ತೇನೈತಿ ಗೊತ್ತೇನ, ಬಿಡುದಂದ್ರೇನು ಹಿಂಗ ದಬ ದಬ ದಬ ದಬ ಇದ್ದು ಅಂದ್ರ ಮಣ್ಣು ಹರ್ಕೊಂಡು ಹೋಗ್ತಿತ್ತಿ, ಬಂದು ಮಣ್ಣು ಹಾಳಾಗ್ತಿತ್ತಿ. ಹೋಗಿ ಆ ಕಡೆ ಎಲ್ಲರ ಒಡ್ಡಿಗೆ ಹತ್ಕೊಂಡು ಕೂತಂದ್ರೆ ಈ ಕಡೆ ಬೆಳಿನೂ ಕೆಡ್ತೈತಿ, ಭಾಳ ನೀರಾದ್ರ ಕೆಡ್ತೈತ್ಲ. ಅದಕ್ಕೆ ಏನ್ ಮಾಡ್ಯಾನ, ದೊಡ್ಡ ಹೊಂಡ ಮಾಡ್ಯಾನ, ಅದ್ರೊಳಗ ತೆಗ್ದು ತೆಗೆದು ಪೈಪ್ ಬಿಟ್ಟಾನ. ಅಲ್ಲಿನ ಅವು ನೀರ್ ಮಳಿ ನೀರ್ ಬಂದು ನೆಲಕ್ ಹುಣ್ತಾವತ್ತ, ನೆಲ ಹುಣ್ತಂದ್ರ ಬೋರ ಲಗುನ ಹಸಿ ಆಗ್ತದಂತ, ನೀರ್ ಬರ್ತಾವಂತ. ಇಂಥದೆಲ್ಲ ಏನನ ಅಲ್ಲೆಲ್ಲ ಪ್ಯಾಟ್ಯಾಗ ಹೋದಾಗ ಯಾರ ಹೇಳ್ಯಾರ ಅಂತ ಮಾಡ್ಯಾನಿವ.
0: ಆದ್ರೆ ಅದಕ್ಕೊಂದು ನೀವು ಪ್ಲಾಸ್ಟಿಕ್ ಶೀಟ್ ಹಾಕಬೇಕಾಗ್ತದಲ್ಲ, ಹಾಕಿದಂಗ ಕಾಣ್ತಾರ, ನಿಂಗೆ ಗೊತ್ತಿಲ್ಲ ಬಿಡು, ಹಾಕ್ಯಾರ ನೋಡಲ್ಲ. ಅಷ್ಟು ದೊಡ್ಡ ಹೊಂಡಕ್ಕ ನೀವು ಪ್ಲಾಸ್ಟಿಕ್ ಶೀಟ್ ಹಾಕಬೇಕು, ಅಲ್ಲೆಲ್ಲ ಸಂಗ್ರಹಣೆ ಆಗ್ತಾವ ನೀರ. ನೀರ್ ಇರ್ಲಾರ್ದಾಗ ಆ ನೀರ್ ತಗೊಂಡ ಬೆಳಿಗ್ ಹಾಕ್ತಾರ, ದನಗಳಿಗೆ ಕೊಡ್ತಾರ ಅವ್ರು.
2: ಮತ್ತ ಹೇಳಾಕತ್ತಿದ್ರು ಅಲ್ಲೆಲ್ಲ ಟಕ್ಕೆ ಒಳಗ ಬಾರಿಶ್ಪುರ ಆಗ್ಯದಂತ ನೋಡು, ಅದೆಲ್ಲ ಮಳಿ ನೀರ ಬಿದ್ದಂತ ನೀರ ಹೆಂಗ ಸಂಗ್ರಹಣೆ ಮಾಡ್ಬೇಕು, ಯಾವ ರೀತಿ ನೆಲಕ್ ಬಿಡ್ಬೇಕು, ಬೋರಲ್ಕ್ ಹೆಂಗ್ ಬಿಡ್ಬೇಕು, ಬಾವಿಗೆ ಹೆಂಗ್ ಬಿಡ್ಬೇಕು ಅನ್ನೋದು ಅವರು ಆ ಒಂದು ಪ್ಲಾನ್ ಮ್ಯಾಗ ಮಾಡ್ಯಾರಂತವ. ಅದಕ್ಕ ನಾನು ಏನ್ ಮಾಡೀನಿ, ಯಾವಾಗ ಬಿಡು ಸಿಕ್ತಂದ್ರ ಹೋಗ್ ಬರ್ಬೇಕತ್ ಮಾಡೀನಿ.
0: ಅಲ್ಲಿ ಏನ್ ಮಾಡ್ತಾರ ಗೊತ್ತೇನು, ಅಲ್ಲಿ ಮನಿಯೊಳಗ ಒಂದು ಗುಂಡಿ ತೆಗಿತಾರ, ರಿಚಾರ್ಜ್ ಪಿಟ್ ಅಂತಾರ ಅದಕ್ಕ. ಅಲ್ಲಿ ಕಲ್ಲು ಜಲ್ಲಿ ಮತ್ತ ಮರಳು ಹಾಕ್ತಾರ, ಇವು ಜಲ್ಲಿ ಇದು ಸಿಗ್ತಾವಲ್ಲ ಅವು ಹಾಕಿ ಆಮೇಲೆ ಮಳೆ ನೀರ್ ಅದಕ್ಕೆ ಹರಿಸಕ್ ಬಿಡ್ತಾರ. ಬಿಟ್ಟು ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗ್ತೈತಿ, ಅದು ಹೆಚ್ಚಾಗಿ ಮೇಲೆ ನೀರ್ ಬರ್ತಾವ, ಅದು ಕೆಳಗ್ ಹರಿದು ಶುದ್ಧ ನೀರ್ ಕೆಳಗಿನ ಅಂತರ ನೀವು ನೆಲಮಾಳಿಗೆ ಅಂತೀವಲ್ಲ ಅಲ್ಲೊಂದ್ ಮನಿ ಕಟ್ಸ ಮುಂದೆ ಒಂದ್ ದೊಡ್ಡ ಹೊಂಡ ತಯಾರ ಮಾಡಿರ್ತಾರ, ಅಲ್ಲಿ ಹೋಗಿ ಸ್ವಚ್ಛ ನೀರ್ ಸಂಗ್ರಹ ಆಗ್ತಾವ, ಅವ ನೀರೇ ನೀವು ಬೇಕಾದಾಗ ನೀವು ಉಪಯೋಗ.
2: ಅದೇ ನೀ ಹೇಳದಂಗ ಬ್ಯಾಸಿಗ್ಯಾಗ ನೀರ್ ಕಡಿಮೆ ಆಗ್ಬಿಡ್ತಾವ, ಎಂತ ದೊಡ್ಡ ದೊಡ್ಡ ಸರೋವರ ಕೊಳ್ಳ ಎಲ್ಲ ಒಣಗಿ ಹೋಗ್ತಾವ ತಮ್ಮ. ಹೌದಿಲ್ಲ ಶಂಕರು, ಆ ಟೈಮ್ನಾಗ ಇಂಥ ಮಳಿ ನೀರ್ ಸಂಗ್ರಹ ಮಾಡಿ ಇಟ್ಟಿದ ನೀರ ನಮ್ಗ ಉಪಯೋಗ ಅಲ್ಲೇನ.
0: ಹೌದು,
2: ಮತ್ ಇನ್ನೊಂದೇನು ಗೊತ್ತೇನು, ಈ ಮಳಿ ನೀರಾಗ ನೀ ತೊಯ್ಸ್ಕೋ ಯಾವ್ದು ಜಡ್ ಬರಂಗಿಲ್ಲ, ಮೊದ್ಲ ಮಳಿ ನೀರ್ನಾಗ ಆಮೇಲೆ ಇದ್ರಲಿಂದ ಬಟ್ಟಿ ಹೋಗಿ ನೀ ಒಗ್ಯಾಣ ಎಷ್ಟು ಸ್ವಚ್ಛ ಆಗ್ತಾ ಒಂದಿ ನಿನ್ನ.
1: ಹೌದಿಲ್ಲ,
2: ಮತ್ತ ನೋಡಿ ನೀನ್ ಹಿಂಗ್ ಕೈಯಾಗ ಬಕ್ಷಿ ಒಳಗ್ ಹಿಡಿದು ನೀರ್ ಕುಡಿ ನೀ ಮಳಿ ನೀರ್ ಎಷ್ಟ್ ರುಚಿ ಇರ್ತಾವ ನೋಡಿ ನೀನ್. ಹೌದಿಲ್ಲ,
0: ಹೌದು, ಮತ್ತ ಅದು ನಿಸರ್ಗದಿಂದ ಬಂದಿದ್ದಲ್ಲ, ಡೈರೆಕ್ಟ್ ಆಕಾಶದಿಂದ ನಮ್ ಕೈ ಒಳಗ್ ಬೀಳ್ತದ ಅಂದ್ರ ಎಂತ ಅಮೃತ ಇರಬಾರ್ದು ಹೇಳಿ.
1: ಈಗ ಕೃಷಿ ಹೊಂಡ ಅಂತಂದ್ರೆ ನೀವು ಆ ಹೊಂಡದಾಗ ಪ್ಲಾಸ್ಟಿಕ್ ಹಾಳೆ ಹಾಕಂತಂದ್ರೆ ನೀವು.
0: ಹೌದು,
1: ಪ್ಲಾಸ್ಟಿಕ್ ಹಾಳೆ ಹಾಕಬೇಕು, ತಂಪಾಗಲ್ಲ ಅದು, ಕೆಳಗ ಹೊಲದಾಗ ಹೋಗಲ್ಲ ಅದು.
0: ಹೊಲಕ್ಕೆ ಯಾಕೆ ಹೋಗ್ತಾ, ಅದು ತಗೊಂಡೆ ನೀ ಹೊಲಕ್ಕೆಲ್ಲ ಬಿಡ್ತಿರಲ್ಲ,
1: ಪೈಪ್ ಹಚ್ಚ, ಪೈಪ್ ಮೋಟರ್ ಹಚ್ಚಬೇಕಂದ
0: ಅದು ಬಿಡದು, ಬಾವಿ ರೆಡಿ ಆಗ್ತದ ನಿಮಗೊಂದ್ ದೊಡ್ಡ ಬಾವಿ.
2: ಅಲ್ಲ ಈಗ ಹೊಲದಾಗ ಪ್ರತಿಯೊಂದು ಹೊಲದಾಗೂ ಬಾವಿ ಇರ್ತಾವ, ಆ ಬಾವಿಗೂ ನಾವೇನ್ ಮಾಡ್ಬೇಕು, ಈ ಪನ್ನೊಳಗಿ ನೀರ ಬಹಳಷ್ಟು ನೀರ್ ಹರಿದು ಬರ್ತಿರ್ತೈತಲ್ಲ, ಅದನ್ನ ಪೈಪ್ ಮುಖಾಂತರ ಮಾಡಿ ಬಾವಿಗೆ ಬಿಟ್ಟಿ, ಬಾವಿ ತುಳುಕಿ ತುಂಬಿ ತುಳುಕ್ತೈತಿ. ನಮ್ ಕಬ್ಬಿಗೂ ಬಿಡಬಹುದು, ಮಳಿ ಒಂದೆರಡು ದಿನ ಬರ್ಲಿಲ್ಲಪ್ಪ, ಕರೆಂಟ್ ಕೈ ಕೊಡ್ತಪ್ಪ, ಕರೆಂಟ್ ಬಿತ್ತಪ್ಪ, ಟಿ ಸಿ ಸುಡ್ತು ಅಂದಾಗ ಈ ಬಾವಿ ನೀರ್ ನಮ್ಗೆ ಉಪಯೋಗ ಆಗ್ತಾವಿಲ್ಲ. ಮತ್ತೆ
0: ನೀವು ಪ್ಲಾಸ್ಟಿಕ್ ಹಾಕ್ಲಾರ್ದೆ ನೀರ್ ಇಟ್ಕೊಂಡ್ರಿ ಅಂದ್ರ ಅದೆಲ್ಲ ನೆಲದೊಳಗ ಹಿಂಗೆ ಹೋಗ್ಬಿಡ್ತೈತಲ್ಲ.
1: ಮತ್ತೆ ಅದಕ್ಕೊಂದು ಮತ್ತೊಂದು ನನಗೆ ವಿಚಾರ ಬಂದಕ್ಕ, ಈಗ ಆ ಮಳಿ ನೀರನ್ನ ನಾವು ಅದ್ರಲ್ಲಿ ಏನಾದ್ರು ಮೀನು ಸಾಕಾಣಿಕೆ ಮಾಡಬಹುದಲ್ಲ,
0: ಮಾಡಬಹುದಲ್ಲ, ಅದನ್ನು
1: ಮಾಡ್ತಾರ.
0: ಹೌದು, ಮಾಡ್ತಾರ.
2: ಆ ಮೀನ ಸಾಕಾಣಿಕೆ ಮಾಡೋಕಿತ್ತು ಮೊದಲ ಏನೈತಿ, ಬಿದ್ದಂತ ಮಳಿ ನೀರ ಅದನ್ನು ಒಂದು ಅವರು ಹೇಳ್ತಾರ, ಅದನ್ನು ಒಂದು ಸ್ವಲ್ಪ ಸ್ವಚ್ಛತೆ ಮಾಡ್ಕೋಬೇಕಾಗ್ತೈತಿ. ಆ ಸಂಶೋಧನಾ ಕಾರ್ಯ ಇರ್ತಾರಲ್ಲ,
0: ಸ್ವಚ್ಛ ನೀರ್ ನಾಟ್ ನೆಸೆಸರಿ.
2: ಕೀಟಾಣುಗಳ
0: ತಿಂದೆ ಬದುಕಿನೇ ಇರ್ತಾವ, ಆದ್ರೆ ಅದಕ್ಕೊಂದು ವೇ ಅದ, ನೀವ್ ಹೆಂಗ ನೀರ್ ಅಲ್ಲಿ ಹರಿದು ಹೋಗ್ಬೇಕು, ಯಾವ ಕಡೆಯಿಂದ ನೀರ್ ಹರಿದು ನಿಮ್ಮ ಇದ್ರ ಗುಂಡಿ ಒಳಗೆ ಬೀಳಬೇಕು, ಅವೆಲ್ಲ ನೀವು ವ್ಯವಸ್ಥಿತ ನಿಮ್ ಹೊಲ ನೋಡ್ಕೊಂಡು ಇದನ್ನ ನೋಡ್ಕೊಂಡು ಸ್ವಲ್ಪ ತಜ್ಞರಿಗೆ ಕೇಳಿ ಯಾವ ರೀತಿ ಮಾಡ್ಕೋಬಹುದು. ನೀವು ಮನೆಯೊಳಗ ನೀರ ಸಂಗ್ರಹಣೆ ಮಾಡ್ಕೋಬಹುದು ಅಲ್ಲ, ಮತ್ತ ಸರಿತಾ ಇಷ್ಟೆಲ್ಲ ಬ್ಯಾರಲ್ಗಳು ತುಂಬ ತುಂಬಿಟ್ಟಿಯಲ್ಲ, ಇವೇನೋ
2: ಅಯ್ಯ ಇವನ ಅಯ್ಯವಾನಿ ಹೇಳದಿಲ್ಲ ಇನ್ನ, ಈಗ ಪನ್ನೊಳಗ ನೀರ್ ಬಿದ್ದಿದ್ದು ಸ್ವಚ್ಛ ಇರ್ತಾವ ಅಂತೇಳಿ ಅವ ಒಗ್ಯಾಣ ಬಾಂಡ್ಯಕ ದನಕರ ಕುರ್ಯಕ್ಕ ನೀರ್ ಕುಡಿಲಿಕ್ಕ, ನಾನು ದಿನನಿತ್ಯ ಕೆಲಸ ಮಾಡಕ್ಕ ತುಂಬಿಟ್ಕೊಂಡಿನಿ ನೋಡಿಲಿ, ಅನಿಸ್ತಾವೇನ್ ನಿನಗ ಆ ಮಳಿ ನೀರ್ ಹತ್ರ ಬೋರ್ ಒಳ ತಳಗಿನ ಅಂತರ್ಜಲದಾಗಿ ನೀರ್ ಬಂದಂಗ ಕಾಣಾಕ್ತಾವ.
1: ಎಷ್ಟು ತಳ್ಳಗ ಫಿಲ್ಟರ್ ನೀರ್ ಕಂಡ.

0: ಯಾಕಂದ್ರೆ ನಾವು ಎಷ್ಟು ಅಂದ್ರೆ ಆ ನೀರನ್ನ ಸಂಗ್ರಹ ಮಾಡ್ಬೇಕಂದಾಯ್ತು, ಛತ್ ಮೇಲೆ ಬಿದ್ದ ನೀರನ್ನ ನಾವು ಅದನ್ನ
1: ಸಂಗ್ರಹಣೆ ಮಾಡಿ ಅದೇ ಕಲ್ಲು ಜಲ್ಲಿ ಅವೆಲ್ಲ ಹಾಕಿ ಕೆಳಗ ನಿಮ್ಮ ನೆಲಮಾಳಿಗೆಯೊಳಗೆ ಸಂಗ್ರಹಣೆ ಮಾಡಿಸ್ತಾರ. ಅದು ನೀರ್ ಇರ್ಲಾರ್ದಾಗ ನೀವ್ ಏನ್ ವಾಟರ್ ಟ್ಯಾಂಕ್ ತರಿಸ್ತಿರಲ್ಲ ಆ ಟೈಮ್ ಒಳಗೆ ಅದೇ ನೀರ್ ನೀವು ತಗೊಂಡ್ ಬಿಡ್ಬೋದು.
2: ಮತ್ತೆ ನಾವು ಏನೈತಿ ನೀರ್ ಅದೇ ಹೇಳದಿಲ್ಲ, ಈಗ ಕರೆಂಟ್ ಒಂದೊಂದ್ ಸರ್ತೆ ಕೈ ಕೊಡ್ತಂದ್ರ ಈ ಏನ್ ಮಳಿ ನೀರ ಮಾಳಿಗೆ ಮ್ಯಾಗೆ ನೀರ್ ಬರುದು ಟ್ಯಾಂಕರ್ ಇರ್ತಾವ ಮನಿಯೊಳಗ, ಆ ಡೈರೆಕ್ಟ್ ಟ್ಯಾಂಕರ್ ಪೈಪ್ ಕನೆಕ್ಷನ್ ಕೊಟ್ಟಿವಿ ಅಂದ್ರೆ ಟ್ಯಾಂಕರ್ ತುಂಬಿಟ್ಕೋಬಹುದು, ಏನು ತೊಂದರೆ ಇಲ್ಲ. ಮತ್ತೆ ಇನ್ನೊಂದೇನ್ ಗೊತ್ತಿನ, ನಿಮ್ಮ ಮಾವ ಹೇಳಾಕತ್ತಿದ ಒಂದೆರಡು ದಿನ ಮ್ಯಾಳಿಗೆ ಮ್ಯಾಗೆ ನೀರು ನಿಂದ್ರಿಸ್ತೀನಿ ಅನ್ನಾಕ್ತಿದ್ದೆ ಸ್ವಲ್ಪ ತಂಪಾಗ್ತು ಅಂತೇಳಿ. ಆ ಏನು ಪನ್ನೊಳಗೆ ಇರ್ತದಲ್ಲ ಅದಕ್ಕೊಂದಿಷ್ಟು ಪೆಂಡು ಬಡದಕೇಶಿಂದ ನೀರು ನಿಂದ್ರಿಸೋದತ್ತ ಮಾಳಿಗೆ ತಂಪಾಗ್ಲಿಕ್ಕೆ. ಈಗ ಯಕ್ದಮ್ಮ ಬಿಸಿಲಾಗ ಮಳಿ ಆಗಿರಂಗಿಲ್ಲ, ಭಾಳ ಇದು ಶೆಕೆ ಆಗ್ತಿರ್ತದ ಕಾಯ್ದಿರ್ತದ, ಅವಾಗ ಒಂದೆರಡು ದಿನ ಮಾಡಿ ಆಮೇಲೆ ಮತ್ತೆ ಕುಲ ಮಾಡ್ಬೋದು.
1: ಇಲ್ಲ ಅಂದ್ರೆ ಅದು ನಿಮ್ಗೆ ಛತ್ತಕ್ಕೆ ಅದು ಚಲೋ ಅಲ್ಲ. ಇನ್ನೋಡ್ರಿ, ಮನೆಯ ಮೇಲಿಗೆ ಬೀಳುವ ಮಳೆಗಳನ್ನು ಕೊಳವೆಯ ಮೂಲಕ ಟ್ಯಾಂಕ್ ಅಥವಾ ಸಿಂಪಿಗೆ ಹರಿಸಲಾಗುತ್ತದೆ. ಆದ್ರೆ ಅರ್ಸಿಸಿ ಮನೆಗಳಿಗೆ ಚಲೋ ಅಲ್ಲ ಅವು.
2: ಅದೇ ಒಂದಿನ ಮಾಡ್ಬೋದು, ಏನಾಗುದಿಲ್ಲ ಗೀತಾ, ಒಂದಿನ ಮಾಡಿ ಮತ್ತೆ ನೀರ್ ಹರಿಸ್ಬಿಡುದು ಹಂಗಲ್ಲ. ಅದು ಏನೈತಿ ನೀ ಹೇಳುದು ಏನೈತಿ, ಸತತವಾಗಿ ಮಳೆ ಆಗನ ಅದು ಯಾರಾದ್ರೂ ಮಳೆ ನಿಂದ್ರ ಹೋ ಮೆಳಗಿ ಮ್ಯಾಗ ಕಡ್ಡಿ ಕಸ ಬರಲಿ ಆಡಿಸ್ತಾರ. ಇದು ಫಸ್ಟೇ ಸರಿ ಬಂದಾಗ ಹೇಳ್ತೀನಿ ನಾನು,
1: ಮೊದಲ ಮಳೆ ಬಗ್ಗೆ.
0: ಚಲೋ ವಿಚಾರ ಅದ ಸರಿತಾ ಅವ್ರದ್ದು. ಒಂದ್ ದಿವ್ಸ ನಾವು ಮಾಡೋ, ನೀನು ನಾವು ಮಾಡೋಲ್ಲ
1: ಇಲ್ಲ, ಹೊಸ ಮನಿ ಕಟ್ಟಕತ್ತಿಯಲ್ಲ ಮತ್ತೆ ನೀ ಇದು ಗ್ರೌಂಡ್ ಇದು ಇಟ್ಕೊಂಡೇ ಮಾಡು, ಯಾಕಂದ್ರೆ ನೀರಿನ ಉಳಿತಾಯನೂ ಆಗ್ತದ, ಸ್ವಚ್ಛ ನೀರು ನಿನಗು ಸಿಗ್ತೈತಿ.
0: ಆಯ್ತು ಗೀತಕ್ಕ, ನಾನು ಮಾಡ್ತೀನಿ, ನಾನು ಫೋನ್ ಮಾಡ್ತೇನೆ, ಅದ್ರ ಬಗ್ಗೆ ಸ್ವಲ್ಪ ಇನ್ನು ಸ್ವಲ್ಪ ಮಾಹಿತಿ ಹೇಳು,
1: ಡೀಟೇಲ್ ಆಗಿ ಹೇಳ್ತೀನಿ.
0: ಗೀತಕ್ಕ, ಈಗೆಲ್ಲ ಸರಿತಕ್ಕ ಮಾತಾಡಿದೀವಿ, ನಾವು ಏನೇನೋ ಕೆಲವೊಂದು ವಿಚಾರಗಳು ಮಾಡಿದೀವಿ, ಅದು ನನಗೆ ಭಾಳ ಖುಷಿ ಆಯಿತು. ಈಗ ಟೈಮ್ ಬೇರೆ ಆಯಿತು, ಸಾಯಂಕಾಲ ಮಳೆ ಆಗತ್ತೆ, ಜಲ್ದಿ ಹೋಗೋ ನೋಡ್ರಿ,
1: ನಡಿ
0: ನಡಿ.
2: ಅಯ್ಯೋ ಇನ್ನೊಂದು ಇಟ್ಟ ಚಾ ಕುಡಿಯಾಕತ್ ನಿಂದ್ರಿ ವಾ.
1: ಇಲ್ಲ ಸಾಕು ಸಾಕು
2: ಸಾಕ ನೋಡ್ರಿ, ಹಂಗಂದ್ರ ಮತ್ ಬರ್ರಿ ವಾ.
1: ಇಲ್ಲ ಇಲ್ಲ
2: ಬರ್ತ್ ಬರ್ರಿ ಶಂಕ್ರು,
0: ಆಯ್ತು
2: ನೀನು ಗೀತಾ ಬರ್ರಿ, ಕಣ್ಣ ಮೂರ್ಗೆ ಹಾಯ್ದಾಗ ಬರ್ರಿ,
0: ನೀವು ಬರ್ರಿ ವಾ.
2: ಹಂಗ ಬರ್ತೇವಪ್ಪ, ನಿಮ್ ಮಾವನ್ ಕರ್ಕೊಂಡ್ ಬರ್ತೀನಿ.
0: ಬರ್ರಿ ಬರ್ರಿ ಬರ್ರಿ.
3: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹನುಮಂತ್ ಚವಾಣ್, ಭಾರತಿ ಸೋಣಗಾರ್ ಹಾಗೂ ಸವಿತಾ ದೇಶ್ಮುಖ್.
3: ಪ್ರಸ್ತುತಿ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಇನ್ನು ಮುಂದೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಭಕ್ತಿ ಗೀತೆ ಕೇಳಿಬರುವುದು. ಎಸ್ ಜಾನಕಿ ಅವರು ಹಾಡಿದ್ದಾರೆ.

0: ನಾನು ಟೈಮ್ ಮಷೀನ್ ಹೊಂಟೆ. ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ. ಕಂಡೆ ಈಗ ವರ್ತಮಾನ, ಮಗುವಿನೊಳಗ ಅನುಮಾನ.
1: ಡೈನೋಸಾರ್ಗಳು ಇನ್ನಿಲ್ಲ, ಸಿನಿಮಾದಾಗ ನೋಡಲ್ಲ.
0: ನಡೀರಿ ನೋಡೋಣ ಭವಿಷ್ಯ, ಅಲ್ಲೇನಂತಾನ ಮನುಷ್ಯ.
1: ಹಳೇ ಕಾಲದಾಗ ಅವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
0: ಮುನ್ ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ. ಪ್ರಶ್ನೆ ಕೇಳೋ ಮಗು ಎಲ್ಲೇ, ಉತ್ತರ ಕೊಡೋ ಅಪ್ಪ ಎಲ್ಲೇ, ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ.
2: ಹೊತ್ತು ಮೀರುವ ಮುನ್ನ, ಹಸಿರು ಮಾಸುವ ಮುನ್ನ, ವನ ಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ.
3: ಅರಿಸ್ ಕುಂಟೂಜಿಯವರ ರಚನೆಯ ಭಾವಗೀತೆಯೊಂದನ್ನು ಕೇಳೋಣ. ಗಣೇಶ್ ದೇಸಾಯಿ ಹಾಗೂ ವೈಷ್ಣವಿ ಪರ್ವತೀಕರ್ ಅವರು ಹಾಡಿದ್ದಾರೆ.

0: ಏ ಬಸ್ಯಾ ಬಸ್ಯಾ ಹಿಂಗ ನೆಲ ಒರೆಸುದು ಕೈಯಾಗೇನದು ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೊ ಒಗಿ ಅದನ್ನ ಹತ್ಲಾಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
1: ಅವರ ನಾನು ಸಾಲಿಗೆ ಹೋಗ್ತೀನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನ್ರಿ, ಓದ್ಕೋತೀನಿ.
0: ನಿನಗೆ ಹಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕುರಿ ತಗೊಂಡ್ ಹೋಗ್ಯಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ ಹುಷಾರ್.
1: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ. ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ.
2: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

0: ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಆಲಿಸಿದ್ರಿ. ಇದು ಆಕಾಶವಾಣಿ ವಿಜಯಪುರ FM. ಸಮಯ ಮುಂಜಾನೆ 9:30 ಪ್ರಸಾರ ಮಾಡುತ್ತಿದ್ದೇವೆ ಕನ್ನಡ ಚಲನಚಿತ್ರ ಗೀತೆಗಳನ್ನು. ಮೊದಲಿಗೆ ಪ್ರಕಟಣೆಗಳು.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಅಕ್ಕ, ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿನಂದು ಬಜೆಟ್ ನಿಂದು.
4: RBI ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಗರುಡರೇಖೆ ಚಿತ್ರದ ಹಾಡು.

0: ಮೆಲ್ಲಗ್ ಬಿಡಿಯೋ ಅಣ್ಣ, ಈ ಹಾಡಿರೋದು ಹಿಂಗೆ, ಇದರ ತಾಳಾನೇ ಹಿಂಗೆ.
1: ಬುರುಡೆ ಬುರುಡೆ ಬುರುಡೆ ಬುರುಡೇ.

ಒಂದೊಂದ್ರ ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದ ಲೆಕ್ಕ.

0: ಬರುವುದಿಲ್ಲ ಇಲ್ಲ, ಕಾಗಿಗೆ ಗಂಟಲು ಕಟ್ಟುವುದಿಲ್ಲ, ಯಾರು ಸಾಕುವುದಿಲ್ಲ. ಇಂಥ ಶಿಷ್ಯರು ಬೇಕು ಎಂದರು ಬೇರೆ ಯಾರಿಗೂ ಸಿಕ್ಕೋದಿಲ್ಲ.
1: ಇಲ್ಲ ಇಲ್ಲ ಇಲ್ಲ.

ಶ್ರೋತೃಬಾಂಧವರೇ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಇದು ಆಕಾಶವಾಣಿ ವಿಜಯಪುರ FM.

ಇನ್ನು ಮುಂದೆ ಸರಿಯಾಗಿ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಗಾನಗಂಗೆ ಕಾರ್ಯಕ್ರಮ ಕೇಳಿದಿರಿ.

0: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 10 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಓಹ್ ಸವಿ ರತ್ನ, ಬನಿ ಬನಿ ಬನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದ್ಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಯಾರು ಈ ಮಾತನ್ನು ಹೇಳೋದಿಲ್ಲ, ಅವರ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
6: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
7: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಎಂದು
6: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
6: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
5: ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ.
8: ಈ ಸುಗ್ಗಿ ತಂದವಳಾರಮ್ಮ.
9: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
10: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
9: ಹೌದಾ? ಹೇಗೆ?
10: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ, ಹೂವು, ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
11: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ,
12: ಆಯಾಸ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಬಾಳು ಹಸನಾಗುತ್ತೆ.
13: ಮನೆ ಅಂಗಳದಲ್ಲಿ ಕೃಷಿ, ಬಾಳಿನಲ್ಲಿ ಖುಷಿ.
14: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
15: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆ

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ವಿದ್ಯೆ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಕಳ್ಳಸಾಗಣೆ ವಿರೋಧಿ ದಿನದ ಪ್ರಯುಕ್ತ ಬೆಂಗಳೂರು ನಗರದ ಡಿಸಿಪಿ ಕ್ರೈಂ ವಿಭಾಗದ ರಾಜ ಇಮಾಮ್ ಖಾಸಿಂ ಅವರೊಂದಿಗೆ ಸಂದರ್ಶಿಸಲಿದ್ದಾರೆ ನೂತನ ಎಸ್ ಕದಂ.
1: ಶ್ರೋತೃಗಳೇ ನಮಸ್ಕಾರ. ನಮ್ಮೊಂದಿಗೆ ಇವತ್ತು ಬೆಂಗಳೂರು ನಗರದ ಡಿಸಿಪಿ ಕ್ರೈಂ ರಾಜ ಇಮಾಮ್ ಖಾಸಿಂ ಅವರು. ಸೈಬರ್ ಕ್ರೈಂ ಮತ್ತು ಆಂಟಿ ನಾರ್ಕೋಟಿಕ್ಸ್ ವಿಂಗ್ ಹಾಗೂ ಎಕಾನಮಿಕ್ ಅಫೆನ್ಸಸ್ ವಿಂಗ್, ಇವಿಷ್ಟು ಹುದ್ದೆಗಳನ್ನು, ಇವಿಷ್ಟು ವಿಭಾಗಗಳನ್ನು ನೋಡಿಕೊಳ್ತಿದ್ದಾರೆ. ಯಾಕೆ ನಮ್ಮಲ್ಲಿ ಇವತ್ತು ರಾಜ ಇಮಾಮ್ ಖಾಸಿಂ ಅವರು ಮಾತನಾಡ್ತಾ ಇದ್ದಾರೆ ಅಂತಂದರೆ, ಇವತ್ತು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯಗಳ ಉಪಯೋಗದ ವಿರೋಧಿ ದಿನ ಹಾಗೂ ಅದರ ಇಲ್ಲಿಸಿಟ್ ಟ್ರಾಫಿಕಿಂಗ್ ಅಂದರೆ ಅದರ ಏನು ಸಾಗಾಟ ನಡೆ ಅನೈತಿಕವಾಗಿ ಅದರ ವಿರೋಧಿ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ಇದು ಬಹಳ ಮುಖ್ಯವಾಗಿದೆ. ಇವತ್ತು ನಮ್ಮ ರಾಜ್ಯದ ಮಟ್ಟಿಗೆ ಆಯಿತು ಅಥವಾ ನಮ್ಮ ದೇಶದ ಮಟ್ಟಿಗೆ ಆಯಿತು, ಇವತ್ತು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ತಿಂಗಳು ಕೂಡ ಅನೇಕ ಮಾದಕ ವಸ್ತು ಸಾಗಾಟದ ಅಪರಾಧಗಳು ಕಂಡು ಬಂದಿದ್ದಾವೆ, ಅವುಗಳನ್ನು ಹಿಡಿಯಲಾಗಿದೆ ಮತ್ತು ಇದು ನಿರಂತರವಾಗಿ ನಡೀತಾ ಇದೆ. ಮಾದಕ ವಸ್ತು ಬಳಸೋದು ಎಷ್ಟು ದೊಡ್ಡ ಅಪರಾಧ, ಹಾಗೆಯೇ ಅದರಿಂದ ಆರೋಗ್ಯದ ಮೇಲೆ ಸಾಕಷ್ಟು ಹೆಚ್ಚಿನ ದುಷ್ಪರಿಣಾಮಗಳಾಗುತ್ತೆ ಮತ್ತು ಇದರಲ್ಲಿ ಹೆಚ್ಚಿನ ಯುವಜನತೆಯೇ ಇರೋದರಿಂದ ಇವತ್ತು ನಾವೆಲ್ಲರೂ ಇದರ ಬಗ್ಗೆ ಕಾಳಜಿ ತಗೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂತಹ ರಾಜ ಇಮಾಮ್ ಖಾಸಿಂ ಅವರು ನಮ್ಮೊಂದಿಗೆ ಅವರ ಅನುಭವಗಳನ್ನು ಹಂಚಿಕೊತಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ.
2: ನಮಸ್ಕಾರ
1: ಇಮಾಮ್ ಖಾಸಿಂ ಅವರೇ.
2: ನಮಸ್ಕಾರ ಮೇಡಮ್.
1: ನಾನು ಹೇಳಿದೆ ನಮ್ಮ ಶ್ರೋತೃಗಳಿಗೆ, ಎಂಥ ದೊಡ್ಡ ಒಂದು ಸಂದಿಗ್ಧದಲ್ಲಿ ನಾವು ಇವತ್ತು ಇದ್ದೀವಿ ಅಂತ. ನೀವು ದಿನನಿತ್ಯ ಇದರಲ್ಲೇ ಕೆಲಸ ಮಾಡ್ತಿರೋವಂಥವ್ರು, ಹೇಗನ್ಸುತ್ತೆ ನಿಮಗೆ ಇವತ್ತು ಈ ದಿನಮಾನಗಳನ್ನು, ಈ ವಿದ್ಯಮಾನಗಳನ್ನು ನೋಡಿದಾಗ?
2: ನನಗೆ ಸ್ವಲ್ಪ ದುಃಖನೂ ಆಗುತ್ತೆ, ಅದೇ ರೀತಿ ಒಂಥರ ನನಗೆ ಅಪಾರ್ಚುನಿಟಿ ಏನು ಕೊಟ್ಟಿದೆ ಸರ್ಕಾರ ಅಂದರೆ ಇಲ್ಲಿ ಈ ಹುದ್ದೆಯಲ್ಲಿ ನನ್ನ ಕೂರಿಸಿದ್ದಕ್ಕೆ ನನಗೊಂದು ಅಪಾರ್ಚುನಿಟಿ ಕೂಡ ಸಿಕ್ಕಿದೆ. ಇಂಥ ಈ ಮಾದಕ ವಸ್ತುಗಳ ವ್ಯಸನದಲ್ಲಿ ತಲ್ಲೀನರಾಗಿ ಈ ನಮ್ಮ ಸ್ಟೂಡೆಂಟ್ಸ್ ಏನು ಅಥವಾ ಸಾರ್ವಜನಿಕರು ಏನು ಭಾಗಿಯಾಗಿ ಅವರು ಫ್ಯಾಮಿಲೀಸು ಮತ್ತು ಸೊಸೈಟಿನಲ್ಲಿ ಏನು ಪರಿಣಾಮ ಬೀರ್ತದೆ, ಇಂಥದನ್ನು ಕೊಂಚ ಮಟ್ಟಕ್ಕೆ ನಾನು ಅದನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಸಂತೋಷನೂ ಕೂಡ ಆಗುತ್ತೆ ಮೇಡಮ್.
1: ಈ ಅವಕಾಶವನ್ನು ನಾವು ಏನು ದೇಶಕ್ಕಾಗಿ ನೀವು ಸಮರ್ಪಣೆ ಮಾಡ್ತೀರಿ ಅಂದರೆ ಬಹಳ ದೊಡ್ಡ ಕೊಡುಗೆ ಇದೆ ನಿಮ್ಮದು. ನಾವು ಈ ಮಾದಕ ದ್ರವ್ಯಗಳ ಈ ಸಾಗಾಟ ಅಥವಾ ಉಪಯೋಗದ ಬಗ್ಗೆ ಮಾತನಾಡೋದಾದರೆ, ಇದನ್ನು ವಿಶ್ವಸಂಸ್ಥೆ ಬಹಳಷ್ಟು ಹಿಂದಕ್ಕೆ ಅಂದರೆ 1987 ಹೊತ್ತಿಗೆನೆ ಇಂಥ ಒಂದು ದಿನವನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳಿತ್ತು. ಅಂದರೆ ಪ್ರತಿ ವರ್ಷ ಜೂನ್ 26 ನಾವು ಅದರ ವಿರೋಧಿ ದಿನ, ಮಾದಕ ವಸ್ತು ದ್ರವ್ಯಗಳ ವಿರೋಧಿ ದಿನ ಮಾಡೋಣ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿತು. ಆನಂತರ ಅದರ 2 ನಂತರ ಅಂದರೆ 89 ಅದರ ಆಚರಣೆ ಆರಂಭ ಆಗಿದೆ. ಅಲ್ಲಿಗೆ ನಾವೀಗ ಸುಮಾರು 3 ಕಳೆದು 4 ಪೂರೈಸೋ ಹಂತದಲ್ಲಿದ್ದೀವಿ. ಆದರೆ ದಿನದಿಂದ ದಿನಕ್ಕೆ ಈ ಸಮಸ್ಯೆ ಹೆಚ್ಚು ಉಲ್ಬಣವಾಗ್ತಾ ಇದೆಯಲ್ಲ
2: ಮೇಡಮ್. ನಾವು ಹಾಗೆ ನೋಡಬೇಕಾದ್ರೆ ಇದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿನಲ್ಲಿ 1987 ಒಂದು ರೆಸೊಲ್ಯೂಷನ್ ಮಾಡ್ತಾರೆ, ರೆಸೊಲ್ಯೂಷನ್ 42/112 ಅಂತೇಳಿ 7th December 1987. ಸೊ ಇದು ಆಗಿನ ಕಾಲಕ್ಕೇ ಮಾದಕ ವಸ್ತುದ ಬಗ್ಗೆ ಡಿಸ್ಕಷನ್ ಎಲ್ಲ ನಡೆದಿರ್ತದೆ. ಈ ಡಿಸ್ಕಷನ್ನಲ್ಲಿ ಇದನ್ನು ಯಾವ ಥರ ಕಡಿವಾಣ ಹಾಕಬೇಕನ್ನೋ ನಿಟ್ಟಿನಲ್ಲಿ ಒಂದು ಪ್ರೋಗ್ರಾಮ್ ಹಾಕ್ಕೊಳ್ತಾರೆ. ಸೊ ಚೈನಾ ದೇಶದಲ್ಲಿ ಲಿನ್ ಜಿಯಾಕ್ಸ್ ಎನ್ನೋರು ಅವರೊಂದು ಒಪೀಮ್ ಟ್ರೇಡ್ನ ಅಂದರೆ ಹ್ಯೂಮನ್ ಗೊಡಂಗ್ ಅಂತ ಒಂದು ಚೈನಾದಲ್ಲಿ ಒಂದು ಪ್ರಾವಿನ್ಸ್ ಇದೆ, ಅವರು 1839 ಆಗಿನ ಕಾಲಕ್ಕೆ ಇದನ್ನು ಒಪೀಮ್ನ ಯಾವ ಥರ ಡಿಸ್ಟ್ರಾಯ್ ಮಾಡಬೇಕು, ಆ ಮಾರ್ಕೆಟಿಂಗು ಮತ್ತು ಈ ಇದನ್ನು ಹತೋಟಿಯಲ್ಲಿ ಯಾವ ಥರ ತರಬೇಕನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತಾರೆ. ಸೊ ಜೂನ್ 26 ನಾವು ಅದನ್ನು ಕಮಮೊರೇಷನ್ ಡೇ ಅಂತ ಅಂದ್ಕೊಂಡು ಇಂಟರ್ನ್ಯಾಷನಲ್ ಡೇ ಅಗೇನೆಸ್ಟ್ ಡ್ರಗ್ ಅಬ್ಯೂಸ್ ಮತ್ತು ಇಲಿಸಿಟ್ ಡ್ರಗ್ಸ್ ಅಂತೇಳಿ ಇದ್ರ ಬಗ್ಗೆ ಒಂದು ಡಿಸಿಷನ್ ತಗೊಳ್ತಾರೆ. ಮೊದಲ ಸಾರಿಗೆ ಆಚರಣೆ ಮಾಡಿದ್ದು 1989 ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ.

0: ಪ್ರತಿ ವರ್ಷ ಜೂನ್ 26ನೇ ತಾರೀಕು ದಿನದಂದು ಇದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಟ್ ಈಸ್ ಬೇಸಿಕಲಿ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದಿ ಪಬ್ಲಿಕ್ ಸ್ಟೂಡೆಂಟ್ಸ್ ಎಲ್ಲರಲ್ಲಿ ಈ ಮಾದಕ ದ್ರವ್ಯದ ವಸ್ತುಗಳು ಸೇವನೆ ಮತ್ತು ಸಾಗಾಟದ ಬಗ್ಗೆ ಅವೇರ್ನೆಸ್ ಮೂಡಿಸಿ ಸಾರ್ವಜನಿಕರಿಂದ ಮಾಹಿತಿ ಪಡೆದ್ಬಿಟ್ಟು ಇದನ್ನು ಸೊಸೈಟಿಯಿಂದ ಹೋಗ್ಲಾಡ್ಸೋದಕ್ಕೆ ಏನು ಕಾರ್ಯಕ್ರಮಗಳೆಲ್ಲ ಮಾಡ್ಕೊಳ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಒಂದು ಸಾಂಕೇತಿಕವಾಗಿ ಕೆಲಸ ಮಾಡ್ತೀವಿ. ಬಟ್ ಪ್ರತಿನಿತ್ಯನೂ ಕೂಡ ಕೆಲಸ ಮಾಡ್ತಾನೆ ಇರ್ತೀವಿ.
1: ನೀವು ಹೇಳಿದ್ವಿ ಪ್ರತಿನಿತ್ಯನೂ ಅಂತ, ಅದು ಬಹಳ ಮುಖ್ಯವಾದದ್ದು. ಏಕೆಂದರೆ ಅಷ್ಟೊಂದು ರೀತಿಯಲ್ಲಿ ಇದರ ಸಾಗಾಟ ಮತ್ತು ಬಳಕೆ ಇವತ್ತು ಆಗ್ತಾ ಇದೆ ಅಂತ. ಸುಮಾರು 2012 ಹೊತ್ತಿಗೆ ಒಂದು ಚಿತ್ರ ಬಂತು, ಚಲನಚಿತ್ರ, ಹಿಂದಿಯಲ್ಲಿ ಉಡ್ತಾ ಪಂಜಾಬ್ ಅಂತ. ಅದು ಬಂದಾಗ ಬಹುಶಃ ಜನರಿಗೆ ಈ ಥರದ ಒಂದು ಉಪಯೋಗ ಬಹಳ ಕೆಟ್ಟದಾಗಿ ನಡೀತಾ ಇದೆ ಮಾದಕ ದ್ರವ್ಯಗಳದ್ದು ಅಂತ ತೀರ ಜನರ ಹತ್ರ ತಲುಪ್ತು. ಜನ ಅದನ್ನು ನೋಡಿ ಗಾಬರಿ ಪಟ್ಕೊಂಡ್ರು. ಅಂದ್ರೆ ಒಂದು ಇಡೀ ರಾಜ್ಯ, ಪಂಜಾಬ್ ಅಂತ ಒಂದು ರಾಜ್ಯ, ಬಹಳ ಸುಭಿಕ್ಷವಾದ ಒಂದು ರಾಜ್ಯ, ಹೀಗಾಗ್ಲಿಕ್ಕೆ ಸಾಧ್ಯವೇ? ಅಲ್ಲಿಯ ಯುವಜನತೆ ಹೀಗಾಗ್ಬಿಟ್ರೆ ಉಳಿದ ರಾಜ್ಯಗಳಿಗೂ ಇದು ಬರಬಹುದಲ್ಲ ಅನ್ನುವಂಥ ಒಂದು ಸಣ್ಣ ಎಚ್ಚರಿಕೆ ಆವಾಗ ಆರಂಭ ಆಯಿತು ಅಂತ ಅನ್ಕೋತೀನಿ. ಆದರೆ ಇವತ್ತು ಅಲ್ಲಿಂದ ಅನೇಕ ಗಡಿಗಳಲ್ಲಿ ನಾವು ಅದನ್ನು ನೋಡ್ತೀವಿ. ಅದು ರಾಜಸ್ಥಾನ ಆಗಿರಬಹುದು ಅಥವಾ ಈಶಾನ್ಯ ರಾಜ್ಯಗಳಾಗಿರಬಹುದು. ಬಹಳ ದೂರದ ಮಾತೇಕೆ, ನಮ್ಮ ಕರ್ನಾಟಕದಲ್ಲೇ ನಮ್ಮ ಬಾಗಿಲಿಗೂ ಇವತ್ತು ಬಂದು ನಿಂತಿರೋದ್ರಿಂದ ನಾವು ಇನ್ನಷ್ಟು ಹೆಚ್ಚು ಎಚ್ಚರವಾಗಬೇಕಾಗಿದೆ. ಡಿ ಸಿ ಪಿ ಇಮಾಮ್ ಕಾಸಿಂ ಅವರೇ, ಈಗ ನಾವು ಮಾತನಾಡ್ತಾ ನಿಮ್ಮ ಇಷ್ಟದ ಹಾಡನ್ನು ಕೇಳಿದ್ವಿ, ಜೊತೆ ಜೊತೆಯಲ್ಲಿ ಅಂತ. ಬಹುಶಃ ನೀವು ನಿಮ್ಮ ಮನೆಯವರಿಗೆ ಬಹಳ ಇಷ್ಟವಾದ ಹಾಡು ಅಂತ ಕಾಣುತ್ತೆ. ಮತ್ತೆ ನಾವು ನಮ್ಮ ಮಾತಿಗೆ ಬರೋದಾದರೆ, ನಾವು ಬೆಂಗಳೂರಿನ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮನೆ ಹತ್ರ ಇವೆಲ್ಲ ಬಂದು ನಿಂತಿದ್ದಾವೆ ಅನ್ನೋದು ನಮಗೆ ಬಹಳ ಕಾಳಜಿಯ ಮತ್ತು ಬಹಳ ಆತಂಕದ ಕ್ಷಣಗಳು ಅಂತ. ಅದರಲ್ಲೂ ಬೆಂಗಳೂರು ಇವತ್ತು ಮಹಾನಗರ ಮತ್ತು ಪ್ರಪಂಚದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರುವಂತಹ ನಗರ ಆಗಿರೋದ್ರಿಂದ ಬೆಂಗಳೂರು ಮಾನವ ಕಳ್ಳ ಸಾಗಣೆ ಮತ್ತು ಮಾದಕ ದ್ರವ್ಯಗಳ ಸಾಗಣೆಗೆ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಒಂದು ರೀತಿಯ ಹೆಬ್ಬಾಗಿಲಾಗಿದೆ ಅನ್ನುವಂಥ ಒಂದು ಮಾತನ್ನು ನಾವು ಕೇಳ್ತೀವಿ, ಓದ್ತೀವಿ. ಹೌದಾ? ಇದು
0: ನಾನು ಇದು ಹೆಬ್ಬಾಗಿಲು ಅಂತ ಹೇಳೋದಕ್ಕೆ ನಿರಾಕರಿಸ್ತೀನಿ. ಯಾಕೆ ಅಂತ ಹೇಳಿದರೆ, ಹೌದು, ಬೆಂಗಳೂರು ಸಿಟಿ ಈಸ್ ಐ ಟಿ ಬಿ ಟಿಯ ಸೆಂಟರ್ ಆಗಿದೆ. ಇಲ್ಲಿ ಸುಮಾರು ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಓದೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ ಮತ್ತು ಇತರೆ ಚಟುವಟಿಕೆಗಳಿಗೆ ಅಥವಾ ಟೂರಿಸ್ಟ್ ಆಗಿ ಬರೋದಕ್ಕೆ ಇದು ಒಂದು ಕಾಸ್ಮೋಪಾಲಿಟನ್ ಸಿಟಿ ಆಗಿರುತ್ತದೆ. ಅದೇ ರೀತಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇಲ್ಲಿ ತುಂಬ ಜಾಸ್ತಿ ಇರೋದ್ರಿಂದ ಮತ್ತು ಬೇರೆ ಬೇರೆ ದೇಶದಿಂದ ಈ ಬೆಂಗಳೂರು ಸಿಟಿ ಅವ್ರಿಗೆ ಆಕರ್ಷಣೆ ಆಗಿಬಿಟ್ಟು ಇಲ್ಲಿ ಎಜುಕೇಷನ್ ಪರ್ಪಸಸ್ಗೆ ಬರ್ತಾರೆ, ಮೆಡಿಕಲ್ ಟೂರಿಸಮ್ ಸಲುವಾಗಿ ಬರ್ತಾರೆ ಮತ್ತು ಬಿಸ್ನೆಸ್ಗೆ ಸಲುವಾಗಿ ಕೂಡ ಇಲ್ಲಿಗೆ ಬರ್ತಾರೆ. ಸೊ ಇಲ್ಲಿ ಆ ವಾತಾವರಣ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಇದು ಇಟ್ ಅಟ್ರಾಕ್ಟ್ಸ್ ಲಾಟ್ ಆಫ್ ಫಾರಿನ್ ನ್ಯಾಷನಲ್ಸ್ ಆಲ್ಸೋ. ಅದೇ ರೀತಿ ನಮಗೆ ಆಫ್ರಿಕಾ ಮೂಲದ ಸುಮಾರು ನ್ಯಾಷನಲ್ಸ್ ಕೂಡ ಇಲ್ಲಿ ಬರ್ತಾರೆ. ಆಫ್ರಿಕನ್ ನೇಷನ್ಸ್ನಲ್ಲಿ ನಿಮಗೆ ಅಲ್ಲಿ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿದರೆ ಇಲ್ಲಿ ನಮಗೆ ಏನು ಎಕನಾಮಿಕ್ ಅವೆನ್ಯೂಸ್ ಇದೆ ಅಲ್ಲಿ ಅವರಿಗೆ ಇರಲಿಕ್ಕೆ ಸಾಧ್ಯತೆಗಳು ಕೂಡ ಕಡಿಮೆ ಇರ್ತದೆ. ಹಾಗಾಗಿ ಅವರ ಎಕನಾಮಿಕ್ ಸ್ಥೈರ್ಯವನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋ ಸಲುವಾಗಿ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ನಿಮಗೆ ನೋಡಿರ್ಬೋದು, ಬೆಂಗಳೂರು ಐ ಟಿ ಸಿಟಿ ಅಂತ ಹೇಳ್ತೀವಿ. ಅಂದರೆ ಇಂಟರ್ನೆಟ್ಟು, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಗೆ ನಿಮಗೆ ಪ್ರೆಸೆನ್ಸ್, ಬೆಂಗಳೂರು ಸಿಟಿಯ ಪ್ರೆಸೆನ್ಸು ಇದೆ. ನಿಮಗೆ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಆದ ಕೂಡ ತಕ್ಷಣವೇ ನಮಗೆ ನೋಡೋದಕ್ಕೆ ಒಂದು ಅವಕಾಶ ಬರ್ತದೆ, ಕೇಳೋದಕ್ಕೆ ಕೂಡ ಅವಕಾಶ ಇರ್ತದೆ. ಈ ಸೋಷಿಯಲ್ ಮೀಡಿಯಾ ಮತ್ತು ಇಂಟರ್ನೆಟ್ಟಲ್ಲಿ ಏನು ಆನ್ಲೈನ್ನಲ್ಲಿ ಯಾವುದೇ ಒಂದು ಸಣ್ಣದು ಮಾಹಿತಿ ಸಿಕ್ಕಿದ್ರೂ ಕೂಡ ಅದು ಭಾರಿ ಬೇಗ ಪ್ರಸಾರವಾಗ್ತದೆ. ಸೊ ಇದು ಎಲ್ಲ ಸಿಟೀಸ್ನಲ್ಲಿ ಕೂಡ ಈ ಮಾದಕ ವ್ಯಸನದ ಬಗ್ಗೆ ಚಿಂತೆ ಹರಡಿಸ್ತಾ ಇದೆ. ಬೆಂಗಳೂರಿಗಿಂತ ದೊಡ್ಡ ಮಟ್ಟದಲ್ಲಿ ಡ್ರಗ್ಸು ಬೇರೆ ಸಿಟೀಸಲ್ಲಿ ಕೂಡ ನಿಮಗೆ ಸಿಗೋ ಸಾಧ್ಯತೆ ಇದೆ. ಸಿನ್ಸ್ ಇಲ್ಲಿ ನಮಗೆ ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಆ್ಯಕ್ಟಿವ್ ಇರೋದ್ರಿಂದ ಜನರು ಬಿಂಬಿಸ್ತಾರೆ ಇದು ಒಂದು ಹಬ್ಬ ಆಗಿದೆ ಅಂತದ್ದು. ಬಟ್ ಇದು ಆ ಥರ ಬಿಂಬಿಸ್ಬಾರ್ದಂತ ನನ್ನ ಅನಿಸಿಕೆ. ಪ್ಲಸ್ ಇದನ್ನು ಹೋಗಲಾಡ್ಸೋದಕ್ಕೆ ಇಲ್ಲಿಯ ಪೊಲೀಸು ಸಕ್ಷಮರು ಆಗಿದ್ದೀವಿ ನಾವು. ಅದನ್ನು ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಿರ್ಬೋದು, ಹೆಚ್ಚೆಚ್ಚು ಕೇಸ್ ಆಗಿಬಿಟ್ಟು ಹೆಚ್ಚೆಚ್ಚು ಡ್ರಗ್ಸು ಸೀಸ್ ಮಾಡ್ತಾ ಇದ್ದೀವಿ. ಈ ಸೀಸ್ ಮಾಡಿದ್ದು ನಿಮಗೆಲ್ಲ ಗಮನಕ್ಕೆ ಬರ್ತಾ ಇದೆ. ಅದಕ್ಕೆ ನೀವು ಎಲ್ಲರೂ ಈ ಥರ ಬಿಂಬಿಸಿರ್ಬೋದು ಅಂತ ನನ್ನ ಅನಿಸಿಕೆ.
1: ಹೌದು, ನೀವು ಹೇಳಿದ ಹಾಗೆ ತೀರಾ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು, ಅಂದರೆ ನಿಮ್ಮ ಕಾರ್ಯಕ್ಷಮತೆಯೇ ಇದು, ಹಾಗಾಗಿ ಬಹಳಷ್ಟು ಕಡೆಗಳಲ್ಲಿ ಮಾದಕ ದ್ರವ್ಯಗಳು ಸೀಸ್ ಆಗ್ತಾ ಇದ್ದಾವೆ. ಅದು ಬಹಳಷ್ಟು ಕೆ ಜಿಗಟ್ಟಲೆ ಮತ್ತು ಕೋಟಿಗಳಲ್ಲಿ ಬೆಲೆ ಬಾಳುವಂಥ ಅಷ್ಟು ಸಾಮಗ್ರಿಗಳು

0: ಸೀಸ್ ಆಗ್ತಾ ಇದ್ದಾವೆ. ಅದು ನಾವು ಇತ್ತೀಚೆಗೆ ಕಳೆದ ವರ್ಷ ಮೈಸೂರಲ್ಲಿ ಬಹಳ ಆಶ್ಚರ್ಯಕರವಾದ ರೀತಿಯಲ್ಲಿ ಮೈಸೂರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸಂಗ್ರಹ ಇತ್ತು ಅನ್ನೋದು ನಮಗೆ ಗೊತ್ತಾಯಿತು. ಆನಂತರ ಮಡಿಕೇರಿ, ಧಾರವಾಡ, ಹಾಸನ, ಬೆಳಗಾಂ, ಬಿಜಾಪುರ ಈ ಥರದ ಕರ್ನಾಟಕದ ಬಹಳ ದೊಡ್ಡ ಹಾಗೂ ಮಧ್ಯಮ ಗಾತ್ರದ ನಗರಗಳಲ್ಲೂ ಕೂಡ ಇವತ್ತು ನಮಗೆ ಅಲ್ಲಲ್ಲಿ ಕೇಸ್ಗಳು ಬರ್ತಾ ಇದ್ದಾವೆ ಅನ್ನೋದು ಗೊತ್ತಾಗುತ್ತೆ, ಅಲ್ಲಲ್ಲಿ ಸಿಗ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ನಾವು ಬೆಂಗಳೂರನ್ನೇ ಹೇಳಿದರೆ ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ ಈ ನಾಲ್ಕು ತಿಂಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸೀಸ್ ಆಗಿದೆ ಮಾದಕ ದ್ರವ್ಯ, ಬಹಳಷ್ಟು ಕಡೆಗಳಲ್ಲಿ ಸೀಸ್ ಆಗಿದೆ ಮತ್ತು ಅದು ಮೊದಲಿನಿಗಿಂತ ಬೇಗ ಬೇಗ ಸಿಗ್ತಾ ಇದೆ. ಇದರ ಹಿಂದೆ ನಿಮ್ಮ ಪ್ರಯತ್ನಗಳು ಖಂಡಿತ ಇದ್ದಾವೆ, ಇಲಾಖೆಯ ಪ್ರಯತ್ನಗಳಿದ್ದಾವೆ, ಆದರೆ ಈ ಥರದ ಹೆಚ್ಚುವಿಕೆ ಏನಿದೆಯಲ್ಲ ಇದು ಕೂಡ ಆತಂಕಕಾರಿ.
1: ಹೀಗೆ ಫಸ್ಟ್ ಆಫ್ ಆಲ್ ನಾನು ಹೇಳೋದಕ್ಕೆ ಬಯಸೋದೇನೆಂದರೆ ಸೆಂಟ್ರಲ್ ಗೌರ್ಮೆಂಟು ನಶಾಭಕ್ತ ಭಾರತ್ ಅಂತೇಳಿ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದೆ. ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಮಗೆ ಒಂದು ಆ್ಯಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಅಂತ ಒಂದು ಸ್ಪೆಷಲೈಸ್ಡ್ ವಿಂಗ್ ಒಂದು ಮಾಡಿಕೊಂಡಿದ್ದಾರೆ. ಅದರ ಅಡಿಯಲ್ಲಿ ಇಲ್ಲಿ ಎಲ್ಲ ಮಟ್ಟದ ಅಧಿಕಾರಿಗಳು ಮಾದಕ ದ್ರವ್ಯಗಳ ಬಗ್ಗೆ ನಾವು ಪ್ರಿವೆಂಟ್ ಮಾಡೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳು ಮಾಡಬೇಕನ್ನೋದ್ರ ಬಗ್ಗೆ ಒಂದು ರೂಪರೇಷೆ ಮಾಡಿಬಿಟ್ಟು ನಮಗೆ ಒಂದು ಹಾಗಾಗಿ ಇನ್ಸ್ಟ್ರಕ್ಷನ್ಸ್ ಕೊಡೋದ್ರಿಂದ ನಾವು ಕೂಡ ನಾವು ಏನು ಮಾಡ್ತಾಯಿದ್ವಿ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ಇತರ ಇಲಾಖೆಗಳು ಅಂದರೆ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಇರ್ಬೋದು, ಡಿ ಆರ್ ಐ ಇರ್ಬೋದು, ಮತ್ತು ಎಕ್ಸೈಸ್ ಆ್ಯಂಡ್ ಲಾಟ್ರಿ ವಿಂಗ್ ಅವರು ಇರ್ಬೋದು ಅಥವಾ ಡ್ರಗ್ ಆ್ಯಂಡ್ ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತು ಇವರೆಲ್ಲರೂ ಸೇರಿಬಿಟ್ಟು ಇದರ ಬಗ್ಗೆ ನಾವು ಕಾರ್ಯಕ್ಷಮತರ ಆಗಿಬಿಟ್ಟು ಇದನ್ನು ಹೋಗಲಾಡಿಸೋದಕ್ಕೇ ನಾವು ಕೆಲಸ ಮಾಡ್ತಾಯಿದ್ದೀವಿ. ಹೆಚ್ಚಿನ ಕೆಲಸ ವಹಿಸ್ಬಿಟ್ಟು ಹೆಚ್ಚಿನ ಕಾರ್ಯಕ್ರಮಗಳು ಮಾಡಿಬಿಟ್ಟು ನಾವು ಇದನ್ನು ಮಾಡೋದ್ರಿಂದ ಸೊಸೈಟಿಯಲ್ಲಿ ಹೋಗೋದನ್ನು ತಡೀತಾ ಇದ್ದೀವಿ. ಹಾಗಾಗಿ ನಿಮಗೆ ಕಾಣಿಸ್ಕೊಳ್ಳೋದೇನೆಂದರೆ ಹೆಚ್ಚೆಚ್ಚು ಸೀಸರ್ ಆಗ್ತಾ ಇದೆಯಾ ಅಂತೇಳಿ. ಮತ್ತು ಇನ್ನೊಂದು ಕಾರಣ ಇರ್ಬೋದು, ಹೀಗೆ ನಾವು ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಿರ್ಬೋದು 3 types of category of people ಕನ್ಸ್ಯೂಮ್ ಮಾಡ್ತಾರೆ. ಒಂದು ಲೋ ಇನ್ಕಮ್ ಗ್ರೂಪ್, ಲೇಬರ್ ಕ್ಲಾಸ್, ಅಂದರೆ ಅವರು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಬಿಟ್ಟು ಶ್ರಮ ಹಾಕಿ ಕೆಲಸ ಮಾಡತಕ್ಕಂಥವ್ರು, ಅವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಮಾಡೋದಕ್ಕೆ ಅರ್ಲಿಯರ್ ಅರಾಕ್ ಪ್ಯಾಕೆಟ್ಸ್ ಹತ್ತಾಯಿತು, ಕಡಿಮೆ ದುಡ್ಡಲ್ಲಿ ಅವರು ಸೇವನೆ ಮಾಡಿಕೊಂಡು ಮಾಡ್ತಾಯಿದ್ರು. ಬಟ್ ಹೀಗೆ ಅದನ್ನು ಸರ್ಕಾರ ಅದನ್ನು ನಿರ್ಮೂಲನೆ ಮಾಡಿದೆ, ಅದನ್ನು ತೆಗೆದು ಹಾಕ್ಬಿಟ್ಟಿದೆ. ಹಾಗಾಗಿ ಇದೇನು ಮಾಡ್ತಾಯಿದ್ದಾರೆ ಅಂದರೆ ಈ ಗಾಂಜಾ ಅಂದರೆ 100,000 1 kg ಗಾಂಜಾ ಸಿಕ್ಬಿಡತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಅವನಿಗೆ ರಿಲ್ಯಾಕ್ಸ್ ಆಗೋದಕ್ಕೆ ಆ ಲೋ ಇನ್ಕಮ್ ಗ್ರೂಪಲ್ಲಿ ತಗೊಳ್ತಾರೆ. ಅದೇ ರೀತಿ ಮೀಡಿಯಮ್ ಇನ್ಕಮ್ ಗ್ರೂಪ್ ಅಂದರೆ ಮಧ್ಯಮ ವಿಂಗ್ನ ಫ್ಯಾಮಿಲೀಸ್ ಎಲ್ಲ ಏನು ಮಾಡ್ತಾಯಿದ್ದಾರೆ, ಸಿಂಥೆಟಿಕ್ ಡ್ರಗ್ಸ್ಗೆ ಹೋಗ್ತಾಯಿದ್ದಾರೆ. ಈ ಗಾಂಜಾ ತಗೊಂಡ್ರೆ ಅವ್ರಿಗೆ ಮನೆಯಲ್ಲಿ ಗೊತ್ತಾಗೋದು, ಸ್ಮೆಲ್ ಬರೋದು, ಆ ಥರ ಎಲ್ಲ ಗೊತ್ತಾಗುತ್ತೆ. ವೇರಸ್ ಸಿಂಥೆಟಿಕ್ಸ್ ಡ್ರಗ್ಸ್ ನಾವು ತಗೊಂಡಾಗ ಅದು ಏನು ನಿಮಗೆ ಗೊತ್ತೇ ಆಗಲ್ಲ. ಪೇನ್ ಕಿಲ್ಲರ್ಸ್ ಇರ್ಬೋದು, ಕೋರೆಕ್ಸ್ ಅಂತ ನಾವು ಏನು ಹೇಳ್ತೀವಿ, ಅಥವಾ ಸ್ಮೆಲ್ ಮಾಡೋಂಥ ಸಿರಪ್ಸ್ ಇದೆ, ಆ ಥರದ್ದು ಎಲ್ಲ ಒಂದು ಮೆಟೀರಿಯಲ್ ತಗೊಂಡ್ರೆ ಅದು ಸ್ಮೆಲ್ಲೂ ಬರಲ್ಲ ಮತ್ತು ಅವ್ರಿಗೆ ಒಂದು ನಶಾ ಒಂದು ಲೋಕದಲ್ಲಿ ತಗೊಂಡೋಗೋಂಥ ದ್ರವ್ಯಗಳು ಕೂಡ ಸಿಗ್ತದೆ, ಅದಕ್ಕೂ ಕೂಡ ಬಿದ್ದಿದ್ದಾರೆ. ಮತ್ತು ಇನ್ನು ಅತಿ ಹೆಚ್ಚು ಅಂತ ಹೇಳಿದ್ರೆ
0: ಶ್ರೀಮಂತರು
1: ಕೊಕೇನ್ ಅಂತದ್ದು, ಅಂದರೆ 1 kg 5 crore ಬಳೆ ಬಾಳುವ ಇದು ಇರ್ತದೆ. ಪ್ಲಸ್ ಅದಲ್ಲದೇ ಬೆಂಗಳೂರಲ್ಲಿ ಪಬ್ ಕಲ್ಚರ್ ಕೂಡ ಇದೆ, ಅಂದರೆ IT ವರ್ಕ್ ಫೋರ್ಸು ಇದೆ, ಅಂದರೆ ಸಾಕಷ್ಟು ಯಂಗ್ ಜನ್ರೇಷನಲ್ಲಿ ಸಾಕಷ್ಟು ಹಣ ಬೇಗ ಲೈಫಲ್ಲಿ ಬೇಗ ನೋಡ್ತಾರೆ, ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದಾರೆ. ಸೊ ವೀಕೆಂಡ್ಗಳಲ್ಲಿ ಅವರು ಸ್ಪೆಂಡ್ ಮಾಡೋ ಕಡೆಗೆ ನಮಗೆ ನಾವು ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನೋಡಿದಾಗ ಇಲ್ಲೆಲ್ಲ ಬಳಸೋದಕ್ಕೆ ತಯಾರ ಮಾಡ್ತಾರೆ. ಇಂಥದ್ದೆಲ್ಲ ಕಡಿವಾಣ ನಾವು ಹಾಕ್ತಿರೋದ್ರಿಂದ ಇಷ್ಟು ಸೀಸರ್ಸ್ ಎಲ್ಲ ಆಗ್ತಾ ಇದೆ. ಸೊ ಇದು ಅಕ್ರಾಸ್ ದಿ ಎಕನಾಮಿಕ್ ಸ್ಟ್ಯಾಟಸಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮಗೆ ಸರ್ಕಾರ ಒಂದು ಪ್ರಾಪರಾದ ರೂಪರೇಷೆ ಕೊಟ್ಟಿದೆ, ಅದರ ಪ್ರಕಾರನೇ ನಾವು ಪ್ರತಿ ಜಿಲ್ಲೆಯಲ್ಲಿ ಮತ್ತು ಒಂದು ಎನ್ ಕಾರ್ಡ್ ಅಂತ ಒಂದು ಸಂಸ್ಥೆ ಮಾಡಿಕೊಂಡು DC ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೀತದೆ, ಮತ್ತು ಸಿಟಿ ನೇತೃತ್ವದಲ್ಲಿ ಒಂದು ADG ರ್ಯಾಂಕ್ ಆಫೀಸರ್ಸ್ ನೇತೃತ್ವದಲ್ಲಿ ಇದ್ರ ಬಗ್ಗೆ ಕಾನ್ಸ್ಟೆಂಟಾಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ಪ್ಲಸ್ ಇದಕ್ಕೆ ರಿಹಾಬಿಲಿಟೇಷನ್ ಸೆಂಟರ್ಸ್ ಅಂತ ಇದೆ, ಅದ್ರ ಬಗ್ಗೆನೂ ಕೂಡ ನಾವು ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದೀವಿ.
0: ನಿಮ್ಮ ಜೊತೆಗೆ ಇದನ್ನು ಮತ್ತೆ ಹೆಚ್ಚು ನಾನು ತಿಳ್ಕೋಬೇಕು, ಏಕೆಂದರೆ ಕೊರೋನಾ ನಂತರ ನಾವು ನೋಡಿದಾಗ ಹೆಚ್ಚಾಗಿದೆ, ಕೊರೋನಾ ಸಂದರ್ಭದಲ್ಲಿ ಹೆಚ್ಚಾಯಿತು ಇದು, ಮತ್ತೆ ಆ ನಂತರದಲ್ಲಿ ಸ್ವಲ್ಪ ಸಮಯದ ತನಕ ಭಾಳ ಹೆಚ್ಚಿತ್ತು ಅನ್ನೋದನ್ನು ನಾವು ಕೇಳ್ತೀವಿ. ಖಾಸಿಂ ಅವರೇ, ಮಾತನಾಡ್ತಾ ಇದ್ವಿ ಬೇರೆ ಬೇರೆ ಎಕಾನಮಿಕ್ ಸ್ಟೇಟ ಆರ್ಥಿಕ ಹಿನ್ನೆಲೆಯವರು ಇದನ್ನು ಬಳಸ್ತಾರೆ ಅನ್ನೋದನ್ನು ಹೇಳಿದ್ರಿ.

0: ಈ ತರದ ಒಂದು ವ್ಯವಸ್ಥೆ ಇದೆ ಅನ್ನೋದೇ ನಮಗೆ ಸಾಮಾನ್ಯರಿಗೆ ಇದು ಗೊತ್ತಿರಲ್ಲ. ಬಹುಶಃ ನಾನು ಹೇಳಿದೆ ಕೊರೋನಾ ಸಂದರ್ಭದಲ್ಲಿ ಹೆಚ್ಚಾಯಿತು ಅಂತ. ಈಗ ನಾವು ಅಂಕಿಅಂಶಗಳನ್ನು ಹೇಳೋದಾದ್ರೆ ವರ್ಷದಿಂದ ವರ್ಷಕ್ಕೆ ಅದು ಕಡಿಮೆ ಆಗ್ತಿದೆಯೋ ಹೆಚ್ಚಾಗ್ತಿದೆಯೋ ನೀವು ನೋಡ್ತಾ ಇರೋ ಹಾಗೆ?
1: ಈಗ ಇತ್ತೀಚೆಗೆ ನಾವು ಕಳೆದ 4 ವರ್ಷದಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾಗ ನಾವು ಕೇಸಸ್ ಅಂತೂ 23ನಲ್ಲಿ, ಅದೇ ತಾವು ಹೇಳಿದಾಗೆ ಕರೋನಾ ನಂತರದಲ್ಲಿ ಸ್ವಲ್ಪ ಕೇಸಸ್ ಜಾಸ್ತಿ ಆಗಿತ್ತು. ಅಂದರೆ ಟೋಟ್ಲಿ ಒಂದು 3,500 ಕೇಸಸ್ಸು 2023ರಲ್ಲಿ ನಮಗೆ, ಇದು ನಾನು ಬೆಂಗಳೂರು ಸಿಟಿದು ಮಾತ್ರ

ಪ್ರೊಸೆಸ್ ಜಾಸ್ತಿ ಆಗಿತ್ತು. ಅಂದರೆ ಟೋಟ್ಲಿ ಒಂದು 3,500 ಕೇಸಸ್ಸು 2023 ನಮಗೆ, ಇದು ನಾನು ಬೆಂಗಳೂರು ಸಿಟಿದ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಅಷ್ಟು ಕೇಸಸ್ ನಮ್ಮಲ್ಲಿ ರಿಪೋರ್ಟ್ ಆಗಿತ್ತು. ಅದರಲ್ಲಿ ಹೆಚ್ಚಿನ ಸಂಖ್ಯೆ ಒಂದು 700 ಪೆಡ್ಲರ್ಸ್ ಬಗ್ಗೆ ಮಾಡಿದ್ದೀವಿ, ಕೇಸಸ್ ಮಾಡಿದ್ದೀವಿ. ಮತ್ತು ಒಂದು 2,800 ಜನ ಪ್ಲಸ್ ಕನ್ಸ್ಯೂಮರ್ಸ್ ಮೇಲೆ ಕೇಸಸ್ ಮಾಡಿದ್ದೀವಿ. ಸೊ ಒಟ್ಟು 4,400 ಜನ ಇಂಡಿಯನ್ಸ್ ಮೇಲೆ ಮತ್ತು 101 ಫಾರಿನರ್ಸ್ ಮೇಲೆ ನಾವು ಕೇಸಸ್ ಹಾಕಿದ್ವಿ. ಒಟ್ಟು 5,410 ಕೆಜಿಯಷ್ಟು ಡ್ರಗ್ಸ್, ಅಂದರೆ ಸಿಂಥೆಟಿಕ್ಕು ಮತ್ತು ಆರ್ಗ್ಯಾನಿಕ್ ಡ್ರಗ್ಸ್ ಎರಡೂ ಟೈಪ್ ಆಫ್ ಡ್ರಗ್ಸ್ನ ಸೀಸ್ ಮಾಡಿಕೊಂಡು ಮತ್ತು 103 ಕೋಟಿಯಷ್ಟು ಡ್ರಗ್ಸನ್ನು ನಾವು ಸೀಸ್ ಮಾಡಿದ್ವಿ. 24 ನಾವು ನೋಡಿದಾಗ ಅಂದರೆ ಸ್ವಲ್ಪ ಕಡಿಮೆ ಆಯಿತು ನಮಗೆ ಕೇಸಸ್ ಎಲ್ಲ. ಕಾರಣಾಂತರಿಂದ ನಾವು ಕೇಸಸ್ ಕಡಿಮೆ ಆಯಿತು ಅಂದರೆ ನಾವು ಓನ್ಲಿ ಡ್ರಗ್ ಪೆಡ್ಲರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ, ವೆರಸ್ ಕನ್ಸ್ಯೂಮರ್ಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ವಿ. ಯಾತಕ್ಕೆ ಅಂದರೆ ಅದರ ಅವ್ರ ಮೇಲೆ ಪರಿಣಾಮ ಬೀರ್ತಾ ಇತ್ತು, ಅವರು ಫ್ಯಾಮಿಲೀಸ್ ಮೇಲೆ ಪರಿಣಾಮ ಬೀರ್ತಾ ಇತ್ತು. ಸೊ ಕೊಂಚ ಮಟ್ಟಕ್ಕೆ ನಮಗೆ ಒಂದು ಸ್ವಲ್ಪ ಗ್ರೀವಿಯನ್ಸಸ್ ಬಂದಾಗ ನಾವು ಕನ್ಸ್ಯೂಮರ್ಸ್ ಮೇಲೆ ಕೇಸಸ್ ಕಡಿಮೆ ಹಾಕಿದ್ವಿ, ಬಟ್ ವೆರಸ್ ಪೆಡ್ಲರ್ಸ್ ಮೇಲೆ ಕೇಸಸ್ ಹಾಕ್ಕೊಂಡಿದ್ವಿ. ಸೊ ಆ ವರ್ಷನೂ ಕೂಡ ಸುಮಾರು ಒಂದು 700 ಜನ ಇಂಡಿಯನ್ಸ್ ಮೇಲೆ ಮತ್ತು 61 ಜನ ಫಾರಿನರ್ಸ್ ಮೇಲೆ ಕೇಸ್ ಮಾಡ್ಕೊಂಡಿದ್ವಿ. 1,970 ಕೆಜಿಯಷ್ಟು ಡ್ರಗ್ಸ್ನ ಸೀಸ್ ಮಾಡಿದ್ವಿ. ಒಟ್ಟು 98 ಕೋಟಿಯ ಅಷ್ಟು ಡ್ರಗ್ಸನ್ನು ಸೀಸ್ ಮಾಡ್ಕೊಂಡಿದ್ವಿ. ಸೊ ಕಳೆದ ವರ್ಷ ಅಂದರೆ 25, ಅಂದರೆ ನಾವು ಒಂದು ವರ್ಷದ ನಾನು ಲಾಸ್ಟ್ ಏಪ್ರಿಲಲ್ಲಿ ಈ ವಿಂಗಲ್ಲಿ ನಾನು ಚಾರ್ಜ್ ತೊಗೊಂಡು ಸೇರ್ಕೊಂಡ ಮೇಲೆ ಅವಾಗ ನಮಗೆ ಒಂದು ಇನ್ಸ್ಟ್ರಕ್ಷನ್ಸ್ ಬರ್ತದೆ, ಈವನ್ ಕನ್ಸ್ಯೂಮರ್ಸ್ ಮೇಲೆ ನಾವು ಇದನ್ನು ಮಾಡಬೇಕು, ಪೆಡ್ಲರ್ ನೆಟ್ವರ್ಕ್ನ ನಾವು ಬ್ರೇಕ್ ಮಾಡಬೇಕನ್ನೋದು ಜಾಸ್ತಿ ಒತ್ತು ಕೊಟ್ಟು ಇದು ಮಾಡಿದರು. ಹೆಚ್ಚು ಬರ್ತಾ ಇದೆ, ಪ್ಲಸ್ ಎಲ್ಲಿಂದ ಬರ್ತಾ ಇದೆ, ಯಾವ ಕಡೆಯಿಂದ ಬರ್ತಾ ಇದೆ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಒಂದು ಟೆಕ್ನಾಲಜಿನೂ ಯೂಸ್ ಮಾಡಿಕೊಂಡು ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಇದನ್ನು ಕಡಿವಾಣ ಹಾಕೋದಕ್ಕೆ ಕೆಲಸ ಮಾಡಿ ಅಂತೇಳಿ ಇನ್ಸ್ಟ್ರಕ್ಷನ್ಸ್ ಇರೋದ್ರಿಂದ ನಾವು ಒಂದು 500 ಜನದ ಮೇಲೆ ನಾವು ಪೆಡ್ಲರ್ಸ್ ಮೇಲೆ ಕೇಸ್ ಹಾಕ್ತೀವಿ, ಒಂದು 900 ಜನ ಕನ್ಸ್ಯೂಮರ್ಸ್ ಮೇಲೆ ಮಾಡ್ಕೊಳ್ತೀವಿ. ಟೋಟ್ಲಿ 1,400 ಕೇಸಸ್ ಹಾಕ್ಬಿಟ್ಟು ಸೊ ರೆಕಾರ್ಡ್ ಸೀಸರ್ ಮಾಡ್ತೀವಿ ಲಾಸ್ಟ್ ಇಯರ್ ನಾವು, ಅಂದರೆ 1,800 ಇಂಡಿಯನ್ಸ್ ಮೇಲೆ ಮತ್ತು ಒಂದು 57 ಜನ ಫಾರಿನರ್ಸ್ ಮೇಲೆ ಕೇಸಸ್ ಹಾಕ್ತೀವಿ. ಸೊ ಟೋಟ್ಲಿ 1,500 ಕೆಜಸ್ ಇದ್ರ ಮೇಲೆ ಹಾಕ್ತೀವಿ. ಸೊ ನೀವು ನೋಡ್ತಿರ್ಬೋದು ಕ್ವಾಂಟಿಟಿ ಕಡಿಮೆ ಆಗ್ತಾ ಬರ್ತಾ ಇದೆ, ವೇರ್ ಆಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಪ್ರೀವಿಯಸ್ಲಿ ಆರ್ಗ್ಯಾನಿಕ್ ಡ್ರಗ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತದೆ, ಅಂದರೆ ಗಾಂಜಾ ಅಂತ, ಗಾಂಜಾ ಹೈಡ್ರೋ ಗಾಂಜಾ ಅಂತ ಪದಾರ್ಥದ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ಇತ್ತೀಚಿನಿಗೆ ಸಿಂಥೆಟಿಕ್ ಡ್ರಗ್ಸ್ ಬಗ್ಗೆ ಮ್ಯಾನುಫ್ಯಾಕ್ಚರ್ ಬೆಲೆ ಹೆಚ್ಚಾಗ್ತಾ ಹೋಯಿತು. ನಾನು ಹೇಳೋದಾದರೆ 1 ಕೆಜಿ MDMA ಅಂತ ಇದೆ, ನಾವು ಅಫಿಷಿಯಲ್ ರೇಟು ಯಾವಾಗಲೂ ಕಡಿಮೆ ಇರ್ತದೆ, ವೆರಾಸ್ ಮಾರ್ಕೆಟ್ ರೇಟು ಜಾಸ್ತಿ ಇರ್ತದೆ. ಈಗ 1 ಕೆಜಿಗೆ MDMA 1 ಕೋಟಿ ವೆಚ್ಚದಲ್ಲಿ ನಮಗೆ ಸಿಗತ್ತೆ, ಅದು NCB ರೇಟಲ್ಲಿ, ವೆರಾಸ್ ಮಾರ್ಕೆಟಲ್ಲಿ 2 ಕೋಟಿಯಿಂದ 2.5 ಕೋಟಿಗೆ. ಸೊ ಅದು ಗ್ರಾಮ್ಗಳ ಲೆಕ್ಕದಲ್ಲಿ ಮಾರ್ಕೊಂಡು ದುಡ್ಡು ಮಾಡ್ಕೊಳ್ತಾರೆ. ಸ್ಪೆಸಿಫಿಕಲಿ ಡ್ರಗ್ಸ್ ಅವರು 1 ಗ್ರಾಮು 2 ಗ್ರಾಮು ಈ ಥರ ಮಾರ್ಕೊಂಡು ಅದನ್ನು ದುಡ್ಡು ಪರ್ಚೇಸ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಈ ವರ್ಷ ನಾನು ಹೇಳಬೇಕಾದ್ರೆ ಈಗ ಆಲ್ರೆಡಿ ನಾವು ಜೂನ್ ತಿಂಗಳಲ್ಲೆಲ್ಲ ಇದ್ದೀವಿ. ಸೊ ನಮ್ಮ ಸರ್ಕಾರ ನಮಗೆ ಸಾಕಷ್ಟು ಮೋಟಿವೇಟ್ ಮಾಡಿ ಇದನ್ನು ಹೇಗಾದರೂ ಮಾಡಿ ಹೋಗ್ಲಾಡಿಸ್ಬೇಕಂತ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟು ಈ ಡ್ರಗ್ಸ್ ಬಗ್ಗೆ ಹೆಚ್ಚಿನ ಕ್ರಮ ವಹಿಸ್ಬೇಕಂತ ಹೇಳಿದಕ್ಕೆ ಇಲ್ಲಿವರೆಗೂ ನಾವು 354 ಜನ ಪೆಡ್ಲರ್ಸ್ನ ನಾವು ಕೇಸಸ್ ಮಾಡಿದ್ವಿ, 2,500 ಜನ ಕನ್ಸ್ಯೂಮರ್ಸ್ ಮೇಲೆ ಮಾಡಿದ್ವಿ. ಟೋಟ್ಲಿ 2,500 ಕೇಸಸ್ ರಿಜಿಸ್ಟರ್ ಮಾಡಿಬಿಟ್ಟು 3,500 ಇಂಡಿಯನ್ಸ್ ಮೇಲೆ, 29 ಫಾರಿನರ್ಸ್ ಮೇಲೆ ನಾವು ಕೇಸ್ ಮಾಡಿಕೊಂಡು 174 ಕೋಟಿಯ ವೆಚ್ಚದಲ್ಲಿ ಡ್ರಗ್ಸ್ ಸೀಸ್ ಮಾಡಿದ್ವಿ. 1,249 ಕೆಜಿಸ್ ಅಷ್ಟು ಡ್ರಗ್. ಇದು ಅಲ್ಲದೇ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಯಾರೇ ಫಾರಿನರ್ಸ್ ಬರಲಿ ಅಂಥವ್ರನ್ನ ಅವರು ಫಸ್ಟ್ ಟೈಮಾಗಿ ಇಲ್ಲಿ ಸಿಕ್ಕಾಕ್ಕೊಂಡಿದ್ರೆ ಅಂಥವ್ರ ಬಗ್ಗೆ ನಾವು ಏನು ಮಾಡ್ತಿದ್ವಿ, ಇಮಿಡಿಯೇಟಾಗಿ ಅವ್ರನ್ನ ಡಿಪೋರ್ಟ್ ಮಾಡಿಬಿಡ್ತಾ ಇದ್ದೀವಿ, ಬಟ್ ವಾಪಸ್ ಕಳಿಸ್ಬಿಡ್ತಾ ಇದ್ದೀವಿ. ಸೊ ಲಾಸ್ಟ್ ಇಯರು 400 ಹೆಚ್ಚಿನ ಸಂಖ್ಯೆಯಲ್ಲಿ ಫಾರಿನರ್ಸ್ನ ಕಳಿಸ್ಕೊಟ್ಟಿದ್ದೀವಿ, ಆಫ್ರಿಕಾ ಮೂಲದವ್ರನ್ನ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ವಾಪಸ್ ಕಳಿಸ್ಕೊಟ್ಟಿದ್ದೀವಿ. ಇವರೆಲ್ಲರೂ ಬರೀ ಡ್ರಗ್ಸ್ ಕೇಸ್ ಅಲ್ಲ, ಮತ್ತು ಇತರೆ ಇದರಲ್ಲಿ ಓವರ್ ಸ್ಟೈಲ್ ಎಲ್ಲ ಇರ್ತಾರೆ ಅಂಥವ್ರನ್ನ ಕಳಿಸ್ಬಿಟ್ಟಿದ್ದೀವಿ. ಈ ವರ್ಷ ಹೆಚ್ಚು ಕಡಿಮೆ ಅಂತಂದರೆ ಆಲ್ರೆಡಿ ನಾವು ಒಂದು 200 ಅಧಿಕ ಜನನ ನಾವು ಆಲ್ರೆಡಿ ನಾವು ವಾಪಸ್ ಕಳಿಸ್ಬಿಟ್ಟಿದ್ದೀವಿ. ಇನ್ನು ಕೆಲವ್ರನ್ನ ನಾವು ಈ ದೊಡ್ಡ ಕೇಸಲ್ಲಿ ಪ್ರಮಾಣವಾದರೆ ಮೋರ್ ದ್ಯಾನ್ 1 ಕೇಸ್ ಆಲ್ರೆಡಿ ಆಗಿದ್ದಾರೆ,

0: ಅಂಥವ್ರಿಗೆ ನಾವು ಕಂಪಲ್ಸರಿ ಇಲ್ಲೇ ಇಟ್ಕೊಳ್ಳೇಬೇಕಾಗತ್ತೆ. ನಾವು ಡಿಟೆನ್ಷನ್ ಸೆಂಟರ್ ಅಂತ ಇದೆ, ಅಂಥ ಡಿಟೆನ್ಷನ್ ಸೆಂಟರ್ನಲ್ಲಿ ಇಟ್ಬಿಟ್ಟು ಅವ್ರಿಗೆ ಕೇಸ್ ಮುಗಿಯೋವರೆಗೂ ಅವರು ಇರಬೇಕಾಗತ್ತೆ. ಸೊ ಕೇಸ್ ಮುಗಿದ ನಂತರ ಶಿಕ್ಷೆ ಆದರೆ ದೆನ್ ಮತ್ತೆ ನಾವು ಜೈಲಲ್ಲಿ ಅವ್ರನ್ನ ಇಡೋ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಕಾರ್ಯಕ್ರಮ ಯಾತಕ್ಕೆ ಮಾಡ್ತಾ ಇದೀವಿ ಅಂದರೆ ಇದನ್ನು ಪ್ರಿವೆನ್ಷನ್ ಮಟ್ಟಕ್ಕೆ ಮಾಡಬೇಕಂತ ಮಾಡ್ತಾ
1: ಇದ್ದೀವಿ. ವಿದೇಶಿ ಪೆಡ್ಲರ್ಸ್ ಏನಿದ್ದಾರೆ ಅವ್ರ ಸಂಖ್ಯೆ ಕಡಿಮೆನೆ ಆಗ್ತಾ ಇದೆ, ಅದಕ್ಕೆ ಈಗ ನೀವು ಹೇಳಿದ ಹಾಗೆ ಬೇರೆ ಬೇರೆ ಕ್ರಮಗಳನ್ನು ನೀವು ತಗೊಂಡಿದ್ದೀರಾ ಅದಕ್ಕೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಹಾಗಂತ ದೇಶೀಯ ಜನ ಯಾರಿದ್ದಾರೆ ಪೆಡ್ಲರ್ಸ್ ಅವ್ರ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ, ಬಹುಶಃ ಅವರನ್ನ ಉಪಯೋಗಿಸ್ಕೊಂಡು ಇವಾಗ ನೆಟ್ವರ್ಕ್ ಅನ್ನ ಹೆಚ್ಚು ಮಾಡ್ಕೊಳ್ಳುವಂತಹ ಕೆಲಸ ನಡೀತಾ ಇದೆ ಅಂತ ಹೀಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಆಮೇಲೆ ಹೆಚ್ಚಿಗೆ ಸೀಜರ್ಸ್ ಅಂದ್ರೆ ಹೆಚ್ಚಿಗೆ ನೀವೇನು ಮಾದಕ ದ್ರವ್ಯ ಹಿಡಿತೀರಿ ಸೀಸ್ ಮಾಡ್ತೀರಿ ಅದ್ರ ಮೇಲೆ ಗೊತ್ತಾಗುತ್ತೆ ಸಾಕಷ್ಟು ನಿಯಂತ್ರಣ ಆಗ್ತಾ ಇದೆ ಅಂತ. ನಮ್ಗೆ ಗಾಬರಿ ಆಗುತ್ತೆ ಇಷ್ಟು ಸಿಗುತ್ತಲ್ಲ ಅಂತ, ಆದ್ರೂ ಒಂದ್ ಲೆಕ್ಕದಲ್ಲಿ ಅದು ಬಹಳ ಒಳ್ಳೆಯ ಸುದ್ದಿ ಅಂತ ಶ್ರೋತೃಗಳಿಗೆ ನಾವು ಹೇಳಬೇಕಾಗಿದೆ. ಯಾಕೆಂದ್ರೆ ಅಷ್ಟು ಜನ ಬಳಸೋದು ಉಳಿತಲ್ಲ ಅಂತ, ಅದನ್ನ ನಿಮ್ಮ ಇಲಾಖೆ ಪೊಲೀಸ್ ಇಲಾಖೆ ಮತ್ತೆ ಬೇರೆ ಬೇರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಆಯ್ತು ಬೇರೆ ಬೇರೆ ಇಲಾಖೆಗಳು ಸೇರಿ ಮಾಡ್ತಾ ಇರುವಂತಹ ಇದು ದೊಡ್ಡ ಸಮಾಜದ ಕೊಡುಗೆ ಅಂತಲೇ ಸಾಮಾಜಿಕ ಕಾರ್ಯ ಅಂತಲೇ ಹೇಳಬಹುದು ಅಂತ ನನ್ಗಾರು ಅನ್ಸುತ್ತೆ. ಈಗ ವಿದೇಶಿಯರು ಬಂದು ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಹೆಚ್ಚಾಗಿ ಯಾವ್ಯಾವ ದೇಶಗಳಿಂದ ಬರ್ತಾರೆ?
0: ನಾನು ಕಂಟ್ರೀಸ್ ಹೆಸರು ಹೇಳೋದಕ್ಕೆ ಸ್ವಲ್ಪ ಹಿಂಜರಿತೀನಿ, ಯಾಕೆಂತಂದ್ರೆ ಅವ್ರಿಗೆ ಎಫೆಕ್ಟ್ ಆಗೋವಂಥ ಒಂದು ಇದೆ. ಬಟ್ ನಾವು ಏನೇ ಇರಲಿ ಯಾವುದೇ ದೇಶದವರು ಇಲ್ಲಿ ಬಂದರೂ ಕೂಡ ನಾವು ಅಂಥವ್ರ ಮೇಲೆ ಇಂಥ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂದರೆ ನಾವು ನಮ್ಮ ಡಿಫ್ರೆಂಟ್ ವಿಂಗ್ಸ್ ಇದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ ಇದೆ ಅವ್ರ ಹತ್ರ ಎಲ್ಲ ಮಾಹಿತಿ ಪಡೆದುಬಿಟ್ಟು ಅವ್ರ ವೇರಬೌಟ್ಸ್ ಎಲ್ಲ ಫೈಂಡ್ ಔಟ್ ಮಾಡಿ ಯಾವ ಥರ ಭಾಗಿಯಾಗಿದ್ದಾರೆ ಅಂತ ನೋಡಿಬಿಟ್ಟು ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ವಿ. ಅದೇ ರೀತಿ ನಾವು ಪಬ್ಲಿಕಲ್ಲಿ ಕೂಡ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಅಪೀಲ್ ಮಾಡೋದು ಏನಂತ ಹೇಳಿದ್ರೆ ನಮ್ಮದೇ ಆದಂಥ ಹೆಲ್ಪ್ಲೈನ್ಗಳೆಲ್ಲ ಇದ್ದಾವೆ. ಸೊ ಆ ಹೆಲ್ಪ್ಲೈನ್ಗಳು ನೆಕ್ಸ್ಟ್ ನಂಬರ್ಗಳೆಲ್ಲ ನಾನು ಕ್ರಮೇಣ ಹೇಳ್ತೀನಿ. ನೀವು ಮಾಹಿತಿ ಕೊಟ್ಟರೆ ಇದೆಲ್ಲ ಇಷ್ಟು ನಾವು ಸೀಸ್ ಮಾಡೋದಕ್ಕೆ ನಮಗೆ ಅವಕಾಶ ಆಗಿರೋದ್ರಿಂದ ಸಾರ್ವಜನಿಕರು ಮಾಹಿತಿ ಕೊಟ್ಟಿರೋದ್ರಿಂದನೇ ನಮಗೆ ಈ ಥರ ಎಲ್ಲ ನಮಗೆ ಕಡಿವಾಣ ಹಾಕೋದಕ್ಕೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಹೇಳ್ಬೋದು ನಾವು ಹಬ್ ಆಗ್ಬಿಟ್ಟಿದೆ ಅಂತಂತೇಳಿ, ಹಬ್ ಆಗಿಲ್ಲ, ಇದು ಮುಂಚೆಯಿಂದ ಟ್ರಾನ್ಸಿಟ್ ಏರಿಯಾ ಅಂತೇಳಿ ಇದು ಆಗ್ತಾ ಇದೆ. ನಮಗೆ ಬೇರೆ ಬೇರೆ ರಾಜ್ಯಗಳ ಕಡೆಯಿಂದ ನಮಗೆ ಬೆಂಗಳೂರಿಗೆ ಬರ್ತಾ ಇದೆ. ಯಾತಕ್ಕೆ ಅಂತಂತೇಳಿದ್ರೆ ಇಲ್ಲಿ ಎಲ್ಲ ರೀತಿಯ ಅನುಕೂಲಗಳು ಅವಕಾಶಗಳು ಇರೋದ್ರಿಂದ ಇಲ್ಲಿ ಈ ಥರ ಆಗ್ತಾ ಇದೆ. ಬಟ್ ನಾವು ಹದ್ದಿನ ಕಣ್ಣಿಟ್ಬಿಟ್ಟು ನಾವು ಇದನ್ನ ಕಂಪಲ್ಸರಿ ಇದ್ರ ಮೇಲೆ ಆಕ್ಟ್ ಮಾಡೋದಕ್ಕೆ ನಾವು ಯಾವಾಗಲೂ ಸಿದ್ಧರಾಗಿರ್ತೀವಿ.
1: ಇತ್ತೀಚೆಗೆ ಈ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಹೆಚ್ಚು ಬಳಸ್ತಾ ಇದೆ, ಅದರಲ್ಲೂ ಅಂಕಿಅಂಶಗಳು ಹೇಳೋ ಪ್ರಕಾರ ಬೆಂಗಳೂರಲ್ಲಿ ಅದು ಕರ್ನಾಟಕದಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಬಹಳ ಹೆಚ್ಚು ಅದರ ಬಳಕೆ ಆಗ್ತಾ ಇದೆ ಉಳಿದ ರಾಜ್ಯಗಳಿಗೆ ಹೋಲಿಸಿದ್ರೆ ಅಂತ ಇದೆ. ಅದೇ ಅದಕ್ಕೂ ಕಾರಣ ಈಗಾಗಲೇ ನಾವು ಅದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ, ಇಲ್ಲಿನ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಇರೋದ್ರಿಂದ ಬೇರೆ ಬೇರೆ ಕಡೆಗಳಿಂದ ಇದು ಕಾಸ್ಮೋಪಾಲಿಟನ್ ಸಿಟಿ ಬೇರೆ ಬೇರೆ ಕಡೆಗಳಿಂದ ಜನರು ಬರೋದ್ರಿಂದ ಆಗ್ತಾ ಇದೆ. ಯಾವ ರೀತಿಯ ಮಾದಕ ದ್ರವ್ಯಗಳನ್ನ ಹೆಚ್ಚು ಜನ ಬಳಸ್ತಾರೆ ಮತ್ತೆ ಅವರಿಗೆ ಒಂದು ಮಾತು ನೀವು ಹೇಳ್ಬೋದು ಇದು ಎಷ್ಟು ತೊಂದರೆ ಆಗುತ್ತೆ ಇದರಿಂದ?
0: ಬೇಸಿಕಲಿ ಈ ಮಾದಕ ವಸ್ತುಗಳು ಎರಡು ಕ್ಯಾಟಗರಿಯಲ್ಲಿ ಬರ್ತದೆ, ಅಂದರೆ ಆರ್ಗ್ಯಾನಿಕ್ ಕ್ಯಾಟಗರಿ ಅಂತ ಹೇಳ್ತೀವಿ, ಅಂದರೆ ನ್ಯಾಚುರಲಲ್ಲಿ ಪ್ಲ್ಯಾಂಟ್ ಬೇಸ್ಡ್ ಇದರಲ್ಲಿ ಬರ್ತದೆ, ಅಂದರೆ ಗಾಂಜಾ ಆಗ್ಬೋದು ಅಫೀಮ್ ಆಗ್ಬೋದು. ಸೊ ಇದೆಲ್ಲ ಕೊಕೋವಾ ಪ್ಲ್ಯಾಂಟ್ ಅಂತ ಇದೆ, ಅದರಿಂದ ಇದು ಮೂರು ಆರ್ಗ್ಯಾನಿಕ್ ಇದರಲ್ಲಿ ಇರ್ತದೆ. ಸೊ ಅದನ್ನು ಬೇಸ್ ಇಟ್ಕೊಂಡು ಕೆಲವೊಂದು ಆಲ್ಕಲಾಯ್ಡ್ಸ್ ಅಂತ ಇರ್ತದೆ ಈ ಪ್ಲ್ಯಾಂಟ್ ಬೇಸ್ ಇದ್ರಲ್ಲ, ಆ ಆಲ್ಕಲಾಯ್ಡ್ಸ್ ಯೂಸ್ ಮಾಡಿಕೊಂಡು ಆರ್ಟಿಫಿಷಲಿ ತಯಾರು ಮಾಡೋವಂಥ ಮೆಟೀರಿಯಲ್ ಇದೆ. MDMA ಅಂತ ಹೇಳ್ಬೋದು, ಮೆಫಡ್ರೋನ್ ಅಂತ ಹೇಳ್ಬೋದು, ಅಥವಾ LSD ಸ್ಟ್ರಿಪ್ಸ್ ಅಂತ ಹೇಳ್ಬೋದು, ಟೈಡಾಲ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ಬೋದು, ಪೇಯ್ನ್ ಕಿಲ್ಲರ್ಸು ಇರ್ಬೋದು. ಸೊ ಬೇಸಿಕಲಿ ಈ ಎಲ್ಲ ಮೆಟೀರಿಯಲ್ಲು ವೈದ್ಯಕೀಯ ಕಾರಣಗಳಿಗಾಗಿ ಕೆಲವರಿಗೆ ಸರ್ಜರಿ ಮಾಡಬೇಕಾದ್ರೆ ಅಥವಾ ವಿಪರೀತ ಪೇನಲ್ಲಿ ನೋವು ನಿವಾರಣೆ ಮಾಡೋ ಸಲುವಾಗಿ ಬಳಕೆ ಮಾಡ್ತಾರೆ. ಇದನ್ನು ಯಾವ ಥರ ನಶೆ ಮಾಡೋದಕ್ಕೆ ಯೂಸ್ ಮಾಡೋದಕ್ಕೆ ಅಂತ ಕಂಡುಹಿಡಿದ್ಬಿಟ್ಟು ಡಿಫ್ರೆಂಟ್ ಸಿಂಥೆಟಿಕ್ ಡ್ರಗ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಇದನ್ನು ಮಾಡ್ತಾರೆ. ಸೊ ಇಲ್ಲಿವರೆಗೂ ನಾವು ಅದೃಷ್ಟ ವರ್ಷ ನಮ್ಮ ಕರ್ನಾಟಕದಲ್ಲಿ ನಾವು ಎರಡು ಕಡೆಗೆ ನಾವು ಎಸ್ಟಾಬ್ಲಿಷ್ ಆಗಿತ್ತಂತೇಳಿ, ಒಂದು ಮೈಸೂರು ಕಡೆಯಲ್ಲಿ ಎಸ್ಟಾಬ್ಲಿಷ್ ಆಗಿತ್ತಂತ ಇದು ಮಾಡಿದ್ವಿ, ಮತ್ತು ಇಲ್ಲಿ ಬೆಂಗಳೂರು ಔಟ್ಸ್ಕರ್ಟ್ಸಲ್ಲಿ ಕೂಡ ಆಗಿತ್ತು. ಬಟ್ ಮೂಲತಃ ಏನಾಗಿದೆ ಅಂತಂದರೆ ರಾಜಸ್ಥಾನ ಅನ್ನೋ ಪ್ಲೇಸಲ್ಲಿ ಇದು ಜಾಸ್ತಿ ಕೆಮಿಕಲ್ ಫ್ಯಾಕ್ಟ್ರೀಸು ಆಗ್ತಿರೋದು, ಮತ್ತು ಮಹಾರಾಷ್ಟ್ರ ಕಡೆಯಿಂದ ಕೂಡ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಮತ್ತು ಡೆಲ್ಲಿಯಲ್ಲಿ ಕೂಡ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಆ್ಯಂಡ್ ನಾರ್ತ್ ಈಸ್ಟ್ ರೀಜಿಯನ್ ಅಂದರೆ ಅದು ಇದೊಂದು ಗೋಲ್ಡನ್

0: ಆಂಗಲ್ ಮತ್ತೆ ಗೋಲ್ಡನ್ ಕ್ರಿಸೆಂಟ್ ಅಂತ ನಾವು ಏನ್ ಹೇಳ್ತೀವಿ, ಅಫ್ಘಾನಿಸ್ತಾನ್ ಶ್ರೀಲಂಕಾ ಮತ್ತೆ ಲಾಸ್ ಅಂತೇಳಿ, ಇದು ಗೋಲ್ಡನ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿದೆ, ಸಿಂಥೆಟಿಕ್ ಡ್ರಗ್ ಮ್ಯಾನುಫ್ಯಾಕ್ಚರ್ ಆಗಿ ನಮ್ಮ ಕಂಟ್ರಿ ಒಳಗಡೆಯಿಂದ ಬಂದು ಈ ಕಡೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಆಗ್ತಾ ಇದೆ ಇಲ್ಲಿ ನಾರ್ತ್ ಈಸ್ಟರ್ನ್. ಈಗ ನಿಮ್ಗೆ ಆಶ್ಚರ್ಯ ಪಡಬಹುದು, ಈ ನೈಜೀರಿಯನ್ಸ್ ನೇಟಿವ್ಸ್ನ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟು ಆ ಲೇಡೀಸ್ನ ಕೂಡ ಈ ಇದಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಪೆಡ್ಲರ್ ಆಗಿ ಬೆಳೆಸ್ಕೊಳ್ತಾ ಇದ್ದಾರೆ. ಈ ಮ್ಯೂಲ್ ಅಕೌಂಟ್ಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಈ ಪೆಡ್ಲರ್ಸು ಅಥವಾ ಕನ್ಸ್ಯೂಮರಿಂದ ದುಡ್ಡು ತಗೊಳ್ಳೋದಕ್ಕೆ ಅಕೌಂಟ್ಗಳೆಲ್ಲ ಮಾಡಿಕೊಂಡು ಆ ದುಡ್ಡನ್ನು ಮತ್ತೆ ವಿವಿಧ ರೀತಿಯಲ್ಲಿ ತೆಗೆದುಬಿಟ್ಟು ಹೊರಗಡೆ ದೇಶಕ್ಕೆ ಕ್ರಿಪ್ಟೋ ಕರೆನ್ಸಿ ಮಾಡಿಬಿಟ್ಟು ಕಳ್ಸ್ಕೊಡೋ ರೀತಿಯಲ್ಲಿ ಇದು ಎಲ್ಲ ಕೆಲಸ ನಡೀತಾ ಇದೆ. ಸೊ ಇವನ್ನೆಲ್ಲ ಭೇದಿಸಕ್ಕೆ ನಾವು ಟೆಕ್ನಾಲಜಿ, ಹ್ಯೂಮನ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ವಿ.
1: ಅಂದ್ರೆ ಈಗ ನೀವು ಹೇಳ್ತಾ ಇರೋ ಅಂಕಿಅಂಶಗಳನ್ನ ನಾವು ಕೇಳಿದ್ರೆ ಇದು ಒಂದು ಮಧ್ಯಮ ಗಾತ್ರದಕ್ಕಿಂತ ಬಹಳ ದೊಡ್ಡ ಇಂಡಸ್ಟ್ರಿ, ಒಂದು ದೊಡ್ಡ ಉದ್ದಿಮೆಯಾಗಿ ಹೊರಹೊಮ್ಮಿಬಿಟ್ಟಿದೆಯಲ್ಲ ಕೆಲವೇ ವರ್ಷಗಳಲ್ಲಿ. 2010 ಬೆಂಗಳೂರಲ್ಲಿ ಒಂದು ನಾರ್ಕೋಟಿಕ್ಸ್ ಇದರ ಒಂದು ಯೂನಿಟ್ ಆರಂಭ ಆಯಿತು. ಅಲ್ಲಿಂದ ಈಚೆಗೆ ಒಂದು 15 ವರ್ಷಗಳಲ್ಲಿ ಇಷ್ಟು ದೊಡ್ಡ ಉದ್ದಿಮೆ ಥರ ಆಗಿಬಿಟ್ಟಿದೆಯಲ್ಲ ಅನ್ನೋದು ಬಹಳ ದೊಡ್ಡ ಆಶ್ಚರ್ಯ ಮತ್ತು ತುಂಬ ಆತಂಕಕಾರಿ. ಹೇಗೆ ಇದರ ಪ್ರಭಾವ ಜಾಸ್ತಿ ಇದೆ ಅಂತ ನಿಮ್ಮನ್ನು ತಕ್ಷಣಕ್ಕೆ ಅವರು ಸಂಪರ್ಕಿಸಬೇಕು ಅಥವಾ ಯಾವುದೋ ಒಂದು ಟಿಪ್ ಸಿಕ್ಕಿರುತ್ತೆ ಅವ್ರಿಗೆ ಇದನ್ನ ಹೇಳಬೇಕು ಅನ್ನೋದರಲ್ಲಿ, ನೀವು ಹೇಳಿದ್ರೆ ಹೆಲ್ಪ್ ಲೈನ್ ನಂಬರ್ಸ್ ಇದೆ ನಮ್ಮದು ಅಂತ, ಆ ಸಹಾಯವಾಣಿ ಸಂಖ್ಯೆಗಳನ್ನು ನಾವು ನಮ್ಮ ಶ್ರೋತೃಗಳಿಗೆ ಹೇಳಿದರೆ ಬಹುಶಃ ಅವರು ಕೂಡ ಇಂಥದನ್ನು ಕಂಡಾಗ ಹೇಳೋದಕ್ಕೆ ಅನುಕೂಲ ಆಗುತ್ತೆ.
0: ಎರಡು ಥರದ ಹೆಲ್ಪ್ ಲೈನ್ಸ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ನಿರ್ಮಿಸಿದ ಮಾನಸ್ ಹೆಲ್ಪ್ ಲೈನ್ ಅಂತ ಒಂದು ಇದೆ, ಅದು ನೇರವಾಗಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಡಿಯಲ್ಲಿ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. 1933 ರಿಪೀಟ್ ಮಾಡ್ತಾ ಇದ್ದೀನಿ, 1933 ಅಂತ ಒಂದು ನಂಬರ್ ಇದೆ, ಟೋಲ್ ಫ್ರೀ ನಂಬರ್ನಲ್ಲಿ ನೀವು ಮಾಹಿತಿ ಕೊಡ್ಬೋದು. ನಿಮ್ಮದು ಯಾವುದೇ ಮಾಹಿತಿ, ನಿಮ್ಮ ನೇಮು, ಅದನ್ನು ನಾವೇನು ತೊಗೊಂಡ್ಬಿಟ್ಟು ಯಾರಿಗೂ ಎಲ್ಲೂ ಪ್ರಸಾರ ಮಾಡಲ್ಲ. ಇನ್ನೂ ಒಂದು ನಂಬರ್ ಇದೆ, 1908 ಅಂತೇಳಿ, ಇದು ಬೆಂಗಳೂರಿನಲ್ಲಿ ಕಂಟ್ರೋಲ್ ರೂಮ್ ಇದೆ. ಸೊ ಈ ಕಂಟ್ರೋಲ್ ರೂಮ್ ನಂಬರ್ನಲ್ಲಿ ನೀವು ಕಾಲ್ ಮಾಡ್ಬೋದು. ಅದೇ ರೀತಿ 112 ಅಂತ ನಂಬರ್ ಇದೆ, ಈ ನಂಬರಲ್ಲಿ ಕೂಡ ನೀವು ಮಾಹಿತಿ ಕೊಡ್ಬೋದು.
1: ಈ ನಂಬರ್ಗಳನ್ನ ಬಳಸಿ ಮತ್ತೆ ತಂದೆ ತಾಯಿಗಳಿಗೆ ಅಥವಾ ಶಿಕ್ಷಣ ಸಂಸ್ಥೆಗಳ ಸುತ್ತಮುತ್ತಲು ಏನಿಂಥ ಚಟುವಟಿಕೆಗಳು ಕಂಡು ಬಂದಾಗ ಅವರೆಲ್ಲರೂ ಹೆಚ್ಚು ಜಾಗೃತರಾಗಿ ತಮ್ಮ ಮಕ್ಕಳನ್ನ ಉಳಿಸೋದ್ರ ಮೂಲಕ ಒಂದು ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡಲಿ ಅನ್ನುವ ಹಾರೈಕೆ. ರಾಜಾ ಇಮಾಮ್ ಕಾಸಿಂ ಅವರೇ, ನೀವು ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ, ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಕಳ್ಳಸಾಗಣೆ ವಿರೋಧಿ ದಿನದ ಪ್ರಯುಕ್ತ ಬೆಂಗಳೂರು ನಗರದ ಡಿಸಿಪಿ ಕ್ರೈಂ ವಿಭಾಗದ ರಾಜಾ ಇಮಾಮ್ ಖಾಸಿಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನೂತನ ಎಸ್ ಕದಂ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಬೆಂಗಳೂರು. ಸುನ್ಹೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುವ ಕಾರ್ಯಕ್ರಮ.

0: ಸುನಿಹರೆ ಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಆಲಿಸ್ತಾ ಇದ್ದೀರಾ. ಇನ್ನೀಗ ಕೇಳಿ ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿರುವ ಅಜನಬಿ ಚಿತ್ರದ ಗೀತೆ, ಹಾಡಿದ್ದಾರೆ ಕಿಶೋರ್ ಕುಮಾರ್.
1: ಹಸಿನ ಸೇ ಯೂ ಮುಲಕಾ

ರಾಜೇಂದರ್ ಕೃಷ್ಣನ್ ಅವರ ಗೀತ ಸಾಹಿತ್ಯಕ್ಕೆ ಕಲ್ಯಾಣ್ ಜಿ ಆನಂದ್ ಜಿ ಅವರ ಸ್ವರ ಸಂಯೋಜನೆ ಇರುವ ಬ್ಲ್ಯಾಕ್ ಮೇಲ್ ಚಿತ್ರದ ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್.

ಇದುವರೆಗೆ ಸುನ್ಹೆರೆ ಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸೋದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗೋದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ

0: ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.
2: ಆಕಾಶವಾಣಿ ಬೆಂಗಳೂರು. ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಸವಿ ನೆನಪು ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಪಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜೈರಾಮ್ ಅವರ ದನಿಯಲ್ಲಿ ಎರಡು ಕನಸು ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಗೀತ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿರುವ ನಾಗರಹಾವು ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್.

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಇಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಸವಿ ನೆನಪು ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳಿ ಎಸ್ ಜಾನಕಿ ಅವರ ದನಿಯಲ್ಲಿ ಸೀತಾ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ರಾಗ ಸಂಯೋಜನೆ ಇದೆ.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಹೊಂಬಿಸಿಲು ಚಿತ್ರದ ಗೀತೆ, ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿದೆ.

ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರವಾದ ಗೀತೆಗಳನ್ನ ಆಲಿಸ್ತಾ ಇದ್ದೀರಾ. ಇನ್ನೀಗ ಕೇಳೋಣ ಗಾಂಧಿನಗರ ಚಿತ್ರಕ್ಕಾಗಿ ಎಲ್ ಆರ್ ಈಶ್ವರಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಒಂದು ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಸತ್ಯಂ ಅವರ ಸಂಗೀತವಿದೆ.

ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಇರುವ ಭಾಗ್ಯವಂತರು ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಪಾವನ ಗಂಗಾ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಜಿ ಉದಯಶಂಕರ್ ಅವರ ಗೀತರಚನೆಗೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ರಚನೆಗೆ ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿರುವ ಶರಪಂಜರ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ.

ಸಾಕ್ಷಾತ್ಕಾರ ಚಿತ್ರಕ್ಕಾಗಿ ಪಿ ಸುಶೀಲಾ ಅವರು ಹಾಡಿರುವ ಗೀತೆ ಕಣಗಲ್ ಪ್ರಭಾಕರ್ ಶಾಸ್ತ್ರಿಯವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿದೆ.

ಏನು ಮುಂದೆ ಕೇಳಿ, ವಾಣಿ ಜೈರಾಮ್ ಹಾಗೂ ಸಂಗಡಿಗರು ಹಾಡಿರುವಂತಹ ಸುವರ್ಣ ಸೇತುವೆ ಚಿತ್ರದ ಗೀತೆ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ ನೆನಪು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಬಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಯುಗಳ ಸ್ವರಗಳಲ್ಲಿ ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಅವರು ಹಾಡಿರುವಂತಹ ಜ್ವಾಲಾಮುಖಿ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎರಡು ಕನಸು ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಜಯಪುರ ಜಿಲ್ಲೆ ಆಲಮೇಲ ಪಟ್ಟಣದಲ್ಲಿ 145 ಕೋಟಿ ರೂಪಾಯಿ ಅನುದಾನದಲ್ಲಿ ತೋಟಗಾರಿಕೆ ಕಾಲೇಜು, 44 ಕೋಟಿ ರೂಪಾಯಿ ವೆಚ್ಚದ ಕಡಣಿ ಸೇತುವೆ, 3 ಕೋಟಿ ರೂಪಾಯಿ ಸುಸಜ್ಜಿತ ಕ್ರೀಡಾಂಗಣ ಸೇರಿದಂತೆ 25 ಕೋಟಿ ರೂಪಾಯಿ ಅನುದಾನದ ಆಲಮೇಲ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ

0: ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಶಾಸಕ ಅಶೋಕ್ ಮನಗೂಳಿಯವರ ಪ್ರಸ್ತಾವನೆ ಮೇರೆಗೆ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಮೀಸಲಿಟ್ಟು ಕಾಮಗಾರಿಗಳಿಗೆ ಚಾಲನೆ ನೀಡಿರುವುದಾಗಿ ತಿಳಿಸಿದರು. ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಖಾತೆ ಸಚಿವ ಎಂಬಿ ಪಾಟೀಲ್ ಪಾಲ್ಗೊಂಡಿದ್ದರು. ರಾಜ್ಯದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ 4 ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ ವಿತರಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಈಗಾಗಲೇ ಶುಲ್ಕ ಪಾವತಿಸಿ ಬಸ್ ಪಾಸ್ ಪಡೆದಿರುವ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸಂಪೂರ್ಣ ವಿವರ ದಾಖಲಿಸಿ ತಮ್ಮ ಹಣವನ್ನು ಮರಳಿ ಪಡೆಯಬಹುದು ಎಂದು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ತಿಳಿಸಿದೆ. ರಾಜ್ಯಾದ್ಯಂತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಶನಿವಾರದ ಶಾಲಾ ಸಮಯವನ್ನು ಬೆಳಗ್ಗೆ 8:30 ಮಧ್ಯಾಹ್ನ 12:30 ನಿಗದಿಪಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ವಿಕಾಸ್ ಕಿಶೋರ್ ಸುರಳ್ಕರ್ ತಿಳಿಸಿದ್ದಾರೆ. ಸಾಕ್ಷ್ಯವು ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ ಮನೋ ವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತ ಡಾ ಅಶೋಕ್ ಕೋರಿ ದಿನದ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಸೇವನೆ ವ್ಯಸನವು ವ್ಯಕ್ತಿಯ ಆರೋಗ್ಯ, ಕುಟುಂಬ, ಸಮಾಜದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಈ ದಿನದ ಮಹತ್ವ ಮಾದಕ ವಸ್ತುಗಳ ದುರುಪಯೋಗವನ್ನು ತಡೆಯುವುದರ ಜೊತೆಗೆ ಯುವಜನರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಅಕ್ರಮ ಮಾದಕ ವಸ್ತುಗಳ ವ್ಯಾಪಾರವನ್ನು ನಿಯಂತ್ರಿಸಲು ಜಾಗತಿಕ ಸಹಕಾರವನ್ನು ಉತ್ತೇಜಿಸುವುದಾಗಿದೆ. ಇಂದಿನ ಸಮಾಜದಲ್ಲಿ ಮಾದಕ ವಸ್ತುಗಳ ಸೇವನೆ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿ ಕಾಡುತ್ತಿದೆ. ಯುವಜನಾಂಗವು ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿತುಕೊಳ್ಳಬೇಕಾಗಿದೆ. ವೈದ್ಯರ ಮಾರ್ಗದರ್ಶನವೂ ಕೂಡ ಅತ್ಯಗತ್ಯವಾಗಿದೆ. ಟೆಲಿಮನಸ್ 144 16 ಉಚಿತ ಸಹಾಯವಾಣಿಗೆ ಕರೆ ಮಾಡುವುದರ ಮೂಲಕವೂ ಮಾದಕ ವ್ಯಸನದಿಂದ ಹೊರಬರಲು ಸಹಾಯವನ್ನ ಪಡೆದುಕೊಳ್ಳಬಹುದು.
0: ಯಾದಗಿರಿ ನಗರದಲ್ಲಿ ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಹಾಗೂ ಅಕ್ರಮ ಸಾಗಣೆ ವಿರೋಧಿ ದಿನದಂಗವಾಗಿ ಆಯೋಜಿತ ಜಾಗೃತಿ ಪಾದಯಾತ್ರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಚಾಲನೆ ನೀಡಿದರು. ಇಂದು ಮಹಾನ್ ಕವಿ, ರಾಷ್ಟ್ರೀಯ ಗೀತೆ ವಂದೇ ಮಾತರಂ ರಚಿಸಿದ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರ ಜಯಂತಿ. ಕೇಂದ್ರ ಗೃಹ ಖಾತೆ ಸಚಿವರಾದ ಅಮಿತ್ ಶಾ, ಲೋಕಸಭಾ ಸಭಾಪತಿ ಓಂ ಬಿರ್ಲಾ ಸೇರಿದಂತೆ ಗಣ್ಯರು ಬಂಕಿಮರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಧಾರವಾಡದ ರೂಟ್ಸೆಟ್ ಸಂಸ್ಥೆಯಲ್ಲಿ ಬೆಳಗಾವಿ, ಹಾವೇರಿ, ಗದಗ್, ಕೊಪ್ಪಳ, ಯಾದಗಿರಿ ಹಾಗೂ ವಿಜಯನಗರ ಜಿಲ್ಲೆಗಳ 30 ಶಿಬಿರಾರ್ಥಿಗಳಿಗೆ 30 ದಿನಗಳ ಟೇಲರಿಂಗ್ ಕೌಶಲ್ಯ ತರಬೇತಿ ಕಾರ್ಯಾಗಾರ ನಡೆಯಿತು ಎಂದು ರೂಟ್ಸೆಟ್ ನಿರ್ದೇಶಕ ಜಿಪಿ ಪೃಥ್ವಿರಾಜ್ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯ ಗದಗ ಶಹರ ಸಂಪನ್ಮೂಲ ಕೇಂದ್ರದಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಅರುಣ್ ಕುಮಾರ್ ಕಟ್ಟಿಮನಿ ಶಾಲಾ ವಾಹನಗಳ ಸುರಕ್ಷತೆ ಹಾಗೂ ಮಕ್ಕಳ ರಕ್ಷಣೆಗೆ ಸಂಬಂಧಿಸಿ ಶಾಲಾ ವಾಹನಗಳ ಚಾಲಕರು ಮತ್ತು ನಿರ್ವಾಹಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಪರಿಣಾಮಕಾರಿಯಾಗಿ ಕಾಲಮಿತಿಯೊಳಗೆ ಅನುಷ್ಠಾನಗೊಳಿಸುವಂತೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದ್ದಾರೆ. ನಾಡಿದ್ದು ಜೂನ್ 28 ಭಾನುವಾರ ರಾಜ್ಯಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಕೋಲಾರ ಜಿಲ್ಲೆ ಆರೋಗ್ಯಾಧಿಕಾರಿ ಡಾ ಜಿ ಶ್ರೀನಿವಾಸ್ ಕೋರಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ 135 ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇಂದು ಕೊನೆಯ ದಿನವಾಗಿದೆ. ಉಚಿತ ದೂರವಾಣಿ ಸಂಖ್ಯೆ 1800 11 7800 ಕರೆ ಮಾಡಿ ಅಭಿಪ್ರಾಯಗಳನ್ನು ಧ್ವನಿಮುದ್ರಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನರವರ ಆತ್ಮಕಥೆ ಬರಹಗಾರ್ತಿಯ ಬದುಕು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ.
1: ವ್ಯಕ್ತಿಯೊಬ್ಬ ತನ್ನ ಜೀವನದ ಚರಿತ್ರೆ, ಅನುಭವ, ಸಾಧನೆಗಳು, ಸುತ್ತಲಿನ ಪರಿಸರ, ಸನ್ನಿವೇಶಗಳು, ಘಟನೆಗಳನ್ನು ತಾನೇ ಸ್ವತಃ ಕೃತಿಯಾಗಿಸುವುದೇ ಆತ್ಮಕಥೆ. ಸಾಹಿತ್ಯದಲ್ಲಿ ಆತ್ಮಕಥೆ ಜನಪ್ರಿಯ ಪ್ರಕಾರವಾಗಿದೆ. ಪುರುಷ ಲೇಖಕರಾದರೆ ತನ್ನ ವೃತ್ತಿ, ಪ್ರವೃತ್ತಿ, ವೈಯಕ್ತಿಕ ಬದುಕು, ರಾಜಕೀಯ, ಸಾರ್ವಜನಿಕ ವಿವರಗಳನ್ನು ಆತ್ಮಕಥನದಲ್ಲಿ ಪ್ರಸ್ತಾಪಿಸುತ್ತಾನೆ. ಆದರೆ ಮಹಿಳಾ ಲೇಖಕಿಯೊಬ್ಬಳು ಭಾವನಾತ್ಮಕ ವಿವರ, ಕುಟುಂಬ, ಸಾಮಾಜಿಕ ಸ್ಥಿತಿಗಳಷ್ಟನ್ನೇ ಹೇಳಬಲ್ಲಳು. ವೈಯಕ್ತಿಕ ಬದುಕಿನ ವಿವರಗಳನ್ನು ತೆರೆದಿಡುವಲ್ಲಿ ಆಕೆ ಹಿಂಜರಿಯುತ್ತಾಳೆ. ಆತ್ಮಕಥೆಗಳನ್ನು ಕೆಲವೊಮ್ಮೆ ಅನುಮಾನದಿಂದ ಅಂತರ ಕಾಯ್ದಿಟ್ಟುಕೊಂಡೇ ಓದಬೇಕಾಗುತ್ತದೆ. ಆತ್ಮಕಥೆಗಳು ಪೂರ್ತಿ ಸತ್ಯವಲ್ಲ ಎಂಬ ಗಿರೆಡ್ಡಿ ಗೋವಿಂದರಾಜು ಅವರ ಮಾತನ್ನು ನಾವು ಇಲ್ಲಿ ನೆನಪಿನಲ್ಲಿ ಇರಿಸಿಕೊಳ್ಳಬೇಕಾಗುತ್ತದೆ. ಕನ್ನಡದಲ್ಲಿ ಮಹಿಳಾ ಆತ್ಮಕಥೆಗಳು ತೀರಾ ಇತ್ತೀಚೆಗಷ್ಟೇ ಗಣನೀಯವಾಗಿ ಪ್ರಕಟಗೊಳ್ಳುತ್ತಿವೆ. ಪ್ರಗತಿಶೀಲ ಕಾಲಘಟ್ಟದ ಡಾಕ್ಟರ್ ಅನುಪಮಾ ನಿರಂಜನರ ಎರಡು ಪುಸ್ತಕಗಳು ಆ ಕಾಲಘಟ್ಟದ ಮಹಿಳಾ ಸಾಹಿತ್ಯಗಳು, ಪುರುಷ ಸಾಹಿತಿಗಳ ಧೋರಣೆಗಳು, ಮಹಿಳಾ ಸಾಹಿತಿಗಳ ಅಸ್ತಿತ್ವಕ್ಕಾಗಿ ಹೋರಾಟ, ಸೋಲು, ಯಶಸ್ಸುಗಳ ಚರಿತ್ರೆಗಳನ್ನು ನಮ್ಮ ಮುಂದಿರಿಸಿವೆ. 1934 ತೀರ್ಥಹಳ್ಳಿಯಲ್ಲಿ ಜನಿಸಿದ ವೆಂಕಟಲಕ್ಷ್ಮಿ ತಂದೆ ಸ್ಕೂಲ್ ಇನ್ಸ್ಪೆಕ್ಟರ್ ಶಿವರಾಮಯ್ಯನವರ ಒತ್ತಾಸೆಯಿಂದ ತಾವು ಇಚ್ಛಿಸಿದ ಮೆಡಿಕಲ್ ಕೋರ್ಸ್ ಅನ್ನು ಮುಗಿಸುತ್ತಾರೆ. ಅಪ್ಪನ ಕಡೆಯ 3 ತಾತಂದಿರು ಜಿಲ್ಲಾಧಿಕಾರಿ, ವೈದ್ಯಾಧಿಕಾರಿಗಳು, ಸರ್ಕಾರದ ಅಂಡರ್ ಸೆಕ್ರೆಟರಿಯಾಗಿದ್ದವರು. ಅವರ ಮನೆಯಲ್ಲಿನ ಕನ್ನಡ ಮತ್ತು ಇಂಗ್ಲಿಷ್ ಪುಸ್ತಕಗಳ ಅವರ ಗತ್ತುಗೈರತ್ತುಗಳು ವೆಂಕಟಲಕ್ಷ್ಮಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ವೆಂಕಟಲಕ್ಷ್ಮಿ ಚೆನ್ನಾಗಿ ಓದಿ ದುಡ್ಡಿಗಿಂತ ವಿದ್ಯೆ ಮುಖ್ಯ ಎಂಬ ತಂದೆಯ ಮಾತಿನಂತೆ ಓದು ವಿದ್ಯೆಗಳಿಗೆ ಆದ್ಯತೆಯನ್ನು ನೀಡುತ್ತಾ ಬರವಣಿಗೆಯ ಕಡೆಗೂ ಆಕರ್ಷಿತರಾಗುತ್ತಾರೆ. ಸುತ್ತಲ ಪರಿಸರಗಳು, ಘಟನೆಗಳು, ಸಮಾಜದಲ್ಲಿ ನಡೆಯುತ್ತಿದ್ದ ಅನ್ಯಾಯ, ಬಡತನ, ನೋವುಗಳನ್ನು ತನ್ನದೇ ರೀತಿಯಲ್ಲಿ ಆಕೆ ಕಥಾರೂಪದಲ್ಲಿ ಬರೆದರು. ಮನೆಯ ಬಡತನದ ನೋವನ್ನು ಸಾಹಿತ್ಯ ರಚನೆಯಲ್ಲಿ ಸಿಕ್ಕ ಗೌರವಗಳಿಂದ ಮರೆಯುವಂತಾಗುತ್ತದೆ. ವಿಚಾರವಂತ ಗೆಳತಿಯರ ಸಂಸರ್ಗದಿಂದಾಗಿ ವಿದ್ಯಾರ್ಥಿ ಪರಿಷತ್ತು, ರಷ್ಯಾದ ಸಮಸಮಾಜಗಳ ಕುರಿತ ತಿಳುವಳಿಕೆ, ಕ್ರಾಂತಿ ಪತ್ರಿಕೆಗಳ ಒಡನಾಟ ವೆಂಕಟಲಕ್ಷ್ಮಿಗೆ ಹೊಸ ಅರಿವನ್ನು ನೀಡಿತು. ಈ ಸಂದರ್ಭದಲ್ಲಿ ಭೂಗತ ರಾಜಕೀಯ ತರುಣ ಕುಳಕುಂದ ಶಿವರಾಯರ ಪರಿಚಯ ಇವರ ಬದುಕು ಭವಿಷ್ಯವನ್ನು ಬದಲಾಯಿಸುವಂತೆ ಮಾಡುತ್ತದೆ. ಇವರ ಕಥೆಗಳ ಪ್ರಕಟಣೆಗೆ ಒತ್ತಾಸೆಯಾಗಿ ನಿಂತ ಶಿವರಾಯರು ಮುಂದೆ ನಿರಂಜನ ಅಂಕಿತನಾಮದಿಂದ ಲೇಖಕಿಯ ಬರವಣಿಗೆಗೆ ಜೊತೆಯಾದರು. ಮೆಡಿಕಲ್ ವಿದ್ಯಾಭ್ಯಾಸ ಮುಗಿಯುವವರೆಗೂ ವಿವಾಹ ಮುಂದೂಡಿದರು. ವೆಂಕಟಲಕ್ಷ್ಮಿ ಅನುಪಮ ಆದರು. ಕುಟುಂಬದ ವಿರೋಧದ ನಡುವೆಯೂ ಸ್ವತಂತ್ರವಾಗಿ ಬದುಕಿದರು. ಬರವಣಿಗೆಯಿಂದಲೇ ಬದುಕಬೇಕೆಂಬ ಹಠದ ನಿರಂಜನರು ಅಧ್ಯಯನಶೀಲರಾಗಿದ್ದರು. ದೇಶಭಕ್ತ ಹಾಗೂ ಕ್ರಾಂತಿಕಾರಿ ತರುಣರಾಗಿದ್ದರು. ಆಗಿನ್ನೂ ವಿದ್ಯಾಭ್ಯಾಸ ಮುಗಿಸಿದ್ದ ಅನುಪಮ ಕುಟುಂಬವನ್ನು ನಿರ್ವಹಿಸಲು ಬೇಕಾದ ಹಣಕಾಸು, ಮನೆ ಬಾಡಿಗೆ, ಕ್ಲಿನಿಕ್ ತೆರೆಯಲು ಬೇಕಾದ ಸೌಲಭ್ಯಗಳನ್ನೆಲ್ಲ ಸಜ್ಜನ ಸ್ನೇಹಿತರು ಹಾಗೂ ಸಾಹಿತಿಗಳಿಂದ ಪಡೆದುಕೊಂಡರು. ಅಕ್ಷರಶಃ ಬೇಂದ್ರೆಯವರ ನಾನು ಬಡವ ಆಕೆ ಬಡವಿ ಶೈಲಿಯಲ್ಲೇ ಬದುಕಿದರು. ಸಾಹಿತ್ಯದ ಮೇಲಿನ ಆಸಕ್ತಿ ಪ್ರವೃತ್ತಿಯಾಯಿತು. ವೃತ್ತಿ ಪ್ರವೃತ್ತಿಗಳೆರಡನ್ನೂ ಸರಿಸಮಾನವಾಗಿ ಸರಿದೂಗಿಸಿಕೊಂಡು ಹೋಗಲು ಅನುಪಮ ದೊಡ್ಡ ಹೋರಾಟವನ್ನೇ ಮಾಡಬೇಕಾಯಿತು. ದುಡಿಮೆ ಇಲ್ಲವಾದರೆ ಬದುಕಿಲ್ಲ. ಮನೆಯಲ್ಲಿ ಹಿರಿಯರಾದ ಅತ್ತೆಗೆ ಮನೆ ಕೆಲಸದಲ್ಲಿ ನೆರವು, ಕ್ಲಿನಿಕ್ನಲ್ಲಿ ರೋಗಿಗಳನ್ನು ಉಪಚರಿಸುವುದು, ಸಂಜೆ ಮತ್ತೆ ಮನೆ ಕೆಲಸ, ಮುಗಿದ ನಂತರ ಬರವಣಿಗೆಯತ್ತ ಗಮನ ಹರಿಸುವುದು, ಮಕ್ಕಳ ಊಟ, ಆರೋಗ್ಯ, ಓದು, ವಿದ್ಯಾಭ್ಯಾಸದತ್ತ ಗಮನ ಹರಿಸುವುದು, ಈ ಎಲ್ಲ ಎಡಬಿಡದ ಒತ್ತಡ ಸಾಹಿತ್ಯ ರಚನೆಯತ್ತ ಗಮನ ಹರಿಸಲು ಅಸಾಧ್ಯವಾಗುವಂತೆ ಮಾಡುತ್ತಿತ್ತು. ಆಯಾಸದಿಂದಾಗಿ ಸೃಜನಶೀಲತೆಯ ಅಭಿವ್ಯಕ್ತಿಗಾಗಿ ಅವಕಾಶ ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ಇಂತಹ ಅಸಹಾಯಕತೆಯ ಸಂದರ್ಭದಲ್ಲೆಲ್ಲ ಲೇಖಕಿ ಅನುಪಮಾ ಅವರು ವರ್ಜಿನಿಯಾ ವೂಲ್ಫ್ ಹಾಗೂ ಆಕೆಯ ಕೃತಿ ಎ ರೂಮ್ ಆಫ್ ಒನ್ಸ್ ಓನ್ ಅನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಾರೆ. ಪಾಶ್ಚಾತ್ಯ ಹಾಗೂ ಪೌರಾತ್ಯ ಕಲ್ಪನೆಗಳಿಗೆ ಹೆಣ್ಣಿಗೆ ಸಂಬಂಧಿಸಿದಂತೆ ಎಷ್ಟೋ ಹೋಲಿಕೆಗಳಿದ್ದವು. ಪುರುಷ ಪ್ರಧಾನ ವ್ಯವಸ್ಥೆ, ಸ್ಥಾಪಿತ ಕಟ್ಟುಪಾಡುಗಳು, ಸಂಪ್ರದಾಯಗಳು, ಹೆಂಗಸೆಂದರೆ ವಿನಯ, ನಾಚಿಕೆ, ಅಧೀನತೆ, ತ್ಯಾಗ, ಸೇವೆ, ದೇವತೆ ಇತ್ಯಾದಿ ಕಟ್ಟುಪಾಡುಗಳ ಚಿತ್ರಣಗಳೆಲ್ಲ ಒಂದೇ ಆಗಿದ್ದವು. ಜಗತ್ತಿನ ಮಹಿಳಾ ಸಾಹಿತಿಗಳೆಲ್ಲ ಇದೇ ದ್ವಂದ್ವಗಳಿಂದ ನಲುಗಿ ಹೋಗುತ್ತಿರುವ ಬಗೆಗೆ ಅನುಪಮಾಗೆ ನೋವಿತ್ತು. ತನ್ನತನ ಹೊಂದಿರುವ ಬೌದ್ಧಿಕ ವಲಯದಲ್ಲಿ ಕ್ರಿಯಾಶೀಲಳಾಗಿರುವ ಹೆಣ್ಣು ಜಗತ್ತಿಗೆ

ತೆರೆದುಕೊಳ್ಳಬೇಕು ಎಂಬ ಆಕಾಂಕ್ಷೆಯಿತ್ತು. ಒಳ್ಳೆಯ ವೈದ್ಯೆಯಾಗಬೇಕು ಎಂಬ ಪ್ರಬಲ ಆಸೆಯಷ್ಟೇ ಒಳ್ಳೆಯ ಹೆಂಡತಿ, ಗೃಹಿಣಿ, ತಾಯಿ ಆಗಬೇಕು ಎನ್ನುವುದೂ ಅವರಲ್ಲಿತ್ತು. ಉದ್ಯೋಗದ ಕಾರಣ ಮನೆ, ಗಂಡ, ಮಕ್ಕಳನ್ನು ನಿರ್ಲಕ್ಷಿಸುತ್ತಿದ್ದೇನೆ ಎಂಬ ಅಪರಾಧಿ ಭಾವವೂ ಕಾಡುತ್ತಿತ್ತು. ನಿರಂಜನರು ಅಧ್ಯಯನಶೀಲರಾಗಿದ್ದು ಬರವಣಿಗೆಗೆ ಪ್ರಾರಂಭಿಸಿದರೆ ರಾತ್ರಿ ಹಗಲು ಎಂಬ ವ್ಯತ್ಯಾಸವಿಲ್ಲದೆ ಒಂದೂವರೆ ಎರಡು ತಿಂಗಳಲ್ಲಿ ಕಾದಂಬರಿ ಮುಗಿಸುತ್ತಿದ್ದರು. ಗಂಭೀರವಾದ ಸಾಹಿತ್ಯ ಹೊರಬರುತ್ತಿತ್ತು. ಒಂದೇ ಸೂರಿನಡಿ ಅನುಪಮ ಹಾಗೂ ನಿರಂಜನರಿಬ್ಬರೂ ಸಾಹಿತ್ಯ ರಚಿಸುತ್ತಿದ್ದರೂ ಕೂಡ ಬರವಣಿಗೆಯಲ್ಲಿ ಭಿನ್ನತೆ ಇತ್ತು. ಪತಿ ಪತ್ನಿಯರಿಬ್ಬರೂ ವಸ್ತು ವಿಷಯಗಳ ಬಗ್ಗೆ ಚರ್ಚಿಸುತ್ತಿರಲಿಲ್ಲ. ಬರೆಯುವ ಪ್ರೇರಣೆಯಾದಾಗ ತಕ್ಷಣವೇ ಕುಳಿತು ಬರೆಯುವ ಅನುಕೂಲ, ಸಮಯಾವಕಾಶ, ಏಕಾಂತಗಳು ಹೆಣ್ಣಾದ ಕಾರಣ ಒದಗುತ್ತಿರಲಿಲ್ಲ. ಊಲ್ಫ್ ಹೇಳುವಂತೆ ಏಕಾಂತ, ಪ್ರತ್ಯೇಕ ಕೊಠಡಿ, ಪ್ರತ್ಯೇಕ ಕುರ್ಚಿ ಮೇಜುಗಳ ಸವಲತ್ತು ಮಹಿಳಾ ಸಾಹಿತಿಗಳಿಗೆ ಲಭ್ಯವಿರಲಿಲ್ಲ. ಆದರೆ ಬರವಣಿಗೆಗೆ ನಿರಂಜನರ ಒತ್ತಾಸೆ ನಿರಂತರವಾಗಿತ್ತು. ಅನುಪಮ ತಮ್ಮ ಅನೇಕ ಕಾದಂಬರಿ ಹಾಗೂ ವೈದ್ಯಕೀಯ ಲೇಖನಗಳನ್ನು ಕೆಲವು ಪತ್ರಿಕೆಗಳಿಗೆ ಕಳುಹಿಸುತ್ತಿದ್ದರು. ಧಾರಾವಾಹಿ ರೂಪದಲ್ಲಿ ಬರುತ್ತಿದ್ದ ಕಾದಂಬರಿಗಳು ಜನಪ್ರಿಯವಾಗಿ ನಂತರ ಪುಸ್ತಕ ರೂಪದಲ್ಲಿ ಹೊರಬರುತ್ತಿದ್ದವು. ಪುಸ್ತಕಗಳ ಪ್ರಚಾರವಾಗುತ್ತಿತ್ತು. ಆದರೆ ಧಾರಾವಾಹಿಯಾಗಿ ಬರುವ ಕಾದಂಬರಿಗಳೆಲ್ಲ ಕಳಪೆ ಎಂಬ ಮನೋಭಾವ ಅನೇಕ ವಿಮರ್ಶಕರಿಗೂ ಬುದ್ಧಿಜೀವಿಗಳಿಗೂ ಇತ್ತು. ಮಹಿಳಾ ಕೃತಿಗಳನ್ನು ವಿಮರ್ಶಕರು ವಿಮರ್ಶಿಸದ ಕಾರಣ ಪ್ರಚಾರ ಸಿಗದೆ ಹೋಗುತ್ತಿತ್ತು. ಪುಸ್ತಕಗಳನ್ನು ಯಾರೂ ಓದದೆ ಯಾರ ಕಣ್ಣಿಗೂ ಬೀಳದೆ ಹೋಗುವ ಸಂಭವ ಜಾಸ್ತಿ ಇತ್ತು. ಇದೇ ಕಾರಣಕ್ಕೆ ಮಹಿಳಾ ಸಾಹಿತಿಗಳು ಈ ಮಾಧ್ಯಮವನ್ನೇ ಅವಲಂಬಿಸಿದ್ದರು. ಅನುಪಮ ಅವರ ಕಾದಂಬರಿಗಳನ್ನು ಓದಿದ ನಿರಂಜನ ಅವರು ಶುದ್ಧ ಸೆಂಟಿಮೆಂಟಲ್ ವಸ್ತುಗಳನ್ನು ಕೈಬಿಟ್ಟು ಗಂಭೀರ ವಿಚಾರಗಳನ್ನು ತೆಗೆದುಕೊಳ್ಳಿ ಎಂದು ತಿಳಿಹೇಳುತ್ತಾರೆ. ಬರಹಗಾರರಿಗೆ ಭಾಷಾ ಶುದ್ಧತೆ ಹಾಗೂ ಪ್ರೌಢಿಮೆ ಮುಖ್ಯ, ಅಧ್ಯಯನದ ಅಗತ್ಯ ಇದೆ ಎಂದು ನಿರಂಜನರು ಹೇಳಿದಾಗ ಅನುಪಮಗೆ ಅಸಮಾಧಾನವಾದರೂ ತಮ್ಮ ಮಿತಿಯನ್ನು ಅನುಪಮ ಅರ್ಥೈಸಿಕೊಳ್ಳುತ್ತಾರೆ. ಅವರು ಬರೆದುಕೊಟ್ಟ ಪಟ್ಟಿಯನ್ನು ಅನುಪಮ ಅವರು ಅನೇಕ ವರ್ಷಗಳ ಕಾಲ ತಮ್ಮೊಂದಿಗೆ ಇರಿಸಿಕೊಂಡು ಬಳಸಿಕೊಳ್ಳುತ್ತಾರೆ. ಹಾಗೂ ತಾನು ಅಪ್ಪಟ ಹಳ್ಳಿಯ ಹೆಣ್ಣಾಗಿ ಕಾಗುಣಿತ, ಅಲ್ಪಪ್ರಾಣ, ಮಹಾಪ್ರಾಣ, ಅಕಾರ ಹಕಾರಗಳ ಉಚ್ಚಾರಣೆಗಳನ್ನು ಸರಿಪಡಿಸಿಕೊಂಡಿದ್ದನ್ನು ಸಜ್ಜನಿಕೆಯಿಂದ ನೆನಪಿಸಿಕೊಳ್ಳುತ್ತಾರೆ. ಅನುಪಮರ ಕೃತಿಗಳ ಕಠಿಣ ಟೀಕಾಕಾರರಾಗಿದ್ದ ನಿರಂಜನರಿಂದ ತಮ್ಮ ಬರವಣಿಗೆಗೆ ಪ್ರೌಢತೆ ಬಂತು ಎಂದು ಅನುಪಮ ಸ್ಮರಿಸುತ್ತಾರೆ. ಸುಮಾರು 25 ಕಾದಂಬರಿಗಳು, 8 ಸಣ್ಣ ಕಥೆಗಳು, 2 ಆತ್ಮಕಥನಗಳು, ಶಿಶು ಸಾಹಿತ್ಯ 365 ಕಥೆಗಳ ಗುಚ್ಛ, 9 ವೈದ್ಯಕೀಯ ಸಾಹಿತ್ಯ, 5 ಪ್ರವಾಸ ಕಥನ, ದಾಂಪತ್ಯ ಕಲೆ ಹಾಗೂ ವಿಜ್ಞಾನದ ಬಗ್ಗೆ 2, ಹೀಗೆ ಸಾಕಷ್ಟು ಕೃತಿಗಳನ್ನು ತಮ್ಮ ಅನಾರೋಗ್ಯದ ನಡುವೆಯೂ ರಚಿಸುತ್ತಾರೆ. ಆದರೆ ಕನ್ನಡ ಸಾಹಿತ್ಯದ ಪುರುಷ ಲೇಖಕರು ಅವರ ಕೃತಿಗಳ ಬಗ್ಗೆ ವಿಮರ್ಶಿಸದೇ ಇರುವುದು ಒಟ್ಟು ಮಹಿಳಾ ಲೇಖಕಿಯರನ್ನು ನಿರಾಕರಿಸುವುದು, ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಹಿಳಾ ಲೇಖಕರಿಯರಿಗೆ ಅವಕಾಶ ನೀಡದೇ ಇರುವುದು, ವಿಚಾರಗೋಷ್ಠಿಗಳಲ್ಲಿ ಮಂಡನೆಗಳಿಂದ ದೂರವಿರಿಸುವುದು ಅನುಪಮರಂತಹ ಮಹಿಳಾ ಸಾಹಿತಿಗಳಿಗೆ ಅವಮಾನವಾಗುತ್ತಿತ್ತು. ಒಮ್ಮೆ ವಿಚಾರ ಸಂಕಿರಣದ ಉದ್ಘಾಟನೆ ಮಾಡಿದ ಗೋಪಾಲಕೃಷ್ಣ ಅಡಿಗರು, ನೀವು ಎಂದರೆ ಮಹಿಳೆಯರು ಮನುಷ್ಯರನ್ನು ಸೃಷ್ಟಿ ಮಾಡಿ, ಅದಕ್ಕಿಂತ ದೊಡ್ಡ ಕಾರ್ಯ ಬೇರೊಂದಿಲ್ಲ, ನಾವು ಪುರುಷರು ಕಾವ್ಯ ಸೃಷ್ಟಿ ಮಾಡ್ತೀವಿ ಎನ್ನುತ್ತಾರೆ. ಅದಕ್ಕೆ ಪ್ರತಿಯಾಗಿ ವಿಜಯದಬ್ಬೆಯವರು, ನಾವು ಮಕ್ಕಳನ್ನೂ ಸೃಷ್ಟಿ ಮಾಡುತ್ತೇವೆ, ಕಾವ್ಯವನ್ನೂ ಸೃಷ್ಟಿಸುತ್ತೇವೆ ಎಂದು ಉತ್ತರಿಸುವ ಮೂಲಕ ತಮ್ಮ ಬೌದ್ಧಿಕ ಮನೋಧರ್ಮಕ್ಕೆ ಸಾಕ್ಷಿಯಾಗುತ್ತಾರೆ. ಲೇಖಕಿಯರ ಸಾಹಿತ್ಯ ಅಡುಗೆ ಮನೆಯ ಸಾಹಿತ್ಯ ಎಂದು ಶ್ರೀಕೃಷ್ಣ ಆಲನಹಳ್ಳಿಯವರು ಅವಗಣನೆ ಮಾಡಿದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಜಗತ್ತಿನಾದ್ಯಂತ ಇತ್ತು. ವುಮನ್ಸ್ ರೈಟಿಂಗ್ ಎಂಬ ವರ್ಗೀಕರಣವಿತ್ತು. ಟಿ ಸುನಂದಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದ ಮಹಿಳಾ ಸಂಘಗಳ ಚರ್ಚೆ, ತ್ರಿವೇಣಿ, ವಾಣಿ, ಎಂಕೆ, ಜಯಲಕ್ಷ್ಮಿ ಅಂತಹವರ ಸಾಮರ್ಥ್ಯವನ್ನು ಅದು ಪ್ರಕಟಿಸಿತ್ತು. ಅದಲ್ಲದೆ ಮಹಿಳಾ ಸಂಘಗಳ ಚರ್ಚೆ, ಕರ್ನಾಟಕ ಲೇಖಕಿಯರ ಸಂಘ, ಮಹಿಳಾ ಸಮ್ಮೇಳನ, ಮಹಿಳಾ ವಿಚಾರಗೋಷ್ಠಿ, ಲೇಖಕಿಯರ ಸಮ್ಮೇಳನಕ್ಕೆ ಮಹಿಳೆಯರೇ ಅಧ್ಯಕ್ಷರಾಗುವ ಅವಕಾಶ, ಹೀಗೆ ಮಹಿಳೆಯರು ಮಹಿಳಾ ಸಾಹಿತಿಗಳ ಅಸ್ತಿತ್ವಕ್ಕಾಗಿ ಆ ಕಾಲದಲ್ಲಿ ನಿರಂತರವಾಗಿ ಹೋರಾಡಿದರು ಹಾಗೂ ಅದರಲ್ಲಿ ಯಶಸ್ವಿಯಾದರು. ಅನುಪಮ ನಿರಂಜನ ದಂಪತಿಗಳು ಪರಸ್ಪರ ಒತ್ತಾಸೆಯಾಗಿ ನಿಂತ ಕಾರಣ ಅನೇಕ ಸಂಕಷ್ಟಗಳ ನಡುವೆಯೂ ಕನ್ನಡ ಸಾಹಿತ್ಯಕ್ಕೆ ಹಲವು ಕೊಡುಗೆಗಳನ್ನು ನೀಡಿದರು. ವಿಮೋಚನೆ ನಿರಂಜನರ ಕಾದಂಬರಿ ರಷ್ಯನ್ ಭಾಷೆಗೆ 1,00,000 ಪ್ರತಿಯಲ್ಲಿ ಬಿಡುಗಡೆಯಾಗಿದ್ದು ಒಂದು ಆಶ್ಚರ್ಯ. ಪಾರ್ಶ್ವವಾಯು ಪೀಡಿತರಾಗಿದ್ದ ನಿರಂಜನರು 5 ವರ್ಷದ ಅವಧಿಯಲ್ಲಿ ಕಿರಿಯರಿಗಾಗಿ 7 ಸಂಪುಟಗಳ ಜ್ಞಾನಗಂಗೋತ್ರಿಯನ್ನು ಸಿದ್ಧಪಡಿಸಿದ್ದು. ವಿಶ್ವಕಥಾಕೋಶ ಜಗತ್ತಿನ ಸುಮಾರು 400 ಕಥೆಗಳ 25 ಸಂಪುಟಗಳಲ್ಲಿ ಸಮಾಜವಾದಿ ರಾಷ್ಟ್ರಗಳ ಸಣ್ಣ ಕಥೆಗಳು 3 ವರ್ಷಗಳಲ್ಲಿ ಹೊರತಂದರು. ಇದೇ ಸಂದರ್ಭಕ್ಕೆ ಅನುಪಮ ಅವರು ಮೇಲಿಂದ ಮೇಲೆ 2-3 ಸಾರಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳಿಗೆ

0: ಹಾಗಾದರು. ಚೇತರಿಸಿಕೊಂಡ ನಂತರ ಕ್ಯಾನ್ಸರ್ ಬದುಕು ಎಂಬ ಕೃತಿಯನ್ನು ರಚಿಸಿದರು. ಅಸಾಮಾನ್ಯ ಪ್ರತಿಭೆಯ ಇವರ ಹಿರಿಯ ಮಗಳು ತೇಜಸ್ವಿನಿ ತನ್ನ 8ನೇ ವಯಸ್ಸಿಗೆ ಇಂಗ್ಲಿಷ್ ಕಾವ್ಯ ಬರೆಯುತ್ತಾಳೆ. ತೇಜಸ್ವಿನಿ ನಿರಂಜನ 16 ವರ್ಷಕ್ಕೆ ತನ್ನ ಮೊದಲ ಕಾವ್ಯ ಸಂಗ್ರಹ ಲಿಕ್ವಿಡ್ ಸಫಾಯರ್ 1974 ಅದನ್ನು ಹೊರತರುತ್ತಾಳೆ. ಕಾಮನ್ವೆಲ್ತ್ ಪೊಯಿಟ್ರಿ ಸ್ಪರ್ಧೆಯಲ್ಲಿ ಲಂಡನ್ನಿಂದ ಆಕೆ ವಿಜೇತಳಾಗುತ್ತಾಳೆ. ತಂದೆ ನಿರಂಜನರ ವಿಮೋಚನೆ ಕಾದಂಬರಿಯನ್ನು ಇಂಗ್ಲಿಶಿಗೆ ಭಾಷಾಂತರಿಸುತ್ತಾಳೆ. ಫ್ಯಾಬ್ಲೋ ನೆರೋಡನ ಕವಿತೆಗಳನ್ನು ಕನ್ನಡಕ್ಕೆ ಭಾಷಾಂತರಿಸುತ್ತಾಳೆ. ತೇಜಸ್ವಿನಿ ಹಾಗೂ ಸೀಮಂತಿನಿಯರ ಜಂಟಿ ನೇತೃತ್ವದಲ್ಲಿ ನಿರಂಜನರ 10 ಕಾದಂಬರಿಗಳು ಪುನರ್ ಮುದ್ರಣವಾಗುತ್ತವೆ. ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಬೆಂಗಳೂರು ವಿವಿ ಕುಲಪತಿಯಾಗಿದ್ದ ಅವಧಿಯಲ್ಲಿ ಪವಾಡ ತನಿಖಾ ಸಮಿತಿ ಹುಟ್ಟುಹಾಕಿದರು. ವಿಜ್ಞಾನಿಗಳು, ಮನಃಶಾಸ್ತ್ರಜ್ಞರು, ಸಾಹಿತಿಗಳು, ವೈದ್ಯರ ಗುಂಪಿನಲ್ಲಿ ಅನುಪಮಾ ಅವರು ಸದಸ್ಯರಾಗಿದ್ದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ತೊಡೆದುಹಾಕಬೇಕು, ಭಾಷಣ ಮತ್ತು ಲೇಖನ ಇತ್ಯಾದಿಗಳ ಮೂಲಕ ಜನರನ್ನು ಜಾಗೃತಗೊಳಿಸಬೇಕು, ಮಂತ್ರತಂತ್ರಗಳ ಮೂಲಕ ಅಮಾಯಕ ಜನರನ್ನು ಮೋಸಗೊಳಿಸುತ್ತಿರುವ ಅಂತ ಅವರನ್ನು ಬೀದಿಗೆ ತಂದಿರಿಸಿದರು. ಅನುಪಮ ನಿರಂಜನರ 2 ಆತ್ಮಕಥೆಗಳು ಪ್ರಗತಿಶೀಲ ಕಾಲಘಟ್ಟದ ಸಾಮಾಜಿಕ, ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ವಿವರಗಳನ್ನು ದಾಖಲಿಸುತ್ತವೆ. ಇಂದು ಮಹಿಳಾ ಸಾಹಿತಿಗಳು ಪಡೆದುಕೊಳ್ಳುತ್ತಿರುವ ಎಲ್ಲಾ ಸವಲತ್ತುಗಳ ಹಿನ್ನೆಲೆಯಲ್ಲಿನ ಅವಮಾನ, ನೋವು, ಸಂಕಟಗಳ ಹಾದಿಯ ಮಾಹಿತಿಗಳು ಈ ಆತ್ಮಕಥನಗಳಿಂದ ತಿಳಿದುಬರುತ್ತವೆ. ಚಳುವಳಿ, ಹೋರಾಟ, ತ್ಯಾಗಗಳ ದಾಖಲೆಗಳಿವೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿನ ಮಹಿಳಾ ಸಾಹಿತಿಗಳ ಹೆಜ್ಜೆ ಗುರುತುಗಳು ಈ ಆತ್ಮಕಥನದಲ್ಲಿ ದಾಖಲಾಗಿವೆ.
1: ಇದುವರೆಗೆ ಡಾಕ್ಟರ್ ಅನುಪಮಾ ನಿರಂಜನರವರ ಆತ್ಮಕಥೆ ಬರಹಗಾರ್ತಿಯ ಬದುಕು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಕೆಜಿ ಕವಿತಾ. ಈಗ ಕೆಲವು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ದರಾ ಬೇಂದ್ರೆ ಅವರು ರಚಿಸಿರುವ ಒಂದು ಭಾವಗೀತೆ, ಹಾಡಿದ್ದಾರೆ ಸಂಗೀತ ಕಟ್ಟಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಂಗಳಾ ರವಿಯವರ ಧ್ವನಿಯಲ್ಲಿರುವ ಒಂದು ಭಾವಗೀತೆ. ರಚನೆ HS ವೆಂಕಟೇಶಮೂರ್ತಿ.

ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 12:30:20. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.
1: ಬುದ್ಧಿ ಚಾರ್ಜ್ ಮಾಡೋ.
2: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
1: ನೋಡಿದ್ಯಾ
3: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
2: ಈಗೇನ್ ಮಾಡ್ತೀಯಾ?
3: ಫ್ರೀ ವೈಫೈ ಇದೆ ಅಲ್ಲ.
1: ಪೆದ್ದು ಸುಧಾರಿಸ್ಕೋ.
2: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
3: ಅಂದ್ರೆ ಫ್ರಾಡ್ಗೆ ಮಾಡಿ ಬೈ ಬೈ.
2: ಆರ್ಬಿಐ ಹೇಳುತ್ತೆ,
1: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ

0: ರಕ್ಷಣಾ ಇಲಾಖೆಯ ಪ್ರಕಟಣೆ.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಸಮಯ ಸರಿಯಾಗಿ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾ ಹನುಮಂತ ನಾಯಕ್ ಅವರೊಂದಿಗೆ ಸಂದರ್ಶನ.
2: ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಇವತ್ತು ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ಮಾತಾಡ್ತಾ ಇದ್ದೀವಿ. ಮಾಹಿತಿಯನ್ನು ನೀಡ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಆರ್ ಕೆ ಹನುಮಂತ ನಾಯಕ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್.
2: ಓಕೆ, ನಾವಿವತ್ತು ಜೀರ್ಣಾಂಗದ ಕ್ಯಾನ್ಸರ್ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಜೀರ್ಣಾಂಗ ಅನ್ನುವಂಥ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಬಗ್ಗೆ ಒಂದು ಪುಟ್ಟ ಪರಿಚಯದ ನಂತರ ನಾವು ಕ್ಯಾನ್ಸರ್ ವಿಷಯಕ್ಕೆ ಬರೋಣ ಡಾಕ್ಟ್ರೆ.
3: ಜೀರ್ಣಾಂಗ ಅಂದರೆ ನಾವು ಊಟ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿ ಬಾಯಿಯಿಂದ ಅನ್ನನಾಳ, ಜಠರ, ಚಿಕ್ಕ ಕರಳು, ದೊಡ್ಡ ಕರಳು, ಮತ್ತು ಅದು ಕೊನೆಗೆ ಹೆಂಗೆ ಮಲವಾಗಿ ಬರುತ್ತೆ ಅಲ್ಲಿವರೆಗೂ ಅದಕ್ಕೆ ಸಂಬಂಧಪಟ್ಟ ಅಂಗಗಳು, ಪ್ಯಾಂಕ್ರಿಯಾಸ್, ಲಿವರ್ ಇವೆಲ್ಲ ಸೇರಿ ಜೀರ್ಣಾಂಗ ಅಂತ ನಾವು ಹೇಳ್ಬೋದು.
2: ಡಾಕ್ಟರ್, ಈಗ ಕ್ಯಾನ್ಸರ್ ಅನ್ನುವಂತ ಒಂದು ಪದವನ್ನು ನಾವು ತಗೊಂಡಿದ್ದೀವಿ, ಹೇಗೆ ಈ ಕ್ಯಾನ್ಸರ್ ಅನ್ನುವಂಥದ್ದನ್ನ ಜೀರ್ಣಾಂಗ ವ್ಯೂಹದಲ್ಲಿ ನಾವು ನೋಡಬಹುದು?
3: ಜೀರ್ಣಾಂಗದಲ್ಲಿ ಪ್ರತಿಯೊಂದು ಅಂಗದಲ್ಲಿ ಅಂದ್ರೆ ಅನ್ನನಾಳದಲ್ಲಿ ಕ್ಯಾನ್ಸರ್ ಬರುತ್ತೆ, ಜಠರ, ಚಿಕ್ಕ ಕರಳು, ದೊಡ್ಡ ಕರಳು, ಲಿವರ್, ಪ್ಯಾಂಕ್ರಿಯಾಸ್,

0: ಎಲ್ಲ ಅದರಲ್ಲೇನೂ ಕ್ಯಾನ್ಸರ್ ಬರುತ್ತೆ. ಒಂದೊಂದು ಅಂಗಗಳದು ಒಂದೊಂದು ಥರ ಸಿಂಪ್ಟಮ್ಗಳಿರುತ್ತೆ. ಅನ್ನನಾಳ ಆದರೆ ಊಟ ಹೋಗ್ತಕ್ಕಂಥ ದಾರಿಯಲ್ಲಿ ಕ್ಯಾನ್ಸರ್ ಬರುತ್ತೆ. ಹಾಗಾಗಿ ಊಟ ನುಂಗಿದ ಕೂಡಲೇ ಅದು ಕೆಳಗೆ ಇಳಿಲಿಕ್ಕೆ ತೊಂದರೆ ಆಗುತ್ತೆ. ಅಂದರೆ ಊಟ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಪೇಷಂಟ್ಸ್ ಹೇಳ್ತಾರೆ, ಅಥವಾ ಅದೊಂದು ಲಕ್ಷಣ. ಊಟ ಮಾಡೋಕ್ಕಾಗ್ತಿಲ್ಲ ಅಥವಾ ಊಟ ಮಾಡಿದೆಲ್ಲ ಹಾಗೆ ವಾಪಸ್ ತಕ್ಷಣವೇ ವಾಪಸ್ ಬರುತ್ತೆ. ಆರಂಭದಲ್ಲಿ ಅದು ತುಂಬ ಗಟ್ಟಿ ಆಹಾರಕ್ಕೆ ಅದು ಅಫೆಕ್ಟ್ ಮಾಡುತ್ತೆ. ಬರ್ತಾ ಬರ್ತಾ ಮೆತ್ತನ ಆಹಾರ ಕೂಡ ತಗೊಳಕ್ಕೆ ಕಷ್ಟ ಆಗುತ್ತೆ. ಅದಾದ ಮೇಲೆ ನೀರು ಆಹಾರ ಕೂಡ ತಗೊಳಕ್ಕಾಗೋದಿಲ್ಲ. ಕೊನೆಗೆ ಎಂಜಿಲ್ ಸಹ ನುಂಗಕ್ಕಾಗಲ್ಲ. ಆ ಒಂದು ಮಟ್ಟಕ್ಕೆ ಅದು ಬ್ಲಾಕ್ ಮಾಡುತ್ತೆ. ಅನ್ನನಾಳ ಟ್ಯೂಬಲ್ಲಿ ಬ್ಲಾಕ್ ಆದಾಗ ಆ ಥರ ಕ್ಯಾನ್ಸರ್. ಅದೇ ಥರ ಜಠರದಲ್ಲೂ ಸಹ ಸ್ವಲ್ಪ ಊಟ ಮಾಡಿದರೆ ಹೊಟ್ಟೆ ತುಂಬ ಅನಿಸುತ್ತೆ, ಮತ್ತು ತೂಕ ಕಡಿಮೆ ಆಗುತ್ತೆ, ಹೊಟ್ಟೆ ಹಸಿಯೋದಿಲ್ಲ, ಮತ್ತು ಮೋಷನಲ್ಲಿ ಬ್ಲಡ್ ಅಂದರೆ ಕಪ್ಪು ಕಲರ್ ಮಲ ಹೋಗುತ್ತೆ. ಅದು ಏನಾಗುತ್ತೆ, ಇಲ್ಲಿ ಇರ್ತಕ್ಕಂಥ ಅಲ್ಸರ್ ಆಗಿ ಗಾಯದರಾಗಿ ಅದರಲ್ಲಿ ಮೋಷನಲ್ಲಿ ಬ್ಲಡ್ ಹೋಗುತ್ತೆ, ಮತ್ತು ಊಟ ಆದಮೇಲೆ ವಾಂತಿ ಆಗುತ್ತೆ. ಈ ಥರ ಸಿಂಪ್ಟಮ್ಸ್ಗಳು ಜಠರದಲ್ಲಿ ಬರ್ತವೆ. ಚಿಕ್ಕ ಕರಳಿಂದ ಕ್ಯಾನ್ಸರ್ ಎಲ್ಲ ಅಂಗಗಳನ್ನು ಹೋಲಿಸಿದರೆ ಚಿಕ್ಕ ಕರಳಲ್ಲಿ ಬಹಳಷ್ಟು ಕಡಿಮೆ ಕ್ಯಾನ್ಸರ್ ಆಗೋದು ಕಡಿಮೆ. ಯಾಕಂದರೆ ಅಲ್ಲಿ ಬಹಳಷ್ಟು ರಕ್ತ ಚಲನೆ ಜಾಸ್ತಿ ಇರುತ್ತೆ. ಎಲ್ಲಿ ನಮ್ಮ ದೇಹದಲ್ಲಿ ರಕ್ತ ಚಲನೆ ಬಹಳ ಜಾಸ್ತಿ ಇರುತ್ತೆ ಅಲ್ಲಿ ಕ್ಯಾನ್ಸರ್ ಕಡಿಮೆ ಇರುತ್ತೆ. ಮತ್ತು ಎಲ್ಲಿ ರಕ್ತ ಚಲನೆ ಕಡಿಮೆ ಇರುತ್ತೆ, ಎಲ್ಲಿ ಮೂಮೆಂಟ್ ಎಲ್ಲ ಕಡಿಮೆ ಇರುತ್ತೆ, ಅಲ್ಲಿ ಎಲ್ಲ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿ ಚಿಕ್ಕರಲ್ಲಿ ಏನಾಗುತ್ತೆ ಅಂದರೆ ಊಟ ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ವಾಂತಿ ಬರೋದು, ತೂಕ ಕಡಿಮೆ ಆಗೋದು, ಹೊಟ್ಟೆ ಹಸಿದೇ ಇರತಕ್ಕಂಥದ್ದು, ಈ ಥರ ಸಿಂಪ್ಟಮ್ಸು ಚಿಕ್ಕರಲ್ಲಿ ಬರುತ್ತೆ. ಅದು ಯಾಕೆ ಚಿಕ್ಕರಲ್ಲಿ ಕ್ಯಾನ್ಸರ್ ಕಡಿಮೆ ಆಗುತ್ತಂದರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಡ್ಯಾಮೇಜಸ್ಸನ್ನು ಅದನ್ನು ನಮ್ಮ ಸೆಲ್ಸ್ಗಳು ಅದನ್ನು ರಿಪೇರ್ ಮಾಡ್ತವೆ ಈಸಿಯಾಗಿ. ಸೊ ಜಾಸ್ತಿ ರಕ್ತ ಚಲನೆ ಇದ್ದಾಗ ಅದು ರಿಪೇರು ಜಾಸ್ತಿ ಬೇಗ ಆಗುತ್ತೆ. ಅಂದರೆ ನಮ್ಮ ಎಷ್ಟು ನ್ಯೂಟ್ರಿಯೆಂಟ್ಸ್ ಆಗ್ಬೋದು, ಆಕ್ಸಿಜನ್ ಜಾಸ್ತಿ ಸಪ್ಲೈ ಇರುತ್ತೆ. ಸೊ ಎಲ್ಲಿ ಜಾಸ್ತಿ ಈ ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ ಇರುತ್ತೆ, ಎಲ್ಲಿ ಜಾಸ್ತಿ ಮೂಮೆಂಟ್ ಇರುತ್ತೆ, ಈ ಥರ ರಿಪೇರ್ಗಳು ಜಾಸ್ತಿ ನಡೀತವೆ, ಅತಿ ಬೇಗ ಆಗುತ್ತೆ. ಸೊ ಹಾಗಾಗಿ ಅದು ಏನಾದ್ರು ಡ್ಯಾಮೇಜ್ ಯಾವುದೇ ಒಂದು ಫುಡ್ಡಿಂದಾಗಿರ್ಬೋದು, ಬೇರೆ ಕೆಮಿಕಲ್ ಡ್ಯಾಮೇಜಸ್ ಡಿ ಎನ್ ಎಲ್ಲಿ ಬಂದ್ರೂ ಅದು ಈಸಿಯಾಗಿ ರಿಪೇರ್ ಆಗುತ್ತೆ. ಅದೇ ಈ ಕೆಲವೊಂದು ರೆಕ್ಟಮ್ ಅಂತ ಹೇಳ್ತೀವಿ, ಗುದದ್ವಾರ, ಅಲ್ಲಿ ಜಾಸ್ತಿ ಮೂಮೆಂಟ್ಸ್ ಅಷ್ಟಾಗಲ್ಲ, ಆದರೆ ಅಲ್ಲಿ ಕ್ಯಾನ್ಸರ್ ಜಾಸ್ತಿ ಬರುತ್ತೆ. ಅಲ್ಲಿ ಬ್ಲಡ್ ಸಪ್ಲೈನು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಸಿಗ್ಮಾಯ್ಡ್ ಕೋಲನ್ ಅಂತ ಬರುತ್ತೆ, ಅಂದರೆ ದೊಡ್ಡ ಕರಳಿನ ಒಂದು ಭಾಗ, ಅಲ್ಲಿಯೂ ಸಹ ಈ ಬ್ಲಡ್ ಸಪ್ಲೈ ಸ್ವಲ್ಪ ಕಡಿಮೆ ಇರುತ್ತೆ ಬೇರೆ ಭಾಗಕ್ಕೆ ಕಂಪೇರ್ ಮಾಡಿ. ಸೊ ಅಲ್ಲಿಯೂ ಸಹ ಈ ಥರ ಕ್ಯಾನ್ಸರ್ ಜಾಸ್ತಿ ಬರುತ್ತೆ. ರೈಟ್ ಕೋಲನ್ ಅಂತ ಬರುತ್ತೆ, ಅಲ್ಲಿಯೂ ಸಹ ಸ್ವಲ್ಪ ರಕ್ತನಾಳದ ಚಲನೆ ಕಡಿಮೆ ಇರುತ್ತೆ. ಸೊ ಆ ಭಾಗದಲ್ಲಿ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ರಕ್ತ ಚಲನೆ ಜಾಸ್ತಿ ಇದ್ದಲ್ಲಿ ಕ್ಯಾನ್ಸರ್ ಕಡಿಮೆ ಇರುತ್ತೆ. ಈಗ ಹಾರ್ಟ್ ಆಗಿರ್ಬೋದು, ಹಾರ್ಟಲ್ಲಿ ಯಾವಾಗಲೂ ಬ್ಲಡ್ ಫ್ಲೋನೇ ಇದ್ದೇ ಇರುತ್ತೆ. ಸೊ ಹಂಗಾಗಿ ಅಲ್ಲಿನೂ ಸಹ ಬ್ಲಡ್ ಫ್ಲೋ ಇರುತ್ತೆ, ಅಲ್ಲಿ ಜಾಸ್ತಿ ಮೈಟೋಕಾಂಡ್ರಿಯಸ್ ಇರ್ತವೆ, ಹಂಗಾಗಿ ಅಲ್ಲಿ ಏನೇ ಸೆಲ್ ಡ್ಯಾಮೇಜ್ ಆದರೂ ಡಿ ಎನ್ ಎಲ್ಲಿ ಬೇಗ ರಿಪೇರ್ ಆಗ್ಬಿಡುತ್ತೆ. ಹಂಗಾಗಿ ಅಂತ ಅಂಗಗಳಲ್ಲಿ ಕ್ಯಾನ್ಸರ್ ಕಡಿಮೆ. ಇನ್ನ ಮತ್ತೆ ನೆಕ್ಸ್ಟ್ ಹೇಳೋದಾದ್ರೆ ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಏನಂದ್ರೆ ಅದರಲ್ಲಿ ಹೆಡ್ ಬಾಡಿ ಟೈಲ್ ಅಂತ ಇರುತ್ತೆ. ಹೆಡ್ ರೀಜನ್ ಅಲ್ಲಿ ಕ್ಯಾನ್ಸರ್ ಬಂದ್ರೆ ನೋವು ಬಹಳ ಲೇಟ್ ಆಗಿ ಬರುತ್ತೆ. ಫಸ್ಟ್ ಊಟ ಮಾಡೋದು ಕಡಿಮೆ ಆಗೋದು, ಜಾಂಡಿಸ್, ಚಳಿ ಜ್ವರ ಬರೋದು, ಮತ್ತೆ ತೂಕ ಕಡಿಮೆ ಆಗೋದು, ಈ ತರ ಆಗುತ್ತೆ. ಅದೇ ಬಾಡಿ ಟೈಲ್ ಭಾಗದಲ್ಲಿ ಬಂದರೆ ಜಾಂಡಿಸ್ ಏನು ಇರೋದಿಲ್ಲ, ಬಟ್ ಕೆಲವೊಬ್ಬರಿಗೆ ನೋವು ಇರುತ್ತೆ, ವೆಯ್ಟ್ ಕಡಿಮೆ ಆಗುತ್ತೆ, ಮತ್ತೆ ಊಟ ಮಾಡಕ್ಕೆ ಆಗೋದಿಲ್ಲ, ಊಟ ಕಡಿಮೆ ಮಾಡ್ಕೊಂತ ಹೋಗ್ತಾರೆ. ನಂತರ ಗಾಲ್ ಬ್ಲಾಡರ್, ಪಿತ್ತಕೋಶ, ಪಿತ್ತನಾಳ, ಇದರಲ್ಲೂ ಸಹ ಕ್ಯಾನ್ಸರ್ ಬಂದರೆ ಜಾಂಡಿಸ್ ಇರುತ್ತೆ. ಪಿತ್ತಕೋಶ ಜಾಂಡಿಸ್ ಬರೋದು ಭಾಳ ಲೇಟಾಗಿ ಬರುತ್ತೆ, ಪಿತ್ತನಾಳದಲ್ಲಿ ಇದ್ರೆ ಅದು ಬೇಗನೆ ಬರುತ್ತೆ. ಇದರಲ್ಲೂ ಸಹ ಜಾಂಡಿಸ್ ಬಂದ ತಕ್ಷಣ ಊಟ ಮಾಡೋದು ಕಡಿಮೆ ಮಾಡಿಬಿಡ್ತಾರೆ, ಚಳಿ ಜ್ವರ ಬರೋದು, ಈ ಥರ ಲಕ್ಷಣಗಳಿರ್ತವೆ. ನಂತರ ಲಿವರ್ ಕ್ಯಾನ್ಸರ್ ಹೇಳೋದಾದರೆ ಹೆಪಟೋಸಿಲ್ಲರ್ ಕಾರ್ಸಿನೋಮಾ ಅಂತಾರೆ, ವೆಯ್ಟ್ ಕಡಿಮೆ ಆಗೋದು, ಊಟ ಕಡಿಮೆ ಸೇರೋದು, ಆ ಥರ ತೊಂದರೆಗಳು ಇರ್ತದೆ.
1: ಡಾಕ್ಟರ್, ಒಂದಷ್ಟು ಯಾವ್ಯಾವ ಭಾಗಗಳಿಗೆ ಬರುತ್ತೆ ಅನ್ನುವಂಥದ್ದನ್ನು ಹೇಳಿದ್ರಿ. ಈಗ ಬೇರೆ ಬೇರೆ ಅಂಗಗಳಿಗೆ ಕಾಣಿಸ್ಕೊಂಡಾಗ ಬೇರೆ ಬೇರೆ ಲಕ್ಷಣಗಳೇ ಇರುತ್ತವೆ, ಹಾಗೆ ಬೇರೆ ಬೇರೆ ವ್ಯಕ್ತಿಗೂ ಬೇರೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಬಹುದು?
0: ಹೌದು, ಅಂದ್ರೆ ಕ್ಯಾನ್ಸರ್ ಒಳಗಡೆ ಒಂದು ಯಾವ ಸ್ಟೇಜ್ ಯಾವ ತರ ಕ್ಯಾನ್ಸರ್ ಅಂತ ಬರುತ್ತೆ. ಈಗ ಕೆಲವೊಂದು ಕ್ಯಾನ್ಸರ್ಗಳು ಬರ್ತವೆ, ಎಲ್ಲ ಕ್ಯಾನ್ಸರ್ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಅಗ್ರೆಸಿವ್ ಕ್ಯಾನ್ಸರ್ಸ್ ಅಂತ ಬೇರೆ ಇರ್ತವೆ, ವೆಲ್ ಡಿಫ್ರೆನ್ಷಿಯೇಟೆಡ್ ಅಂತ ಇರ್ತವೆ, ಪೂರ್ಲಿ ಡಿಫ್ರೆನ್ಷಿಯೇಟೆಡ್ ಅಂತ. ಇನ್ನು ಕೆಲವು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸ್ ಅಂತ ಬರ್ತವೆ. ಅಂದರೆ ಕೆಲವೊಂದು ಕ್ಯಾನ್ಸರ್ಗಳು ಅದು ನಮ್ಮ ದೇಹದಲ್ಲಿ ಲೈಫ್ ಲಾಂಗ್ ಒಂದು 10 ವರ್ಷ 20 ವರ್ಷದವರೆಗೂ ಇರ್ತವೆ. ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಗಳು ಜಾಸ್ತಿ ಏನು ತ್ರಾಸು ಮಾಡೋದಿಲ್ಲ. ಅದೇ ಕೆಲವೊಂದು ಪೂರ್ಲಿ ಡಿಫ್ರೆನ್ಷಿಯೇಟೆಡ್ ಕ್ಯಾನ್ಸರ್ಸ್ ಆ ಥರ ಇದ್ದರೆ ಅವು ಭಾಳ ಅಗ್ರೆಸಿವ್ ಆಗಿರ್ತವೆ, ಅಂದರೆ ತುಂಬ ಫಾಸ್ಟಾಗಿ ಬೆಳೀತವೆ, ತುಂಬ ಫಾಸ್ಟಾಗಿ ಬೇರೆ ಅಂಗಗಳನ್ನು ಹರಡ

0: ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅದು ತುಂಬಾ ಅಗ್ರೆಸಿವ್ ಕ್ಯಾನ್ಸರ್, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇದನ್ನು ತುಂಬಾ ಅಗ್ರೆಸಿವ್ ಕ್ಯಾನ್ಸರ್, ಗಾಲ್ ಬ್ಲಾಡರ್ ಕ್ಯಾನ್ಸರ್ ಅದನ್ನು ತುಂಬಾ ಅಗ್ರೆಸಿವ್, ಕೊಲಾಂಜೋ ಕಾರ್ಸಿನೋಮಾ ಅಂತ ಬರುತ್ತೆ ಪಿತ್ತನಾಳದ ಕ್ಯಾನ್ಸರ್ ಅದೂ ಅಗ್ರೆಸಿವ್, ಲಿವರ್ ಕ್ಯಾನ್ಸರ್ ಅಗ್ರೆಸಿವ್ ಇರುತ್ತೆ ಬಟ್ ಸ್ವಲ್ಪ ಟೈಮ್ ಕೊಡುತ್ತೆ ನಮಗೆ ಲಿವರ್ ಅಲ್ಲಿ ಇರ್ತಕ್ಕಂಥ ಟೈಮ್. ಇವಕ್ಕೆಲ್ಲ 3-6 ತಿಂಗಳ ಒಳಗೆ ನೋಡಿಲ್ಲ ಅಂದ್ರೆ ಮುಗಿದು ಹೋಯ್ತು, ಆಮೇಲೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರುತ್ತೆ. ನಾವು ಬಹಳಷ್ಟು ಟ್ರೀಟ್ಮೆಂಟ್ ಕೊಟ್ರು ಅಷ್ಟು ನಮಗೆ ಬೇಕಾಗಿರ್ತಕ್ಕಂಥ ರಿಸಲ್ಟ್ ಸಿಗೋದು ಬಹಳ ಕಷ್ಟ ಆಗ್ತದೆ.
1: ಏನ್ ಕಾರಣ ಆಗುತ್ತೆ ಡಾಕ್ಟರ್ ಈ ಒಂದು ಕ್ಯಾನ್ಸರ್ ಬರೋದಕ್ಕೆ ಎಲ್ಲ ಭಾಗಗಳಿಗೂ?
0: ಬಹಳಷ್ಟು ಜನಗಳಿಗೆ ಕೆಲವು ಕಾರಣಗಳಿರುತ್ತವೆ. ಬಹಳಷ್ಟು ಜನಗಳಿಗೆ ಏನೇನು ಕಾರಣ ಇರ್ತದೆ, ಒಂದು ಕುಡಿತನ, ಕುಡಿಯೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ ಆಗಿರ್ಬೋದು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಗ್ಬೋದು, ಸ್ಟಮಕ್ ಕ್ಯಾನ್ಸರ್ ಇವೆಲ್ಲ. ಇನ್ನು ಕೆಲವೊಬ್ಬರಿಗೆ ಸ್ಮೋಕಿಂಗಿಂದ ಬರುತ್ತೆ, ಇನ್ನು ಕೆಲವೊಬ್ಬರಿಗೆ ತಂಬಾಕು, ತಂಬಾಕು ಅದು ಆಲ್ಮೋಸ್ಟ್ ಎಲ್ಲ ದೇಹದಲ್ಲಿರ್ತಕ್ಕಂಥ ಎಲ್ಲ ಕಡೆ ಅಫೆಕ್ಟ್ ಮಾಡುತ್ತೆ, ಎಲ್ಲ ಕ್ಯಾನ್ಸರ್ಗೂ ಅದೊಂದು ಕಾರಣ ಆಗ್ಬೋದು. ಕೆಲವೊಂದು ವೈರಸ್ ಇನ್ಫೆಕ್ಷನ್ ಇಂದನೂ ಬರುತ್ತೆ. ಈಗ ಲಿವರಲ್ಲಿ ಹೇಳಬೇಕಂದ್ರೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ವೈರಸ್ ಇನ್ಫೆಕ್ಷನ್ ಆದರೆ ಒಂದು 10-15 ವರ್ಷ ಆದಮೇಲೆ ಅವು ಕ್ಯಾನ್ಸರ್ ಆಗಲಿಕ್ಕೆ ಚಾನ್ಸಸ್ ಇರ್ತದೆ. ಮತ್ತು ಕೆಲವೊಂದು ಕೆಮಿಕಲ್ಸ್, ರೇಡಿಯೇಷನ್ಸ್ ಇವುಗಳಿಂದನೂ ಕ್ಯಾನ್ಸರ್ಸ್ ಬರ್ತದೆ. ಮತ್ತು ಸ್ಕಿನ್ ಅಂದರೆ ಸನ್ಲೈಟ್ ಭಾಳ ಎಕ್ಸ್ಪೋಷರ್ ಬರ್ತಕ್ಕಂಥ ಕೆಲವೊಂದು ಕಂಟ್ರೀಸಲ್ಲಿದೆ, ಅಲ್ಲಿ ಇರ್ತಕ್ಕಂಥ ಸನ್ಲೈಟಲ್ಲಿ ಇರ್ತಕ್ಕಂಥ ರೇಡಿಯೇಷನ್ಸಿಂದ ಕೆಲವರಿಗೆ ಸ್ಕಿನ್ ಕ್ಯಾನ್ಸರ್ ಬರುತ್ತೆ, ಬಟ್ ಹೊಟ್ಟೆ ಜೀರ್ಣಾಂಗದಂಥದ್ದೇನು ಕ್ಯಾನ್ಸರ್ ಬರಲ್ಲ.
1: ಹಾಗೆ ನಮ್ಮ ಬಹುಶಃ ಈಗಿನ ಎಲ್ಲ ಕಾಯಿಲೆಗಳಿಗೂ ಒಂದು ಮುಖ್ಯವಾಗಿ ಹೇಳುವಂಥದ್ದು ಆಹಾರ ಪದ್ಧತಿ, ಜೀವನಶೈಲಿ.
0: ಹೌದು ಹೌದು, ಆಹಾರ ಪದ್ಧತಿ ಅಂದರೆ ಕೆಲವೊಂದು ಆಹಾರಗಳ ಸೇವನೆ ಮಾಡೋರಿಗೆ ಕೆಲವೊಂದು ಕ್ಯಾನ್ಸರ್ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸಲ್ಪಡುತ್ತೆ. ಎಕ್ಸ್ಪೆ ಹೇಳ್ಬೇಕಂದ್ರೆ ರೆಡ್ ಮೀಟ್ ಅಂದರೆ ಮಟನ್ನು, ಬೀಫ್ ಈ ಥರ ಫುಡ್ಗಳನ್ನು ಸೇವನೆ ಮಾಡ್ತಕ್ಕಂಥ ಪಾಪ್ಯುಲೇಷನ್ಸ್ಗಳಲ್ಲಿ ಕೆಲವೊಂದು ಕೋಲಾನ್ ರೆಕ್ಟಲ್ ಕ್ಯಾನ್ಸರ್ಸ್ ಭಾಳ ಕಾಮನ್ ಆಗಿರ್ತದೆ. ಈ ಅದು ಯಾವುದಕ್ಕಂದ್ರೆ ಆ ಥರ ಫುಡ್ಗಳು ನಮ್ಮ ದೊಡ್ಡ ಕರಳಲ್ಲಿ ಚಿಕ್ಕಲ್ಲಿರ್ತಕ್ಕಂಥ ಸೆಲ್ಸ್ಗಳನ್ನ ಡ್ಯಾಮೇಜ್ ಮಾಡ್ತವೆ. ಸೊ ಅದರಿಂದ ಅದು ಬರುತ್ತಂತ ಒಂದು ಥೇರಿ ಇದೆ. ಮತ್ತೆ ಈ ಅದನ್ನು ತಡೆಗಟ್ಟಲಿಕ್ಕೆ ಈ ಫೈಬರ್ ಕಂಟೆಂಟ್ ಫುಡ್, ವೆಜಿಟೇಬಲ್ಸು, ಫ್ರೂಟ್ಸು, ಹಣ್ಣು ಹಂಪಲು, ತರಕಾರಿ ಎಲ್ಲ ತಿನ್ನೋದು ಜಾಸ್ತಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಅವು ಸೆಲ್ಗಳನ್ನು ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಭಾಳ ಕಡಿಮೆ. ಅನಿಮಲ್ ಪ್ರೋಟೀನ್ಗಳು ನಮ್ಮ ದೇಹವನ್ನು ಜಾಸ್ತಿ ಡ್ಯಾಮೇಜ್ ಮಾಡುತ್ತವೆ, ಬಟ್ ಈ ಥರ ಪ್ಲಾಂಟ್ ಸೋರ್ಸಿಂದ ಬರ್ತಕ್ಕಂಥ ಫೈಬರ್ಸ್, ಕಾರ್ಬೋಹೈಡ್ರೇಟ್ಗಳು ಅಷ್ಟು ಡ್ಯಾಮೇಜ್ ಮಾಡೋದಿಲ್ಲ ಅಂತ ಒಂದು ಥೇರಿ ಇದೆ. ಸೊ ಅದರಿಂದ ನಮ್ಮ ಊಟದಲ್ಲಿ ವ್ಯತ್ಯಾಸ ಆಗೋದ್ರಿಂದನೂ ಕ್ಯಾನ್ಸರ್ ಬರುತ್ತೆ. ಅದು ಬಿಟ್ಟರೆ ಕೆಲವೊಂದು ವೈಟಮಿನ್ಸ್, ವಿಟಮಿನ್ ಡಿ ಮತ್ತು ಕ್ಯಾಲ್ಶಿಯಂ ಕೋಲಾನ್ ಕ್ಯಾನ್ಸರ್ಗೆ ಒಳ್ಳೆಯದು, ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡುತ್ತಂತ ಕೆಲವೊಂದು ಥಿಯರಿ ಇದೆ. ಸೊ ಹಂಗಾಗಿ ಅದನ್ನು ಯೂಸ್ ಮಾಡಿ. ಕೆಲವು ಇನ್ನೊಂದು ಆಸ್ಪರಿನ್ ಅಂತ ಒಂದು ಗುಳಿಗೆ ಬರುತ್ತೆ, ಅದು ಕೂಡ ಕೋಲಾನ್ ಕ್ಯಾನ್ಸರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡುತ್ತೆ.
1: ಅಂದ್ರೆ ರಕ್ತವನ್ನ ತೆಳುಗೊಳಿಸುವಂತ ಒಂದು ಅಂಶ ಇರುವಂತದ್ದು ಆಸ್ಪಿರಿನ್.
0: ಅಂದ್ರೆ ಇವೆಲ್ಲ ಏನಂದ್ರೆ ನಮ್ಮ ದೇಹದಲ್ಲಿ ಒಂದು ಇನ್ಫ್ಲಮೇಷನ್ ಅಂತ ಶುರು ಆಗುತ್ತೆ. ಇನ್ಫ್ಲಮೇಷನ್ ಇಂದ ಏನಾಗುತ್ತೆ, ನಮ್ಮ ಡಿ ಎನ್ ಎಲ್ಲಿ ಕೆಲವೊಂದು ಡ್ಯಾಮೇಜಸ್ ಬರ್ತವೆ. ಅದು ಎದಕ್ಕಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೆಲವೊಂದ ಆಂಟಿ ಆಕ್ಸಿಡೆಂಟ್ಸ್, ಆಕ್ಸಿಡೆಂಟ್ಸ್ ಅಂತ ಇರ್ತವೆ, ಅವು ಏನ್ ಮಾಡ್ತವೆ ನಮ್ಮ ಸೆಲ್ಸ್ಗಳನ್ನ ಡ್ಯಾಮೇಜ್ ಮಾಡ್ತವೆ. ಅದನ್ನ ತಡೆಗಟ್ಟತಕ್ಕಂತಹ ಒಂದು ಶಕ್ತಿ ಇವುಗಳಲ್ಲಿ ಇದೆ ಅಂತ.
1: ಇನ್ನು ಜೀವನ ಶೈಲಿ ಬಗ್ಗೆ ಹೇಳಿ, ಕ್ಯಾನ್ಸರ್ಗೆ ನಮ್ಮ ಜೀವನ ಶೈಲಿ ಕಾರಣ ಆಗುತ್ತೆ.
0: ಅಂದ್ರೆ ಕೆಲವೊಬ್ಬರಿಗೆ ಎಸ್ಪೆಷಲಿ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಮತ್ತೆ ಕೆಲವೊಂದು ಕ್ಯಾನ್ಸರ್, ಬಹಳಷ್ಟು ಕ್ಯಾನ್ಸರ್ ಒಬೇಸ್ ಇರ್ತಕ್ಕಂಥ ಅಂದ್ರೆ ಬಹಳ ದಪ್ಪ ಇರೋರಿಗೆ ಕ್ಯಾನ್ಸರ್ ಬರ್ತಕ್ಕಂತ ರಿಸ್ಕ್ ಇರುತ್ತೆ. ಅದಕ್ಕೆ ಒಂದು ಕಾರಣ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದು ಕೂಡ ಹೌದು. ಸೊ ಫಿಸಿಕಲ್ ಆಕ್ಟಿವಿಟಿ ಸರಿಯಾಗಿ ಇಲ್ಲ ಅಂದ್ರೆ ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇರ್ತದೆ.
1: ಇನ್ನು ಕೆಲವೊಂದು ಮೆಡಿಕಲ್ ಹಿಸ್ಟ್ರಿ ಇರುತ್ತಲ್ಲ ಡಾಕ್ಟರ್, ಬೇರೆ ಬೇರೆ ಕಾಯಿಲೆಗಳು ಇರುತ್ತೆ, ಅವು ಏನಾದರೂ ಕಾರಣ ಆಗುತ್ತಾ?
0: ಕೆಲವೊಂದಕ್ಕೆ ಬರುತ್ತೆ. ಈಗ ಬಹಳಷ್ಟು ದಿನಗಳು ಕೆಲವೊಂದು ಇನ್ಫೆಕ್ಷನ್, ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ ಅಲ್ಲಿ ಕೊಲಾಂಜಿಯೋ ಕಾರ್ಸಿನೋಮಾ ಅಂತ ಏನು ಹೇಳ್ತೀವಿ, ಬಹಳಷ್ಟು ದಿನಗಳು ಇನ್ಫೆಕ್ಷನ್ನು, ಇನ್ಫ್ಲಮೇಷನ್ ಅಲ್ಲಿ ನಡೀತಾ ಇದ್ದರೆ ಕೆಲವೊಂದು ಜಂತುಗಳು ಥರನೇ ಕೆಲವೊಂದು ಹುಳು ಥರ ಬರ್ತವೆ. ಅವು ನಮ್ಮ ದೇಶದಲ್ಲಿ ಭಾಳ ಕಡಿಮೆ, ಚೈನೀಸ್ ಪಾಪ್ಯುಲೇಷನಲ್ಲಿ ಆ ಇನ್ಫೆಕ್ಷನಿಂದ ಭಾಳ ದಿವಸ ಇದ್ದರೆ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದು ಲಿವರ್ ಕೊಲಾಂಜಿಯೋ ಕಾರ್ಸಿನೋಮಾ ಅಂತ ಬರುತ್ತೆ. ಈ ವೈರಸ್ ಕೂಡ ಸೇಮ್, ಹೆಪಟೈಟಿಸ್ ಬಿ ಸಿ, ಅವನು ಬಹಳ ವರ್ಷಗಳು ಇನ್ಫೆಕ್ಷನ್ ಬರೋದ್ರಿಂದ ಕ್ಯಾನ್ಸರ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಹೌದು
1: ಡಾಕ್ಟರ್, ಯಾರಾದರೂ ಕ್ಯಾನ್ಸರ್ಗೆ ಒಳಗಾದಂಥ ವ್ಯಕ್ತಿ ನಮಗೆ ಗೊತ್ತಾದರೆ ಯಾವ ಸ್ಟೇಜಲ್ಲಿತ್ತು ಅಂತ ಅನ್ನುವಂಥದ್ದನ್ನು ಪ್ರಶ್ನೆಯಾಗಿ ಕೇಳ್ತೇವೆ. ಏನು ಡಾಕ್ಟರ್ ಈ ಸ್ಟೇಜ್ ಅನ್ನುವಂಥದ್ದೇನು?
0: ಕ್ಯಾನ್ಸರಲ್ಲಿ 4 ಸ್ಟೇಜ್ ಬರುತ್ತೆ ಮೇಡಮ್. ಒಂದು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ ಬರುತ್ತೆ. ಸ್ಟೇಜ್ 1 ಬಂದ್ಬಿಟ್ಟು ಎಷ್ಟು ಕಡಿಮೆ ಇರುತ್ತೆ ಸ್ಟೇಜ್ ಅಷ್ಟು ಒಳ್ಳೆಯದು, ಅಂದರೆ ಅವ್ರಿಗೆ ಅಷ್ಟು ಬೇಗ ಕ್ಯೂರ್ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಸ್ಟೇಜ್ 4 ಅಂದರೆ ಅದು ಆಲ್ಮೋಸ್ಟ್ ಎಲ್ಲ ಮಿತಿ ಮೀರಿ ಹೋಗಿದೆ, ಜಾಸ್ತಿ

0: ಏನೋ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಒಳ್ಳೆ ರಿಸಲ್ಟ್ಸ್ನ ಇದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಸ್ಟೇಜ್ ಒನ್ನಲ್ಲಿ ಮತ್ತೆ ಒಳ್ಳೆ ವಿಚಾರಗಳು ಏನಂದ್ರೆ ಅದನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ತಕ್ಕಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದರಲ್ಲೂ ಸಹ ಹಿಸ್ಟೋಪೆಥಾಲಜಿ ಅಂದ್ರೆ ಯಾವ ತರ ಕ್ಯಾನ್ಸರ್ ವೆಲ್ ಡಿಫ್ರೆನ್ಶಿಯೇಟೆಡ್ ಪೂರ್ಲಿ ಡಿಫ್ರೆನ್ಶಿಯೇಟೆಡ್ ಅಂತ ಬರುತ್ತದೆ, ನಾಲ್ಕು ಟೈಪ್ ಬರುತ್ತದೆ. ಸೊ ಅದರಲ್ಲಿ ವೆಲ್ ಡಿಫ್ರೆನ್ಶಿಯೇಟೆಡ್ ಇತ್ತು ಸ್ಟೇಜ್ ಒನ್ ಇತ್ತು ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಕ್ಯಾನ್ಸರ್ಗಳನ್ನು ಸಹ ಕಂಪ್ಲೀಟ್ ಆಗಿ ನಾವು ಕ್ಯೂರ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದೇ ಸ್ಟೇಜ್ ಒನ್ ಇದೆ ಬಟ್ ಪ್ಯೂರ್ಲಿ ಡಿಫ್ರೆನ್ಶಿಯೇಟೆಡ್ ಇದೆ, ಆ ತರ ಸ್ಟೇಜ್ ಒನ್ ಅಲ್ಲಿ ಇದ್ರೂ ಸಹ ಅದನ್ನು ಬಹಳಷ್ಟು ಬೇರೆ ರೇಡಿಯೇಷನ್ ಕೀಮೋಥೆರಪಿ ತಗೊಂಡ್ರು ಮತ್ತೆ ಬರ್ತಕ್ಕಂಥ ಅಥವಾ ಬೇರೆ ಕಡೆ ಸ್ಪ್ರೆಡ್ ಆಗ್ತಕ್ಕಂತ ರಿಸ್ಕ್ ಇರ್ತದೆ. ಸೊ ಸ್ಟೇಜ್ ಮತ್ತೆ ಅದರದ್ದು ವೆಲ್ ಡಿಫ್ರೆನ್ಶಿಯೇಟೆಡ್ ಪೂರ್ಲಿ ಡಿಫ್ರೆನ್ಶಿಯೇಟ್ ಅಂದ್ರೆ ಅದು ಯಾವ ಎಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗೈತೆ ಅಂತ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಂದು ಅಲ್ಲೇ ಬೆಳ್ತವೆ, ಕೆಲವೊಂದು ಒಂದೇ ಹತ್ರ ಬೆಳೆದು ಅಲ್ಲೇ ಅದರದ್ದು ಬೇರುಗಳನ್ನು ಜಾಸ್ತಿ ಮಾಡ್ಕೊಂತ ಹೋಗುತ್ತೆ. ಕೆಲವೊಂದು ಒಂದ್ ಹತ್ರ ಇದ್ರೆ ಮತ್ತೆ ಇನ್ನೊಂದ್ ಹತ್ರ ಬೇಗ ಸ್ಪ್ರೆಡ್ ಆಗುತ್ತೆ. ಆ ತರ ಕೆಲವೊಂದು ಮೆಲನೋಮಾ ಅಂತ ಸ್ಕಿನ್ ಕ್ಯಾನ್ಸರ್ ಬರುತ್ತೆ, ಆ ತರ ಎಲ್ಲ ಚಿಕ್ಕದಾಗಿ ಆರಂಭದಲ್ಲಿ ಒಂದು ಸ್ಥಳದಲ್ಲಿ ಚಿಕ್ಕದಾಗಿದ್ರು ಬಟ್ ಬೇರೆ ಕಡೆ ಎಲ್ಲ ಬಾಡಿಯಲ್ಲಿ ಎಲ್ಲ ಬಹಳಷ್ಟು ಅಂಗಗಳಿಗೆ ಸ್ಪ್ರೆಡ್ ಆಗ್ತಿರ್ತದೆ. ಆ ತರನು ಅದಕ್ಕೆ ಒಂದು
1: ಕಾಣಬಹುದು, ಆ ರೀತಿಯಾದಂತಹದ್ದನ್ನು ಕಾಣಬಹುದು.
0: ಹೌದು ಹೌದು ಹೌದು.
1: ಇನ್ನು ಸ್ಟೇಜ್ ಫೋರ್ ಬಂದಿದ್ದಾರೆ ಅಂತ ಹೇಳ್ಬಿಡ್ತೇವೆ, ಏನು ಮಾಡಕ್ಕಾಗಲ್ಲ.
0: ಸ್ಟೇಜ್ ಫೋರ್ ಬಹಳಷ್ಟು ಕಷ್ಟ ಟ್ರೀಟ್ ಮಾಡ್ಲಿಕ್ಕೆ, ಎಸ್ಪೆಷಲಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಯ್ತು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಆಯ್ತು, ಲಿವರ್ ಕ್ಯಾನ್ಸರ್ ಆಯ್ತು, ಪಿತ್ತಕೋಶ ಪಿತ್ತನಾಳದ ಕ್ಯಾನ್ಸರ್ ಇವೆಲ್ಲ ಸ್ಟೇಜ್ ಫೋರ್ ಇದ್ರೆ ಜಾಸ್ತಿ ಏನು ಮಾಡಕ್ ಬರಲ್ಲ ಅಂತ ಹೇಳ್ಬಹುದು. ಅಥವಾ ಒಂದ್ ಸ್ವಲ್ಪ ಮಟ್ಟಿಗೆ ಅವರ ಒಂದು ಜೀವನ ಕಾಲವನ್ನು ಸ್ವಲ್ಪ ಮುಂದೂಡಬಹುದು ಅಂತ. ಕಂಪ್ಲೀಟ್ ಕ್ಯೂರ್ ಅಥವಾ ಬಹಳಷ್ಟು ವರ್ಷಗಳ ವರೆಗೆ ಇದು ಮಾಡೋದು
1: ಕಷ್ಟ,
0: ಕೆಲವು ತಿಂಗಳು ಅಥವಾ ಹೆಚ್ಚಾದ್ರೆ ಕೆಲವು ವರ್ಷ ಇದು ಮಾಡಬಹುದು. ಸ್ಟೇಜ್ ಫೋರ್ ಅಲ್ಲಿ ಒಂದು ಹೇಳುತ್ತೆ, ಕೆಲವೊಂದು ಒಳ್ಳೆ ಕ್ಯಾನ್ಸರ್ಸ್ ಗಳು ಇರ್ತವೆ, ಎಸ್ಪೆಷಲಿ ಕೋಲಾನ್ ಕ್ಯಾನ್ಸರ್ಸ್, ರೆಕ್ಟಲ್ ಟ್ಯೂಮರ್ಸ್ ಅಂತ ಬರ್ತಲ್ಲ, ಅವೆಲ್ಲ ಏನಂದ್ರೆ ಸ್ಟೇಜ್ ಫೋರ್ ಇದ್ರು ಸಹ ಅದನ್ನ ಆಪರೇಷನ್ ಮಾಡಿ ಸರಿ ಮಾಡಬಹುದು. ಕೀಮೋಥೆರಪಿ ರೇಡಿಯೋ ಕೊಟ್ಟು ಬಹಳಷ್ಟು ಮಟ್ಟಿಗೆ ಸರಿ ಮಾಡ್ತಕ್ಕಂತ ಒಂದು ಅದಕ್ಕೆ ಒಂದು ಗುಣ ಇದೆ ಆ ತರ. ಬಟ್ ನಾ ಹೇಳ್ದಂಗೆ ಪ್ಯಾಂಕ್ರಿಯಾಸ್, ಸ್ಟಮಕ್, ಲಿವರ್ ಇವೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಕೋಲಾನ್ ಕ್ಯಾನ್ಸರ್ಗೆ ಆ ತರ ಇದೆ, ಲಿವರ್ ಅಲ್ಲಿ ಸ್ಪ್ರೆಡ್ ಆಗಿದ್ರು ಕೋಲಾನ್ ಇಂದ, ಅದನ್ನ ನಾವು ಒಂದ್ 5 ವರ್ಷ 10 ವರ್ಷ ಅವ್ರು ಬದುಕಂಗ ಇದು ಮಾಡಬಹುದು,
1: ಕೆಲವೊಂದು
0: ಚಿಕಿತ್ಸೆ ಕೊಟ್ಟು ಸರಿ ಮಾಡಬಹುದು.
1: ತುಂಬಾ ಸರಿ ಈ ಕ್ಯಾನ್ಸರ್ ನ ಒಂದು ಕೆಟ್ಟ ಗುಣ ಅಂತಾನೆ ಹೇಳ್ಬಹುದು, ಯಾವುದೇ ಲಕ್ಷಣಗಳು ಆರಂಭದಲ್ಲಿ ಕಂಡು ಬರೋದಿಲ್ಲ, ಹಾಗಾಗಿಯೇ ತುಂಬಾ ಕೊನೆಯ ಹಂತಕ್ಕೆ ಹೋದಾಗ ರೋಗಿಗೆ ಅಥವಾ ಆ ವ್ಯಕ್ತಿಗೆ ತೊಂದರೆ ಆಗಿದೆ ಅಂತ ಗೊತ್ತಾಗುವಂಥದ್ದು. ಆದ್ರೆ ನಾವು ಮೊದಲನೇ ಸ್ಟೇಜ್ ಇಂದಾನೆ ನೋಡ್ಕೊಳ್ಬಹುದಿತ್ತು ಅನ್ನುವಂಥ ಸಂದರ್ಭಗಳೇನು, ಹಾಗೆ ಯಾವೆಲ್ಲ ಪರೀಕ್ಷೆಗಳನ್ನ ಮಾಡ್ತೀರಿ?
0: ಒಂದು ಅವ್ರ ಗುಣಲಕ್ಷಣಗಳು, ವಯಸ್ಸು, ಸ್ವಲ್ಪ 40-50 ವಯಸ್ಸು ಮೇಲಿರೋರಿಗೆ ಈ ತರ ಏನಾದ್ರೂ ಲಕ್ಷಣಗಳು ಕಂಡ್ರೆ ಅದನ್ನ ಖಂಡಿತವಾಗಿನೂ ನಾವು ಸಂಪೂರ್ಣವಾಗಿ ಅದನ್ನ ಏನ್ ತೊಂದರೆ ಅಂತೇಳಿ ಕಮ್ ಡೀಟೇಲ್ ಆಗಿ ಅದನ್ನೇ ಇನ್ವೆಸ್ಟಿಗೇಷನ್ ಮಾಡಿ ನೋಡ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ನಾವು ಏನ್ ಮಾಡ್ತೀವಿ, ಅಲ್ಟ್ರಾಸೌಂಡ್ ಅಪ್ಡೌನ್ ಅಂತ ಮಾಡ್ತೀವಿ, ಎಂಡೋಸ್ಕೋಪಿ ಮಾಡ್ತೀವಿ, ಮತ್ತೆ ಕೆಲವೊಂದು ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ. ಕ್ಯಾನ್ಸರ್ ರಿಲೇಟೆಡ್ ಬ್ಲಡ್ ಟೆಸ್ಟ್ಗಳು ಬರ್ತವೆ, ಅಂದ್ರೆ ದೇಹದಲ್ಲಿ ಕ್ಯಾನ್ಸರ್ ಐತಂದ್ರೆ ಕೆಲವೊಂದು ಬ್ಲಡ್ ಟೆಸ್ಟ್ಗಳಲ್ಲಿ ಕ್ಯಾನ್ಸರ್ ಇರಬಹುದಂತ ಒಂದು ಕೆಲವು ಕಣಗಳು ಜಾಸ್ತಿ ಆಗಿರ್ತಾವೆ. ಸೊ ಅದನ್ನು ಕಂಡುಹಿಡಿಯೋದ್ರ ಮುಖಾಂತರ ನಾವು ನೋಡಬಹುದು. ಮತ್ತೆ ಇಂಥದ್ದೇ ಆ ತರ ಕ್ಯಾನ್ಸರ್ ಐತಿ ಅಂತ ಎಂಡೋಸ್ಕೋಪಿಯಲ್ಲೂ ಗೊತ್ತಾಗುತ್ತೆ. ಸಿಟಿ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅಥವಾ MRI ಮಾಡೋದ್ರ ಮುಖಾಂತರ ಕ್ಯಾನ್ಸರ್ ಇಂಥ ಅಂಗದಲ್ಲಿದೆ, ಅದು ಇಷ್ಟು ಸೈಜ್ ಅಲ್ಲಿದೆ, ಅದರ ಅಕ್ಕಪಕ್ಕ ಇರ್ತಕ್ಕಂಥ ರಕ್ತನಾಳಗಳು ಬೇರೆ ಅಂಗಗಳಿಗೆ ಏನಾದರೂ ಸ್ಪ್ರೆಡ್ ಆಗಿದೆಯಾ ಅಂತ ನಾವು ಕಂಡುಹಿಡಬಹುದು. ಮತ್ತು ದೇಹದಲ್ಲಿ ಬಹಳಷ್ಟು ಕಡೆ ಎಲ್ಲಾದರೂ ಸ್ಪ್ರೆಡ್ ಆಗಿದ್ರೆ, ಕೆಲವೊಂದು ಕ್ಯಾನ್ಸರ್ ಸಿಟಿ ಸ್ಕ್ಯಾನ್ ಅಲ್ಲಿ ಒಂದ್ ಹತ್ರ ಅಷ್ಟೇ ಇರುತ್ತೆ, ಅಕ್ಕಪಕ್ಕ ಎಲ್ಲೂ ಇರೋದಿಲ್ಲ, ಬಟ್ ಬಹಳಷ್ಟು ದೂರಗಳ ಅಂಗಗಳಿಗೆ ಬೋನ್ ಮೆಟಾಸ್ಟೈಸಿಸ್, ಬ್ರೈನ್ ಮೆಟಾಸ್ಟೈಸಿಸ್ ಅಂತ ಬರ್ತದೆ. ಇವೆಲ್ಲ ಗೊತ್ತಾಗ್ಬೇಕಂದ್ರೆ ಪೆಟ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಅದನ್ನ ಮಾಡಿದ್ರೆ ನಾವು ಬೇರೆ ಕಡೆ ಎಲ್ಲೇ ಇದ್ರು ಕ್ಯಾನ್ಸರ್ ನಮಗೆ ಗೊತ್ತಾಗುತ್ತೆ ಈ ಟೆಸ್ಟ್ಗಳು ಮುಖಾಂತರ. ಮತ್ತೆ ಕೆಲವೊಂದು ಇದಕ್ಕಳಿಗೆ ಅದು ಕ್ಯಾನ್ಸರ್ ಗಡ್ಡೆನೋ ಅಥವಾ ಸಾದಾ ಗಡ್ಡೆನೋ ಅಂತ ಕಂಡುಹಿಡಿಯೋದು ಕಷ್ಟ ಆಗುತ್ತೆ, ಅಂತ ಟೈಮಲ್ಲಿ ನಾವು ಬಯಾಪ್ಸಿ ಮಾಡಬೇಕು, ಬಯಾಪ್ಸಿ ಮಾಡೋ ಕಂಡುಹಿಡಿಬಹುದು. ಸೊ ಅದು ನಾವು ಎಂಡೋಸ್ಕೋಪಿ ಮುಖಾಂತರನು ಮಾಡಬಹುದು ಅಥವಾ ಆಪರೇಷನ್ ಮಾಡಿ ಮಾಡಬಹುದು, ಅಥವಾ ಕೆಲವೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮುಖಾಂತರ ಯೂಸ್ ಮಾಡಿ ಅದರ ಮುಖಾಂತರನು ಬಯಾಪ್ಸಿ ಮಾಡಿ ಇಂಥದೇ ಕ್ಯಾನ್ಸರ್ ಅಂತ ನಾವು ಕಂಡುಹಿಡಿಯಬಹುದು.
1: ಓಕೆ ಡಾಕ್ಟರ್, ಈಗ ಹೌದು ಕ್ಯಾನ್ಸರ್ ಇದೆ ಅನ್ನುವಂಥದ್ದು ಗೊತ್ತಾಗ್ಬಿಟ್ಟಿದೆ. ಚಿಕಿತ್ಸೆಗೆ ಹೇಳೋದಾದ್ರೆ ಮುಂದೆ ಏನೆಲ್ಲ ಚಿಕಿತ್ಸೆಗಳು ಉಂಟು ಅಂತ?
0: ಕ್ಯಾನ್ಸರಿಗೆ ಖಂಡಿತವಾಗಿ ಚಿಕಿತ್ಸೆ ಇದೆ, ಎಲ್ಲಾ ಕ್ಯಾನ್ಸರ್ ಬಂದ್ಬಿಟ್ರೆ ಜೀವಿತನೇ ಮುಗೀತು ಅಂತ ಭಯ ಪಡ್ತಕ್ಕಂತ ಇಲ್ಲ. ಬಟ್ ಆದಷ್ಟು ಬೇಗ ಕಂಡುಹಿಡಿದು ಬೇಗ ಟ್ರೀಟ್ಮೆಂಟ್ ತಗೊಳೋದ್ರಿಂದ ಬಹಳಷ್ಟು ಉಪಯೋಗಗಳಿದೆ. ಸೊ ಕ್ಯಾನ್ಸರ್ ಚಿಕಿತ್ಸೆ ಏನಂದ್ರೆ ಸ್ಟೇಜ್ ಒನ್ ಅಲ್ಲಿ ಬಹಳಷ್ಟು ಕ್ಯಾನ್ಸರ್ಗಳಿಗೆ ಜಸ್ಟ್ ಆಪರೇಷನ್ ಮುಖಾಂತರ, ಇದು ಅದು ಎಂಡೋಸ್ಕೋಪಿ ಆಗಿರ್ಬೋದು, ಲ್ಯಾಪ್ರೋಸ್ಕೋಪಿಕ್ ಅಥವಾ ಓಪನ್ ಸರ್ಜರಿ ಮಾಡೋದ್ರ ಮುಖಾಂತರನೇ ಕಂಪ್ಲೀಟ್ ಆಗಿ ಸರಿ ಮಾಡಬಹುದು. ಸ್ಟೇಜ್ 2 ನಂತರ ಅವಾಗ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತ ಬರುತ್ತೆ.

0: ಅಂದರೆ ಸರ್ಜರಿ ಜೊತೆಗೆ ಕೀಮೋಥೆರಪಿ, ರೇಡಿಯೋಥೆರಪಿ ಅಂತ ಟ್ರೀಟ್ಮೆಂಟ್ ಕೂಡ ಸಹ ಬೇಕಾಗ್ತದೆ. ಕೆಲವೊಂದರಿಗೆ ಆಪರೇಷನ್ ಮುಂಚೆ ಕೀಮೋಥೆರಪಿ ಕೊಡ್ತಾರೆ, ಕೆಲವೊಬ್ಬರಿಗೆ ಆಪರೇಷನ್ ಆದಮೇಲೆ ಕೊಡ್ತಾರೆ, ಕೆಲವೊಂದೊಂದು ಕ್ಯಾನ್ಸರ್ಗೆ ರೇಡಿಯೇಷನ್ ಕೊಡ್ತೀವಿ, ಕೆಲವೊಂದು ಕ್ಯಾನ್ಸರ್ ರೇಡಿಯೇಷನ್ ಕೊಡೋಕ್ಕೆ ಬರೋದಿಲ್ಲ. ಆ ಥರ ಎಲ್ಲ ಇರುತ್ತೆ. ಈಗ ಅನ್ನನಾಳ ಕ್ಯಾನ್ಸರು, ಗುದದ್ವಾರ ಕ್ಯಾನ್ಸರ್, ಇದಕ್ಕೆಲ್ಲ ರೇಡಿಯೇಷನ್ ಕೊಟ್ಟರೆ ಭಾಳಷ್ಟು ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಕೆಲವೊಂದು ಲಿಂಫೋಮಾ ಕ್ಯಾನ್ಸರ್ಸ್ ಅಂತ ಬರ್ತವೆ, ಇವಕ್ಕೆಲ್ಲ ಸರ್ಜರಿನೇ ಬೇಕಿಲ್ಲ, ಕೀಮೋಥೆರಪಿಯಲ್ಲೇ ಸರಿ ಮಾಡಬಹುದು. ಬಟ್ ಭಾಳಷ್ಟು ಕ್ಯಾನ್ಸರ್ಗಳಿಗೆ ಸರ್ಜರಿ ಅಲ್ಟಿಮೇಟ್ಲಿ ಬೇಕಾಗುತ್ತೆ. ಸೊ ಸ್ಟೇಜ್ 2 ಆದಮೇಲೆ ಮಲ್ಟಿ ಮಾಡಲಿಟಿ ಟ್ರೀಟ್ಮೆಂಟ್ ಬೇಕಾಗ್ತದೆ. ಅದು ಬಿಟ್ಟರೆ ಬೇರೆ ಕೆಲವೊಂದು ಕ್ಯಾನ್ಸರ್ಗಳಿಗೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್, ಎಸ್ಪೆಷಲಿ ಲಿವರ್ ಕ್ಯಾನ್ಸರ್ ಇದ್ದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತಲೂ ಮಾಡ್ತೀವಿ. ಅಂದರೆ ಅದು ಕ್ಯಾನ್ಸರ್ ಇರ್ತಕ್ಕಂಥ ಲಿವರ್ನ ತೆಗೆದು ಬೇರೆ ಲಿವರನ್ನು ಹಾಕ್ಬೋದು. ಎಸ್ಪೆಷಲಿ ಅವರಿಗೆ ಲಿವರ್ ಆಲ್ರೆಡಿ ಡ್ಯಾಮೇಜ್ ಆಗಿದೆ, ಅಂದರೆ ಸಿರೋಟಿಕ್ ಲಿವರ್ ಇದೆ, ಅವರಿಗೆ ಕ್ಯಾನ್ಸರ್ ತೆಗೆದ್ರೂ ಅವ್ರ ಲಿವರ್ ಆಲ್ರೆಡಿ ಅದು ಫೇಲ್ ಆಗಿ ಹೋಗೈತೆ. ಹಂಗಾಗಿ ಅವ್ರಿಗೆ ಲಿವರು ಬೇಕು, ಕ್ಯಾನ್ಸರು ತೆಗಿಬೇಕು, ಅಂಥವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಮತ್ತೆ ಲಿವರ್ ಫೇಲ್ಯೂರ್ ಆಗಿರೋರಿಗೆ ಆಪರೇಷನು ಮಾಡಕ್ ಆಗೋದಿಲ್ಲ. ಸೊ ಅಂಥವ್ರಿಗೆಲ್ಲ ಹೊಸದ ಅವ್ರದ್ದು ಲಿವರ್ ತೆಗೆದು ಇನ್ನೊಂದು ಹೊಸ ಲಿವರ್ ಹಾಕ್ಬೇಕಾಗ್ತದೆ. ಸೊ ಟ್ರಾನ್ಸ್ಪ್ಲಾಂಟ್, ಸರ್ಜರಿ, ಕೀಮೋಥೆರಪಿ, ರೇಡಿಯೋಥೆರಪಿ, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಗಳು ಇವೆ.
1: ಈಗ ಎಲ್ಲಾ ವಿಷಯಗಳಲ್ಲೂ ತುಂಬಾ ಅಡ್ವಾನ್ಸ್ ಆಗ್ತಾ ಇದೆ ಅಂತ ಹೇಳಿ, ಈಗ ಈ ಕ್ಯಾನ್ಸರಿನ ಟ್ರೀಟ್ಮೆಂಟ್ ಅಲ್ಲೂ ಕೂಡ ಏನಾದರೂ ಆ ರೀತಿಯಾದಂತ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆಯಾ?
0: ಹೌದು, ಈಗ ಮುಂಚೆ ಇರತಕ್ಕಂತ ಕ್ಯಾನ್ಸರ್ ಡ್ರಗ್ಸ್ಗೂ ಈಗಿರ್ತಕ್ಕಂತ ಕ್ಯಾನ್ಸರ್ ಡ್ರಗ್ಸ್ಗೂ ವ್ಯತ್ಯಾಸ ಇದೆ. ಮುಂಚೆ ಇರತಕ್ಕ ಕೆಲವೇ ಡ್ರಗ್ಸ್ ಗಳಿದ್ವು, ಈಗೆಲ್ಲ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಲೆವೆಲ್ ಅಲ್ಲಿ ಇಂಥ ಕ್ಯಾನ್ಸರ್ಗೆ ಇಂಥ ಮ್ಯೂಟೇಷನ್ ಒಳಗೆ ಇಂಥ DNA ಡ್ಯಾಮೇಜ್ ಇಂಥ ಲೆವೆಲ್ ಅಲ್ಲಿ ಡ್ಯಾಮೇಜ್ ಆಗಿತ್ತು ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಡ್ರಗ್ಸ್ ಎಲ್ಲ ಬಂದಿದ್ದಾವೆ. ಮುಂಚೆ ರೆಸ್ಪಾನ್ಸಿಗೂ ಈಗ ಥರ ರೆಸ್ಪಾನ್ಸಿಗೂ ಆ ಹೊಸ ಡ್ರಗ್ಸ್ ಅದು ಭಾಳಷ್ಟು ಚಲೋ ರೆಸ್ಪಾನ್ಸ್ ಸಿಗ್ತಾ ಇದೆ. ಮತ್ತೆ ಮುಂಚೆ ಎಲ್ಲ ಭಾಳಷ್ಟು ಓಪನ್ ಸರ್ಜರಿ ಅಂತ ಮಾಡ್ತಿದ್ವಿ, ಈಗೆಲ್ಲ ಲ್ಯಾಪ್ರೋಸ್ಕೋಪಿಕ್ ಇದೆ, ರೋಬೋಟಿಕ್ ಸರ್ಜರೀಸ್ ಇದೆ, ಮತ್ತೆ ಕೆಲವರಿಗೆ ಎಂಡೋಸ್ಕೋಪಿಕ್, ಚಿಕ್ಕ ಕ್ಯಾನ್ಸರ್ಗೆಲ್ಲ ಎಂಡೋಸ್ಕೋಪಿಕ್ ಸರ್ಜರೀಸ್ ಅಲ್ಲೇ ಸರಿ ಮಾಡಬಹುದು. ಮತ್ತೆ ಕೆಲವೊಂದು ಹೇಳಿದ ಲಿಂಫೋಮಾ ಆ ಥರ ಎಲ್ಲ ಕ್ಯಾನ್ಸರ್ಗೆ ಸರ್ಜರಿನೇ ಇಲ್ದಂಗೆ ಕೀಮೋಥೆರಪಿಯಲ್ಲೇ ಸರಿ ಮಾಡಿ.
1: ಡಾಕ್ಟರ್, ಈಗ ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ರಿ, ಆದ್ರೆ ನಾವು ಇದೆಲ್ಲದನ್ನು ತಡೆಗಟ್ಟಬಹುದಿತ್ತು ಅಂತ ಅನ್ನೋದಾದ್ರೆ ಏನು ಮುಂಜಾಗ್ರತೆ ಕ್ರಮವನ್ನು ವಹಿಸಿದ್ರೆ ಆದಷ್ಟು ಕ್ಯಾನ್ಸರ್ ಇಂದ ಬರದೇ ಇರೋ ಹಾಗೆ ನೋಡ್ಕೊಳ್ಬಹುದು ಅಂತ?
0: ಕೆಲವೊಂದು ಕ್ಯಾನ್ಸರ್ಗಳಿಗೆ ಪರ್ಟಿಕ್ಯುಲರ್ ಕಾರಣಗಳು ಇವೆ, ಅಂಥವುಗಳನ್ನು ನಾವು ತರಬಹುದು. ಎಸ್ಪೆಷಲಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ವೈರಸ್ಗಳೇನಿದ್ದಾವೆ, ಮತ್ತು ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾನು ಒಂದು ಕಾರಣ ಹೌದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ, ಮತ್ತು HPV ವೈರಸ್ ಅಂತ ಬರ್ತದೆ ಸರ್ವೈಕಲ್, ಇವುಗಳಿಗೆಲ್ಲ ಕೆಲವೊಂದು ಟ್ರೀಟ್ಮೆಂಟ್ ಇದೆ. ಈಗ ಹೆಪಟೈಟಿಸ್ ಬಿ ಇಂದ ನಮಗೆ ಕ್ಯಾನ್ಸರ್ ಬರಬಾರ್ದು ಅಂದರೆ ನಾವು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ರೆ ನಮಗೆ ಅದು ಕ್ಯಾನ್ಸರ್ ಬರೋದೇ ಇಲ್ಲ. ನಮ್ಮ ಭಾರತ ಸರ್ಕಾರದ ಇದರಿಂದ ಪ್ರತಿಯೊಂದು ಮಗು ಹುಟ್ಟದಾಗಲೇ ಅದನ್ನು ಹಾಕ್ತಾರೆ, ಅದು ಕಂಪಲ್ಸರಿ ಆಗಿದೆ. ಸೊ ಹಂಗಾಗಿ ಇನ್ಮೇಲೆ ಆ ಒಂದು ಕಾರಣದಿಂದ ಬರ್ತಕ್ಕಂಥ ಕ್ಯಾನ್ಸರ್ಗಳು ಕಡಿಮೆ ಆಗುತ್ತೆ. ಸೊ ಅದರದ್ದು ವ್ಯಾಕ್ಸಿನ್ ಇದೆ. ಇನ್ನೊಂದು ಹೆಪಟೈಟಿಸ್ ಸಿ ವೈರಸ್ ಏನಿದೆಯಲ್ಲ, ಅದು ಸಹ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಅಂದರೆ ನಾವು ಒಂದು 3 ತಿಂಗಳು ಅದ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಆ ವೈರಸ್ ಕಂಪ್ಲೀಟ್ ಆಗಿ ಹೋಗುತ್ತೆ. ಬಟ್ ಅದ್ರ ಕಣಗಳು ಲೈಟ್ ಆಗಿ ಇರುತ್ತೆ. ಬಟ್ ಕ್ಯಾನ್ಸರ್ ಬರ್ತಕ್ಕಂಥದ್ದನ್ನು ಬಹಳಷ್ಟು ಮಟ್ಟಿಗೆ ಅದನ್ನು ಕಡಿಮೆ ಮಾಡಬಹುದು. ಯಾವಾಗಾರೊಮ್ಮೆ ಯಾರಿಗೊಬ್ಬರು ಬಂದರೆ ಬರಬಹುದು, ಬಟ್ ಅದಕ್ಕೂ ಸಹ ಟ್ರೀಟ್ಮೆಂಟ್ ಇದೆ. ಕ್ಯಾನ್ಸರ್ ಬರದೇ ಇರಲಿಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ಇದೆ ಇವೆರಡಕ್ಕೆ. ಮತ್ತೆ HPV ವ್ಯಾಕ್ಸಿನ್ ಅಂತ ಹೆಣ್ಮಕ್ಳಿಗೆ ಹಾಕ್ತಾರಲ್ಲ, ಅದು ಇದೆ. HPylori ಬ್ಯಾಕ್ಟೀರಿಯಾ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಸ್ಗೆ ಕೆಲವೊಂದು ಕಾರಣ ಹೇಳ್ತಾರೆ, ಬಹಳ ರೇರು. ಬಟ್ ಅದಕ್ಕೂ ಸಹ HPylori ಟ್ರೀಟ್ಮೆಂಟ್ ತಗೊಂಡು ಕಾಮನ್ ಆಗಿ ಗ್ಯಾಸ್ಟ್ರಿಕ್ ಅಂತ ಏನಂತೀವಲ್ಲ ಅದು HPylori ಇನ್ಫೆಕ್ಷನ್ ಆಗುತ್ತೆ. ಸೊ ಅದಕ್ಕೂ ಸಹ ಟ್ರೀಟ್ಮೆಂಟ್ ಇದೆ. ಸಿಂಪಲ್ ಟ್ರೀಟ್ಮೆಂಟ್, 14 ಡೇಸ್ ಟ್ರೀಟ್ಮೆಂಟ್ ತಗೊಬಂದ್ರೆ ಅದು ಸಹ ತಡೆಗಟ್ಟಬಹುದು ಒಂದು ಇದಕ್ಕೆ.
1: ಓಕೆ ಡಾಕ್ಟ್ರೆ, ಈಗ ಇದು ಏನು ಗ್ಯಾಸ್ಟ್ರಿಕ್ ಬಗ್ಗೆ ನೀವು ಹೇಳಿದ್ರಿಂದ ತುಂಬಾ ಸಾರಿ ಕಾಮನ್ ಆಗಿ ಆಗ್ಬಿಟ್ಟಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವಂಥದ್ದು. ಆ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯ ಲಕ್ಷಣಗಳು ಕೂಡ ಈ ಒಂದು ಕ್ಯಾನ್ಸರ್ನ ಲಕ್ಷಣಗಳು ಒಂದೇ ತರ ಇದ್ಬಿಟ್ಟು ಏನಾದರೂ ಅಲ್ಲಿ ಕನ್ಫ್ಯೂಸ್ ಆಗಿ ತೊಂದರೆ ಆಗೋದಿದೆಯಾ?
0: ಹೌದು, ನಾವು ಕೆಲವೊಬ್ರು ಯಾರು ಹೇಳಿದ್ರು ಕೇಳಿದ್ದೀವಿ ಈ ಥರ, ಅವರಿಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಇದ್ರು ಅಷ್ಟೇ, ಈ ಥರ ಒಳಗೆಲ್ಲ ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾಗಲಿಲ್ಲ, ಕೊನೆಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಭಾಳಷ್ಟು ಕ್ಯಾನ್ಸರ್ ಅಂದರೆ ಯಾವುದೇ ಥರದ ಲಕ್ಷಣಗಳು ಇರೋದೇ ಇಲ್ಲ. ಭಾಳಷ್ಟು ಜನಗಳಿಗೆ ಆರಾಮಾಗಿರ್ತಾರೆ, ಅವ್ರಿಗೆ ಯಾವುದೇ ಥರದ ತೊಂದರೆ ಇರೋದಿಲ್ಲ, ಒಂದು ನೋವು ಇರೋದಿಲ್ಲ, ಏನಿಲ್ಲ. ಅದು ಬೆಳೆದು ಭಾಳಷ್ಟು ಬೆಳೆದ ಮೇಲೆ ಅವರಿಗೆ ಊಟ ಕಡಿಮೆ ಮಾಡೋದು, ವೆಯ್ಟ್ ಕಡಿಮೆ ಆಗೋದು, ಮತ್ತೆ ಅದು ಇದು ಇನ್ಫೆಕ್ಷನ್ ಬರೋದು, ನಂತರ ಬ್ಲಡ್ ಕಡಿಮೆ ಆಗೋದು ಅಥವಾ ಬ್ಲಡ್ ವಾಂತಿಯೋ ಮೋಷನಲ್ ಬ್ಲಡ್ ಬರೋದು ತುಂಬ ಜಾಸ್ತಿ ಆದಾಗ ಆ ಥರ ಕಾಣಿಸ್ಕೊಳ್ಳುತ್ತೆ, ವಾಂತಿ ಆಗೋದು, ಜಾಂಡಿಸ್ ಬರೋದು, ಈ ಥರ ಅದು ಅಡ್ವಾನ್ಸ್ ಆದ

0: ಅದಂಗೆಲ್ಲ ಕಾಣಿಸ್ಕೊಳ್ಳುತ್ತೆ. ಬಟ್ ಗ್ಯಾಸ್ಟ್ರಿಕ್ಗೆ ಸಂಬಂಧಂತೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ, ಬಟ್ ಗುಣಲಕ್ಷಣಗಳಲ್ಲಿ ಅದನ್ನ ಡಿಫ್ರೆನ್ಸಿಯೇಷನ್ ಮಾಡೋದು ಬಹಳ ಕಷ್ಟ
1: ಆಗುತ್ತೆ.
0: ಹೌದು, ಒಂದು ವಯಸ್ಸು ಜಾಸ್ತಿ ಇರೋರು ಮತ್ತೆ ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ತುಂಬದಂಗೆ ಆಗ್ತಾ ಇದೆ, ವೇಟ್ ಕಡಿಮೆ ಆಗ್ತಾ ಇದೆ, ಮತ್ತೆ ಬ್ಲಡ್ ಲೆವೆಲ್ಸ್ ಎಲ್ಲ ಕಡಿಮೆ ಆಗಿದ್ರೆ ಖಂಡಿತ ಅವರು ಅದನ್ನ ಕಂಪ್ಲೀಟ್ ಆಗಿ ಪರೀಕ್ಷೆ ಮಾಡಿಸಿ ತೋರಿಸಿ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು.
1: ಡಾಕ್ಟರ್, ಹಿಂದೆ ಯಾರಿಗೂ ಇತ್ತು ಫ್ಯಾಮಿಲಿ ಹಿಸ್ಟ್ರಿ ಇದೆ ಕ್ಯಾನ್ಸರ್ಗೆ ಸಂಬಂಧಿಸಿದ ಹಾಗೆ ಅಂತ ಅನ್ನೋದಾದ್ರೆ, ಮುಂದಿನ ಪೀಳಿಗೆಯವರು ಅವರಿಗೆ ಬರೋ ಸಾಧ್ಯತೆ ಇದೆಯೋ, ಹಾಗಿದ್ರೆ ಅವರೇನಾದರೂ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ರೆ ಅನುಕೂಲ ಆಗುತ್ತಾ ಹೇಗೆ?
0: ಹೌದು ಮೇಡಮ್, ಈ ತರ ಹೆರಿಡಿಟರಿ ಕ್ಯಾನ್ಸರ್ಸ್ ಅಂತ ಕೆಲವೊಂದು ಬರ್ತವೆ, ಅವು ಕೆಲವೊಂದು ವಯಸ್ಸಿಗಿಂತ ಮುಂಚೆ, ಯೂಶಲಿ ಲೆಸ್ ದೆನ್ 50 ಇಯರ್ಸ್, 50 ಇಯರ್ಸ್ ಒಳಗೆ ಬಂದರೆ 40 ವರ್ಷ ಆ ಥರ ಬರೋರಿಗೆ ನಾವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಈ ಕೆಲವೊಬ್ಬರು ಪೇಷಂಟ್ಗೆ ತಂದೆ ತಾಯಿಗಳಿಗೆ ಆಗಿರ್ಬೋದು, ಅವರಿಗೆ 50 ವರ್ಷದ ಒಳಗಡೆ ಕ್ಯಾನ್ಸರ್ ಬಂದಿದೆ ಹಂಗಂದ್ರೆ ಅವರು ಸ್ವಲ್ಪ ಬೇರೆ ಟೆಸ್ಟ್ಗಳು ಸಹ ಮಾಡಬೇಕಾಗ್ತದೆ. ಕೆಲವೊಂದು ಅವರು ಜೆನೆಟಿಕ್ ಟೆಸ್ಟ್ಗಳು ಬರ್ತವೆ, ಅದು ಪ್ರೂವನ್ 4-5 ಸಿಂಡ್ರೋಮ್ಸ್ ಅಂತ ಬರ್ತದೆ, ಆ ಥರ ಆ ಜೆನೆಟಿಕ್ ಟೆಸ್ಟಲ್ಲಿ ಪಾಸಿಟಿವ್ ಇದ್ರೆ ಖಂಡಿತವಾಗಿ ಅವರು ನೆಕ್ಸ್ಟ್ ಜನರೇಷನ್ಗೆ ಬರ್ತಕ್ಕಂಥ ರಿಸ್ಕ್ ಇರುತ್ತೆ. 100% ಇರ್ತಕ್ಕಂಥ ಕೆಲವೊಂದು ರಿಸ್ಕ್ ಅದಾವೆ, ಕೆಲವರಿಗೆ 50% ಇರೋರ್ತವೆ, ಕೆಲವೊಂದು 25% ಇರ್ತಕ್ಕಂಥ ರಿಸ್ಕ್ ಇರ್ತದೆ. ಡಿಪೆಂಡ್ ಆನ್ ಅದು ಡಾಮಿನೆಂಟ್ ಜೀನ್ ಆಗಿರುತ್ತವ ಅಥವಾ ರೆಸಿಸಿವ್ ಜೀನ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಅದು ಡಾಮಿನೆಂಟ್ ಜೀನ್ ಆದರೆ ಅದು ಬರ್ತಕ್ಕಂಥ ರಿಸ್ಕ್ ಜಾಸ್ತಿ ಇರ್ತದೆ, ಇಲ್ಲ ಅಂದರೆ ಅದ್ರ ಕಡಿಮೆ ರಿಸ್ಕ್ ಇರ್ತದೆ. ಹಾಗಾಗಿ ಅದು ಹೆರಿಡಿಟರಿ ಆಗಿದ್ರೆ ಅಷ್ಟೇ, ಆ ಜಿಮ್ ಅವು ಮ್ಯೂಟೇಷನ್ ಇದ್ರೆ ಅಷ್ಟೇ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಸೊ ನಮ್ಮ ತಂದೆ ತಾಯಿಗೆ ಬಂದಿದೆ, ರಿಲೇಟಿವ್ಸ್ಗೆ ಯಾರಿಗಿದೆ ಅಂದರೆ ನಮಗೆ ಬರುತ್ತೆ ಅಂತ ಏನಿಲ್ಲ, ಅದು ಭಾಳಷ್ಟು ಕಡಿಮೆ.
1: ಕ್ಯಾನ್ಸರ್ ಬಗ್ಗೆ ತುಂಬಾ ಭಯ ಇದೆ ಡಾಕ್ಟರ್, ಆ ಪದನೇ ಒಂದು ರೀತಿಯ ಮನಸ್ಸಲ್ಲಿ ಭಯವನ್ನು ಹುಟ್ಟಿಸುತ್ತೆ. ಆದ್ರೆ ಅರಿವಿದೆಯಾ ಅಷ್ಟು ಮಟ್ಟಿಗೆ, ಜನರಲ್ಲಿ ಅರಿವಿದೆಯಾ ಕ್ಯಾನ್ಸರ್ ಬಗ್ಗೆ, ಏನ್ ತಿಳ್ಕೊಳ್ಬೇಕಿತ್ತು ಅಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದಾರೆ ಹೇಗೆ?
0: ನನಗೆ ಅಷ್ಟು ಜನಕ್ಕೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇರ್ತಕ್ಕಂಥದ್ದು ಕಡಿಮೆ ಅನಿಸುತ್ತೆ, ಬಟ್ ಭಯ ಅಂತೂ ಇದೆ. ಅದು ಬಂದಾಗ ಅಥವಾ ಅದು ಕೇಳಿದಾಗ ಭಯ ಬರುತ್ತೆ, ಬಟ್ ಅದ್ರ ಬಗ್ಗೆ ಜಾಗರೂಕತೆ ವಹಿಸೋದಾಗ್ಲಿ, ಅದನ್ನು ಯಾವ ರೀತಿ ಟೆಸ್ಟ್ ಮಾಡೋದಾಗ್ಲಿ, ಯಾವಾಗ ಮಾಡಿಸ್ಬೇಕು, ಎಷ್ಟು ವರ್ಷಕ್ಕೆ ಮಾಡಿಸ್ಬೇಕು, ಎಷ್ಟು ತಿಂಗಳಿಗೆ ಮಾಡಿಸ್ಬೇಕು, ಯಾರು ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಯಾರ ಹತ್ರ ತೋರಿಸ್ಬೇಕು, ಈ ರೀತಿಯಾದ ಮಾಹಿತಿಗಳು ಜನಗಳಿಗೆ ಕಡಿಮೆ ಇದೆ. ಸೊ ನಾವು 40-45 ವಯಸ್ಸು ಆದರೆ ಒಂದ್ಸಲ ಆದರೂ ಟೆಸ್ಟ್ ಮಾಡಿಸಿರ್ಬೇಕು. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಂಬಂಧಪಟ್ಟಂತೆ ಒಂದು ಎಂಡೋಸ್ಕೋಪಿನೋ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇಷ್ಟು ಮಾಡಿದರೆ ಸಾಕು, ಏನೂ ಇಲ್ಲ ಅಂದರೆ ಮತ್ತೊಂದು 5 ವರ್ಷ ಬಿಟ್ಟು ಟೆಸ್ಟ್ ಮಾಡೋದು. ಬಟ್ ಏನಾದ್ರು ಸ್ವಲ್ಪ ಅವರಿಗೆ ತೊಂದರೆ ಇದೆ, ಡೌಟ್ ಇದೆ ಅಂದರೆ ವರ್ಷಕ್ಕೊಮ್ಮೆನೋ 3 ವರ್ಷಕ್ಕೊಮ್ಮೆ ಹೇಳಿದೆ, ಡಿಪೆಂಡಿಂಗ್ ಆನ್ ರಿಸ್ಕ್ ಫ್ಯಾಕ್ಟರ್ ಅವ್ರಿಗೆ ಇಷ್ಟು ವರ್ಷಕ್ಕೊಮ್ಮೆ ನೀವು ಬರಬೇಕು ಅಂತ ಹೇಳಿರ್ತೀವಿ. ಸೊ ಆ ಥರ ಫಾಲೋ ಮಾಡೋದ್ರಿಂದ ನಾವು ಅರ್ಲಿ ಸ್ಟೇಜಲ್ಲಿ ಅದನ್ನು ಕಂಡುಹಿಡಿತಕ್ಕಂಥದ್ದು ಮತ್ತು ಒಳ್ಳೆ ಟ್ರೀಟ್ಮೆಂಟ್ ತಗೊಂಡು ಅದನ್ನು ಆ ಭಯದಿಂದಲೇ ನಾವು ದೂರ ಇರಬಹುದು,
1: ನಮ್ಮ ಜೀವಿತಾವಧಿಯನ್ನ ಹೆಚ್ಚು ಮಾಡ್ಕೊಳ್ಬಹುದು.
0: ಹೌದು ಹೌದು.
1: ಓಕೆ ಡಾಕ್ಟರ್, ಮಾಹಿತಿಗಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಮೇಡಮ್.
2: ಇದುವರೆಗೂ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
3: ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
4: ನಮಸ್ತೆ
3: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
4: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2026-27 ಸಾಲಿನಿಂದ

0: 2028 29ನೇ ಸಾಲಿನವರೆಗೆ ಈಗೇನ್ ನಾನು ಈ PMFBY ಅಂತ ಹೇಳಿದ್ರೆ ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
1: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
0: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅವರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರು ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂತ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರಬಹುದು ಅಥವಾ ಗ್ರಾಮ ಒನ್ ಇರಬಹುದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರಬಹುದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
1: ಯಾವ್ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣ ಪಾವತಿಸಬೇಕಾಗುತ್ತೆ ರೈತರು, ಇದಕ್ಕೆ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
0: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು, ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ ಹೆಸರು, ಮತ್ತೆ ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಇನ್ನ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು. ಎರಡನೇದಾಗಿ ಹೇಳಬೇಕಂತಂದ್ರೆ ಜೋಳ ಇರಬಹುದು, ಮುಸುಕಿನ ಜೋಳ ಇರಬಹುದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. 4 ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ 4 ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14/8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ, ಈ 4 ಬೆಳೆಗಳಿಗೆ ಮಾತ್ರ 14/8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೆ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕಾಗುತ್ತೆ ಯಾವ ಬೆಳೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1,350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1,152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ, ಶೇಂಗಾ ಏನಂತೀವಿ, ಆ ಮಳೆಯಾಶ್ರಿತ ಇದಕ್ಕೆ 1,308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 10%/2ರಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು

0: ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರಿಗೆ ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ ಮತ್ತೆ ಕೆಲವು ಬೆಳೆಗಳಿಗೆ 45 ದಿವಸವರೆಗೂ ಸಮಯ ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯೋದು ಬೇಡ. ಈ ವರ್ಷ ಮುಂಗಾರು ಹಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆಗೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ನಮ್ಮಲ್ಲಿ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸತಕ್ಕಂತ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರತಕ್ಕಂತಹ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ ಮೇಲೆ ಕಟ್ಟಬೇಕಂತಕ್ಕಂತ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಆ ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದು.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸೋದ್ರಿಂದ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ, ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235ಕ್ಕೆ ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ವಾರ್ತೆಗಳ ವಿವರ: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣದಲ್ಲಿ ದಾಖಲಿಸಲಾದ ಮೊದಲ ಎಫ್ಐಆರ್ನಲ್ಲಿ ಹೆಸರಿಸಲಾದ 8 ಜನರನ್ನು ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅವರ ನಿರ್ದೇಶನದ ಮೇರೆಗೆ ರಚಿಸಲಾದ ವಿಶೇಷ ತನಿಖಾ ತಂಡದ ಶಿಫಾರಸುಗಳನ್ನು ಅನುಸರಿಸಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಟ್ರಸ್ಟ್ನ ಸದಸ್ಯ ಕೃಷ್ಣಮೋಹನ್ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಶ್ರೀರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಅವಿನಾಶ್ ಶುಕ್ಲಾ, ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ, ಸುಭಾಷ್ ಶ್ರೀವಾಸ್ತವ ಮತ್ತು ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಸೇರಿದಂತೆ ಇತರೆ ಅಪರಿಚಿತ ಆರೋಪಿಗಳನ್ನು ಹೆಸರಿಸಲಾಗಿದೆ. ಲಕ್ನೋ ವಿಭಾಗೀಯ ಆಯುಕ್ತ

0: ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಎಸ್ಐಟಿ ಮಂಗಳವಾರ ತನ್ನ ಪ್ರಾಥಮಿಕ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಶಿಫಾರಸುಗಳನ್ನು ಮಾಡಿದೆ. ಈ ಶಿಫಾರಸುಗಳನ್ನು ಅನುಸರಿಸಿ ನಿನ್ನೆ ಎಫ್ಐಆರ್ ದಾಖಲಿಸಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸ್ವೀಕರಿಸಿದ ಕಾಣಿಕೆಗಳು ಮತ್ತು ಕಾಣಿಕೆಗಳನ್ನು ಒಳಗೊಂಡ ಕಳ್ಳತನದ ಆರೋಪಗಳು ಹೊರಬಂದ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ಟ್ರಸ್ಟ್ ವಿಶೇಷ ತನಿಖೆಗೆ ಮನವಿ ಮಾಡಿತ್ತು. ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಎಸ್ಐಟಿ ರಚನೆಗೆ ಆದೇಶಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ದದ ದಿನದಂದು ನಶಾ ಮುಕ್ತ ಭಾರತವನ್ನು ನಿರ್ಮಿಸುವ ಸಾಮೂಹಿಕ ಸಂಕಲ್ಪವನ್ನು ಪುನರುಚ್ಚರಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಜನರಿಗೆ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಆಂದೋಲನವನ್ನು ಸಕ್ರಿಯವಾಗಿ ಮುಂದಕ್ಕೆ ಕೊಂಡೊಯ್ಯುತ್ತಿರುವ ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಇತರೆ ಸಂಸ್ಥೆಗಳನ್ನು ಶ್ಲಾಘಿಸಿದ್ದಾರೆ. ಬಲವಾದ, ಆರೋಗ್ಯಕರ ಮತ್ತು ವ್ಯಸನಮುಕ್ತ ಭಾರತವನ್ನು ನಿರ್ಮಿಸುವತ್ತ ಅವರ ಪ್ರಯತ್ನಗಳು ಅರ್ಥಪೂರ್ಣ ಕೊಡುಗೆ ನೀಡುತ್ತಿವೆ ಎಂದು ಹೇಳಿದರು. ಜಾಗೃತಿ ಮೂಡಿಸಲು, ಚೇತರಿಕೆಯಲ್ಲಿ ಇರುವವರನ್ನು ಬೆಂಬಲಿಸಲು ಮತ್ತು ವ್ಯಸನಕ್ಕಿಂತ ಭರವಸೆ, ಆರೋಗ್ಯ ಮತ್ತು ಉದ್ದೇಶವನ್ನು ಆಯ್ಕೆ ಮಾಡಲು ಮತ್ತು ಯುವಕರನ್ನು ಪ್ರೇರೇಪಿಸಲು ಎಲ್ಲರೂ ಒಟ್ಟಾಗಿ ನಿಲ್ಲಬೇಕೆಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮನವಿ ಮಾಡಿದರು. ಇದೇ ವೇಳೆ ಮಾದಕ ವಸ್ತುಗಳ ವಿರುದ್ದದ ಹೋರಾಟದಲ್ಲಿ ತೊಡಗಿರುವವರ ಪ್ರಯತ್ನಗಳನ್ನು ಶ್ಲಾಘಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಾದಕ ವಸ್ತುಗಳ ದಂಧೆಗಳನ್ನು ನಿರ್ದಯವಾಗಿ ನಾಶಪಡಿಸಲಾಗಿದೆ ಎಂದು ಹೇಳಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಲಂಡನ್ನಲ್ಲಿ ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪೀಟರ್ ಕೈಲ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಚರ್ಚೆಯ ವೇಳೆ ಭಾರತ ಬ್ರಿಟನ್ ಆರ್ಥಿಕ ಮತ್ತು ವ್ಯಾಪಾರ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸಲು ಹೊಸ ಅವಕಾಶಗಳನ್ನು ಅನ್ವೇಷಿಸಿದ್ದೇವೆ. ಈ ಮಾತುಕತೆಯು ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ವ್ಯಾಖ್ಯಾನಿಸುವ ವಿಶ್ವಾಸ ಮತ್ತು ಭವಿಷ್ಯದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಮುಂದಿನ ತಿಂಗಳು 15ರಿಂದ ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಎರಡೂ ರಾಷ್ಟಗಳಿಗೆ ನಾವೀನ್ಯತೆ, ಹೂಡಿಕೆ ಮತ್ತು ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವ ಪರಿಸರ ವ್ಯವಸ್ಥೆಯನ್ನು ಬೆಳೆಸಲು ಎರಡೂ ಕಡೆಯವರು ಬದ್ದರಾಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ವಾಷಿಂಗ್ಟನ್ನಲ್ಲಿ ನಡೆದ ಎರಡನೇ ಫ್ಯಾಕ್ಸ್ ಸಿಲಿಕಾ ಶೃಂಗಸಭೆಯಲ್ಲಿ ಕೃತಕ ಬುದ್ದಿ ಮತ್ತು ತಂತ್ರಜ್ಞಾನಗಳಿಗೆ ಶಕ್ತಿ ತುಂಬಲು ವಿಶ್ವಾಸಾರ್ಹ ಮತ್ತು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ನಿರ್ಮಿಸಲು ಭಾರತ ಸೇರಿದಂತೆ 35 ರಾಷ್ಟಗಳು ಅಮೆರಿಕ ನೇತೃತ್ವದ ಉಪಕ್ರಮಕ್ಕೆ ಸಹಿ ಹಾಕಿವೆ. ಶೃಂಗಸಭೆಯಲ್ಲಿ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ನೇತೃತ್ವದ ನಿಯೋಗ ಭಾಗವಹಿಸಿತ್ತು. ಅರೆವಾಹಕಗಳು ಕೃತಕ ಬುದ್ದಿಮತ್ತೆ ಮತ್ತು ಸ್ಥಿತಿಸ್ಥಾಪಕ ತಂತ್ರಜ್ಞಾನ ಪೂರೈಕೆ ಸರಪಳಿಗಳಲ್ಲಿ ಸಹಯೋಗವನ್ನು ಮುಂದುವರಿಸುವ ಕುರಿತು ಉದ್ಯಮದ ನಾಯಕರೊಂದಿಗೆ ಭಾರತೀಯ ನಿಯೋಗ ಚರ್ಚೆ ನಡೆಸಿತು. ಕಿರ್ಗಿಸ್ತಾನದ ಬಿಷ್ಕೆಕ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಸ್ಥೆಯ ಮಹಿಳಾ ವೇದಿಕೆ 2026ರಲ್ಲಿ ಭಾರತ ಮಹಿಳೆಯರ ನೇತೃತ್ವದ ಅಭಿವೃದ್ದಿಗೆ ತನ್ನ ಬದ್ದತೆಯನ್ನು ಪುನರುಚ್ಚರಿಸಿದೆ. ಇಂದು ವರ್ಚುವಲ್ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳೆಯರು ಕೇವಲ ಬೆಳವಣಿಗೆಯ ಫಲಾನುಭವಿಗಳಲ್ಲ, ಬದಲಾಗಿ 2047ರ ವೇಳೆಗೆ ವಿಕಸಿತ ಭಾರತದ ಅತ್ಯಂತ ಶಕ್ತಿಶಾಲಿ ಚಾಲಕರು ಎಂದು ಅವರು ಪ್ರತಿಪಾದಿಸಿದರು. ಭಾರತದಲ್ಲಿ ಸುಮಾರು 100 ದಶಲಕ್ಷ ಮಹಿಳೆಯರು 9 ದಶಲಕ್ಷಕ್ಕಿಂತಲೂ ಹೆಚ್ಚು ಸ್ವಸಹಾಯ ಗುಂಪುಗಳಲ್ಲಿ ಸಂಘಟಿತರಾಗಿದ್ದಾರೆ. ಇವರಲ್ಲಿ 30 ದಶಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರು ಲಖ್ಪತಿ ದೀದಿಗಳಾಗಿದ್ದಾರೆ ಎಂದು ತಿಳಿಸಿದರು. ಮಿಷನ್ ಶಕ್ತಿ ಮತ್ತು ಮಿಷನ್ ಪೋಷಣ್ 2.0 ನಂತಹ ಯೋಜನೆಗಳು ಮಹಿಳೆಯರ ಸುರಕ್ಷತೆ, ಆರೋಗ್ಯ ಮತ್ತು ಆರ್ಥಿಕ ಭಾಗವಹಿಸುವಿಕೆಯನ್ನು ಮುನ್ನಡೆಸುತ್ತಿವೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೆನಿಜುವಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 235ಕ್ಕೆ ಏರಿಕೆಯಾಗಿದೆ. 1,500ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿರುವವರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದ್ದು, ವೆನಿಜುವಲಾ ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2,927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ. ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ತುರ್ತು

ಪರಿಸ್ಥಿತಿ ಘೋಷಿಸಿದ್ದಾರೆ. ಹಲವಾರು ದೇಶಗಳು ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡಲು ಮುಂದೆ ಬಂದಿವೆ. ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸೌಹಾರ್ದತೆಯನ್ನು ಡೆಲ್ಸಿ ರೋಡ್ರಿಗ್ಸ್ ಶ್ಲಾಘಿಸಿದ್ದಾರೆ. ಭಾರತ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ ಎಂದು ಜರ್ಮನ್ ರಾಯಭಾರಿ ಫಿಲಿಪ್ ಆಕೆರ್ಮನ್ ತಿಳಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ವ್ಯಾಪಾರ, ರಾಜಕೀಯ ಮತ್ತು ಕಾರ್ಯತಂತ್ರ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಜರ್ಮನಿ ಬಲವಾದ ಸಹಕಾರವನ್ನು ಹೊಂದಿವೆ. ಬಹುನಿರೀಕ್ಷಿತ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದಿಂದಾಗಿ ಜರ್ಮನ್ ಉದ್ಯಮಿಗಳು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡಲು ಗಮನಾರ್ಹವಾಗಿ ಪ್ರೋತ್ಸಾಹಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಸ್ತುತ ಜರ್ಮನಿಯಲ್ಲಿ ಸುಮಾರು 60,000 ಭಾರತೀಯ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಮತ್ತು ಜರ್ಮನಿಯಲ್ಲಿ ನೆಲೆಸಿರುವ ಭಾರತೀಯ ವಲಸಿಗರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಎಂದು ಫಿಲಿಪ್ ಅಕೆರ್ಮನ್ ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರ ಎ ಮೊಹರಂ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ, ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಗುರುತಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯಾ ಮೆರವಣಿಗೆಗಳನ್ನು ಆಯೋಜಿಸಲಾಗಿದೆ. ಕರ್ಬಲಾ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಶೂರ ಎ ಮೊಹರಂ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಹಜರತ್ ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ಸ್ಮರಿಸಿದ್ದಾರೆ. ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಈ ಗುಂಪಿನ ಪಂದ್ಯದಲ್ಲಿ ಜರ್ಮನಿ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಈಕ್ವೆಡಾರ್ ತಂಡ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದೆ. ಇದಕ್ಕೂ ಮುನ್ನ ಫಿಲಿಡೆಲ್ಫಿಯಾದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಕ್ಯೂರಾಕೋ ವಿರುದ್ದ 2-0 ಗೋಲುಗಳಿಂದ ಜಯಗಳಿಸಿದ ಕೋಟ್ ಡಿ ಐವರಿ ತಂಡ ನಾಕೌಟ್ ಹಂತವನ್ನು ಪ್ರವೇಶಿಸಿತು. ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಎಫ್ ಗುಂಪಿನ ಹಣಾಹಣಿಯಲ್ಲಿ 1-1 ಗೋಲುಗಳ ಮೂಲಕ ಡ್ರಾ ಸಾಧಿಸಿದ ಜಪಾನ್ ಮತ್ತು ಸ್ವೀಡನ್ ಎರಡೂ ತಂಡಗಳು ನಾಕೌಟ್ ಹಂತ ತಲುಪಿತು. 32ನೇ ಸುತ್ತಿನಲ್ಲಿ ಜಪಾನ್ ಈಗ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ. ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235ಕ್ಕೆ ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ಸಮಯ ಸರಿಯಾಗಿ 1:45 ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 600 ಕಿಲೋಹರ್ಟ್ಸ್. ಇದೀಗ ಕೆಲವು ಚಿತ್ರಗೀತೆಗಳು, ಮೊದಲಿಗೆ ಜಾಹೀರಾತುಗಳು.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ

ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ

ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳಿ ತಾಯಿಗೊಬ್ಬ ಕರ್ಣ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಇನ್ನು ಮುಂದೆ ಕೇಳಿ ಮುದ್ದಿನ ಮಾವ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕೆಲವು ಚಿತ್ರಗೀತೆಗಳನ್ನು ಆಲಿಸಿದಿರಿ. ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಲಕ್ಷ್ಮಣ ಅತಿಯಾದ ಆಯಾಸದಿಂದ ಮೆಲ್ಲ ಮೆಲ್ಲನೆ ಆ ಗಂಗಾ ನದಿಯನ್ನು ದಾಟಿ ದುಃಖಾರ್ತನಾಗಿ ಹೋದಾಗ ಎಚ್ಚರ ತಪ್ಪಿ ಅವಳು ಬಿದ್ದು ಬಿಡ್ತಾಳಂತೆ. ಆಗ ಅಲ್ಲಿದ್ದಂತಹ ಪಕ್ಷಿ ಮೃಗ ಜಂತುಗಳೇ ಅವಳಿಗೆ ಉಪಚಾರ

ತಮ್ಮ ಸಾಮಾನ್ಯ ಗುಣಧರ್ಮವನ್ನ ಬಿಟ್ಟು ತಮ್ಮದಲ್ಲದ ಧರ್ಮವನ್ನ ಆಪದ್ಧರ್ಮವಾಗಿ ಸ್ವೀಕರಿಸಿವೆ ಇಲ್ಲಿರುವಂತಹ ಮೃಗ ಪಕ್ಷಿಗಳು. ಬಾಲದಲ್ಲಿ ಚಮರಿ ಮೃಗ

ತಾಮರವನ್ನ ಬೀಸ್ತಾ ಇದೆಯಂತೆ. ಆನೆಗಳು ತಮ್ಮ ಎಳೆದಳಿರಗಳನ್ನೆಲ್ಲ ತಗೊಂಡು ಬಂದು ಮೃದುವಾದ ಒಂದು ಹಾಸಿಗೆಯನ್ನ ಹಾಸಿವೆ. ನೀರು ಹಕ್ಕಿಗಳು ತಮ್ಮ ಗರಿಗಳನ್ನ ನೀರಿನಲ್ಲಿ ನೆನೆಸಿ ಒದ್ದೆಯಾದಂತಹ ರೆಕ್ಕೆಗಳಿಂದ ನೀರನ್ನ ತಂದು ಸೀತಾದೇವಿಯ ಮೇಲೆ ಸಿಂಪಡಿಸ್ತಾ ಇವೆಯಂತೆ. ಆಗಸದಲ್ಲಿ ಹಾರ್ತಾ ಇರುವಂತಹ ಹಂಸ ಪಕ್ಷಿಗಳು ಒಂದು ಕಡೆ ನಿಂತು ತಮ್ಮ ರೆಕ್ಕೆಗಳನ್ನ ಅಗಲಿಸಿ ಆ ಸೀತಾದೇವಿಯ ಆ ಸಿರಿ ಮೊಗಕ್ಕೆ ಬಿಸಿಲು ತಗಲದ ರೀತಿಯಾಗಿ ನೆಳಲಿನ ಆಸರೆಯನ್ನ ಗೈತಾ ಇವೆಯಂತೆ. ಮೃಗ ಪಕ್ಷಿಗಳು ಈ ರೀತಿಯಾಗಿ ಸೀತೆಯನ್ನು ಉಪಚಾರ ಮಾಡ್ತಿರ್ಬೇಕಾದ್ರೆ ಪಂಚಭೂತಗಳಲ್ಲಿ ಒಂದಾದಂತಹ ಗಾಳಿ ಯಾವ ರೀತಿಯಾಗಿ ಅವಳನ್ನ ಆರೈಕೆ ಮಾಡ್ತಾ ಇದೆ ನೋಡಿ.

ಗಂಗಾ ನದಿ ಇದೆ, ಸುರನದಿ. ಆ ನದಿ ಅಲೆ ತೆರೆಗಳಿಂದ ಕೂಡಿದೆ. ಹಾಗೆ ಮೇಲೆದ್ದು ಕೆಳಗೆ ಬೀಳೋ ಅಂತಹ ಹೆದ್ದೆರೆಗಳ ನಡುವೆ ಗಾಳಿ ಬೀಸಿ ಬರಬೇಕಾದ್ರೆ ಅದರ ವೇಗ ಸ್ವಲ್ಪ ಅಡಚಣೆಗೆ ಒಳಪಡುತ್ತೆ. ಹಾಗಾದ್ರೂ ಕೂಡ ಮತ್ತೆ ಗಂಗಾ ನದಿಯಲ್ಲಿ ಅರಳಿರುವಂತಹ ಕಮಲದ ಹೂಗಳ ಆ ಸುಗಂಧವನ್ನ ಒಯ್ದು ಹೊತ್ತು ಬರುವಾಗ ಗಾಳಿಯ ಆ ಲಘುತ್ವ ಭಾರತ್ವಕ್ಕೆ ಮಾರ್ಪಾಡಾಗತ್ತೆ. ಆ ಭಾರವನ್ನ ಹೊರಲಾಗದಂತಹ ಒಂದು ಸ್ಥಿತಿ ತನಗೆ ಒದಗಿದ್ದರೂ ಸಹ ಆ ಧರಣಿಸುತೆಯ ಆ ದುಃಖವನ್ನ ಪರಿಹಾರ ಮಾಡದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಇರಬಾರದು ಕೂಡ ಅನ್ನೋ ಅಂತಹ ಒಂದು ಧರ್ಮದ ಎಚ್ಚರ ಗಾಳಿಗೆ ಕೂಡ ಇತ್ತು. ಹಾಗಾಗಿ ಅದು ಮೃದು ಮಧುರವಾಗಿ ತನ್ನ ಕಷ್ಟವನ್ನ ಪರಿಗಣಿಸದೆ ಬಂದು ಆ ಸೀತಾದೇವಿಯನ್ನ ಮೃದು ಮಧುರವಾದಂತಹ ಸ್ಪರ್ಶದಿಂದ ಅವಳನ್ನ ಉಪಚಾರ ಮಾಡುತ್ತೆ ಅನ್ನೋದನ್ನ ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ ಬೇಕಾಗಿರೋದು ಕೂಡ ನಿಧಾನವಾಗಿ ಬೀಸುವಂತಹ ತಂಗಾಳಿಯೇ ಹೊರತು ಬಿರುಗಾಳಿ ಅಲ್ಲ. ಆ ಅಗತ್ಯಕ್ಕೆ ತಕ್ಕ ಹಾಗೆ ಕವಿ ಇಲ್ಲಿ ಸಂದರ್ಭವನ್ನ ಸೃಷ್ಟಿ ಮಾಡಿದ್ದಾನೆ. ಹಾಗೆ ಲೋಕಕ್ಕೆ ಒಂದು ಗಾದೆ ಮಾತಿನ ರೀತಿಯಲ್ಲಿ ಜಗದಳು ಉಪಕಾರಿಯಾದವಂ ತನ್ನ ನೋವಂ ನೋಳ್ಪನೆ ಅನ್ನುವಂತಹ ಒಂದು ನುಡಿಗಟ್ಟನ್ನು ಕೂಡ ನಮಗೆ ಕೊಟ್ಟಿದ್ದಾನೆ. ಹೀಗೆ ಪಂಚಭೂತಗಳಿಂದ, ವನ್ಯ ಜಂತುಗಳಿಂದ, ತೃಣಲತೆಗಳಿಂದ, ಕೀಟ ಪಕ್ಷಿಗಳಿಂದ ಉಪಚರಿಸಲ್ಪಟ್ಟಂತಹ ಆ ಪೃಥ್ವಿ ಆತ್ಮಜೆ ಚೇತರಿಸ್ಕೊಂಡಿದ್ದಾಳೆ. ಮುಂದೆ ನನಗೆ ಮಾರ್ಗ ಯಾವುದು ಅಂತ ಅರಸ್ತಾ ಇದ್ದಾಳೆ, ಚಿಂತಿಸ್ತಾ ಇದ್ದಾಳೆ. ನೋಡಿ,

ಚೇತರಿಸಿಕೊಂಡ ಸೀತಾಮಾತೆ ಮುಂದೆ ತನಗೆ ಯಾವುದು ದಿಕ್ಕು, ಯಾವುದು ದೆಸೆ, ಯಾವುದು ಗತಿ ಅಂತ ಚಿಂತಿಸ್ತಾ ಇದ್ದಾಳೆ. ಅತ್ತ ಇತ್ತ ನೋಡ್ತಾ ಇದ್ದಾಳೆ, ಎತ್ತ ಹೋಗಲಿ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಅವಳ ಅಂಗಾಂಗಗಳಾದರೂ ಶಿಥಿಲವಾಗಿದೆ, ಸೋತು ಸೊರಗಿವೆ, ಮೈಯೆಲ್ಲ ಧೂಳು ತುಂಬಿದೆ, ತನ್ನ ಆ ಮುಡಿ ಬಿಚ್ಚಿ ಬಿರಿ ಹುಯ್ದಿದೆ. ಅದೆಲ್ಲವೂ ಕೂಡ ಅವಳ ಒಂದು ಸಹಜವಾದಂತಹ ಸಾಲಂಕೃತೆಯಾಗಿ ಬಂದಿದ್ಲು. ಅವಳು ಮುನಿಪತ್ನಿಗಳನ್ನ ನೋಡ್ತೀನಿ ಅಂತ ಹೇಳಿ ಆಗ ಬಂದಂತಹ ಆ ಒಂದು ಆಘಾತದಿಂದ ಅವಳ ಆ ಪ್ರಾಕೃತಿಕವಾಗಿ ಅಥವಾ ತಾನು ಮಾಡಿಕೊಂಡಿದ್ದಂತಹ ಎಲ್ಲ ಅಲಂಕಾರವು ವಿಕೃತಿಯಾಗಿದೆ. ಇವಾಗ ಅದ್ಯಾವುದು ಅವಳ ಗಮನಕ್ಕೆ ಬರ್ತಿಲ್ಲ. ಆಗ ಯೋಚನೆ ಮಾಡ್ತಾಳೆ,

ಮಿಥಿಲೇಂದ್ರನಾದಂತಹ ಜನಕನ ಮಗಳು ನಾನು, ರಘುಕುಲ ವಂಶದ ಸೊಸೆ ನಾನು, ಕೊನೆಗೆ ನನಗಾದಂತಹ ಗತಿ ಯಾವುದು? ಈ ಕಟ್ಟಡವಿಯಲ್ಲಿ ವ್ಯಥಿಸುವಂತಾಯ್ತಲ್ಲ, ಅಳೋ ಅಂತಾಯ್ತಲ್ಲ, ಹಲುಬುವಂತಾಯ್ತಲ್ಲ ಅಂತ ಹೇಳಿ, ಇದು ವಿಧಿ ಅಲ್ಲದೆ ಬೇರೆ ಯಾವುದು ಅಂತ ಹೇಳಿ ಕಲ್ಲು ಮರಗಳು ಕೂಡ ಕರಗುವಂತೆ ಅವಳು ಅಳತಾ ಇದ್ದಾಳಂತೆ. ಮತ್ತೊಮ್ಮೆ ಅವಳು ತನ್ನ ಒಡಲನ್ನ, ದೇಹವನ್ನ ಕೊನೆಗಾಣಿಸಿಕೊಳ್ಳುವ ನಿರ್ಧಾರದ ಬಗ್ಗೆ ಇನ್ನೊಮ್ಮೆ ಯೋಚನೆ ಮಾಡ್ತಾ ಇದ್ದಾಳೆ ನೋಡಿ.

ಈ ಕ್ಷಣದಲ್ಲಿ ನನ್ನ ಎಲ್ಲ ಚಿಂತೆಗಳಿಗೆ ಒಂದು ನಿರಂತರವಾದಂತಹ ಪರಿಹಾರವಾಗಿ ತೋರದು ಆತ್ಮಹತ್ಯೆಯೇ ಅಥವಾ ಆತ್ಮಘಾತಕವೇ ಸರಿ ಎಂದು ಎಣಿಸಿದೆ ಆದರೂ ಕೂಡ, ಆದರೆ ನನಗೆ ಧರ್ಮಶಾಸ್ತ್ರದ ಒಂದು ಸಂಕೋಲೆ ನನ್ನನ್ನ ಸುತ್ತುವರಿದಿದೆ. ನನ್ನ ಗರ್ಭದಲ್ಲಿ ಭ್ರೂಣ ಇದೆ, ಆ ಭ್ರೂಣ ಹತ್ಯೆಯ ದೋಷ ನನಗೆ ಬರುತ್ತೆ. ಏನು ಮಾಡಲಿ, ಯಾರಿಗೆ ಇದನ್ನ ಹೇಳಲಿ, ಈ ಸಂಕಟಕ್ಕೆ ಎಂದು ಕೊನೆ, ಏನು ಪರಿಹಾರ ಎಂದೆಲ್ಲ ಯೋಚನೆ ಮಾಡುತ್ತಾ ಮುಂದೇನು ಅನ್ನೋ ಗತಿ ಕಾಣದೆ ಮೆಲ್ಲನೆ ಎದ್ದು ಅವಳು ಮುಂದೆ ನಡೀತಾ ಇದ್ದಾಳಂತೆ. ಏಣಾಕ್ಷಿ, ಮೃಗಾಕ್ಷಿ, ಜಿಂಕೆಯ ಹರಿಣಾಕ್ಷಿ ಅವಳು ಆ ಕಾಡಿನಲ್ಲಿ ಕಲ್ಲು ಮುಳ್ಳುಗಳಿಂದ ಕೂಡಿರುವಂತಹ ಆ ದಾರಿ ಅಲ್ಲಿ ಹೊರಟಿದ್ದಾಗ ಅವಳ ಮೃದು ಮಧುರವಾದಂತಹ ಪಲ್ಲವದಂತಹ ಆ ಕಾಲುಗಳಿಗೆ ಮುಳ್ಳು ಚುಚ್ಚಿ ಕಲ್ಲು ಒತ್ತಿ ಕಾಲಿನಿಂದ ರಕ್ತ ಬಸಿತಾ ಇದೆಯಂತೆ. ನವಶೋಣಿತ, ಆಗಷ್ಟೇ ಸುರಿದಂತಹ ರಕ್ತ ನೆಲದಲ್ಲಿ ಹೊನಲಿನಂತೆ ಹರಿತಾ ಇದೆಯಂತೆ. ಹೀಗೆ ಇಂತಹ ಒಂದು ಸ್ಥಿತಿಗೆ ಒಳಗಾದಂತಹ ಆ ಸೀತಾ ಮಾತೆಯ ಪರಿಸ್ಥಿತಿಯನ್ನ ಕಂಡು ಜೈಮಿನಿ ಋಷಿಗಳು ರಾಜನಾದಂತಹ ಜನಮೇಜಯನಿಗೆ ಹೇಳ್ತಾ ಇದ್ದಾರೆ, ಪೆಣ್ ಅರಸ ಕೇಳ್ ಪೆಣ್ ಒಡಲ್ ಪಿಡಿಯಬಹುದೇ, ಸರ್ವ ಜನರಿಗೆ ಆಗುವಂತಹ ಆ ಮನುಷ್ಯ ಭಾವಗಳನ್ನು ಎಬ್ಬಿಸುವಂತಹ ಕಥಾಭಾಗ ಅಂದ್ರೆ ಜೈಮಿನಿ ಭಾರತದಲ್ಲಿ ಈ ಸೀತಾ ಪರಿತ್ಯಾಗದ ಭಾಗವೇ. ಇದನ್ನ ಕೇಳಿ ಕಣ್ಣೀರು ಹಾಕದವರೇ ಇಲ್ಲ ಅಂತಹ ಒಂದು ವರ್ಣನೆಯನ್ನ ಕವಿ ಎಲ್ಲ ಕಾಲಕ್ಕೂ ಸಲ್ಲುವಂತಹ ಒಂದು ರೀತಿಯಲ್ಲಿ ಮಾಡಿದ್ದಾನೆ. ಇಲ್ಲಿ ಈಗ ಕಥೆ ಮತ್ತೊಂದು ತಿರುವನ್ನ ತಗೊಳ್ಳುತ್ತೆ, ವಾಲ್ಮೀಕಿ ಮುನಿಗಳ ಪ್ರವೇಶ ಆಗ್ತಾ ಇದೆ.

ಆಗ ವಾಲ್ಮೀಕಿ ಮುನಿವರ ತನ್ನ ಶಿಷ್ಯರುಗಳನ್ನೆಲ್ಲ ಕೂಡಿಕೊಂಡು ತಾನು ಮಾಡಬೇಕಾದಂತಹ ಯಾವುದೋ ಒಂದು ಯಜ್ಞಕ್ಕೆ ಯೂಪಸ್ತಂಭ ಯೂಪವನ್ನು ಅರಸುತ್ತಾ ಬರ್ತಾನಂತೆ ಆ ಬನಕ್ಕೆ. ಅದನ್ನು ಅರಸ್ಕೊಂಡು ಬಂದಾಗ ಅಲ್ಲಿ ಸೀತಾದೇವಿ ಸಣ್ಣದಾಗಿ ಗದ್ಗದ ಕಂಠದಿಂದ ಅಳುತ್ತಾ ಇರೋದನ್ನ ಕಾಣ್ತಾಳೆ. ಆ ಸೀತಾದೇವಿ ಹೇಗೆ ಮುನಿಯ ಕಣ್ಣಿಗೆ ಕಾಣಿಸಿದ್ಲು ಅಂತ ಹೇಳಿದ್ರೆ, ಆ ಗ್ರೀಷ್ಮ ಋತುವಿನ ಭೀಷಣ ತಾಪಕ್ಕೆ ಇಡೀ ಒಂದು ಕಾಡೆ ಬೆಂದು ಬಸವಳಿದು ಸೊಪ್ಪಾಗಿ ಹೋಗಿದೆಯೇನೋ ಅನ್ನೋ ರೀತಿಯಾಗಿ ಅವಳು ಕಾಂತಾರದ ದೇವತೆ ಅಥವಾ ಕಾಡಿನ ವನದೇವತೆಯಂತೆ ಕಾಣ್ತಾ ಇದ್ದಂತ ಸೀತೆ ಅಳತ

0: ಇವಳು ಯಾರಿರಬಹುದು, ಅವಳ ಬಳಿಗೆ ಹೋಗಿ ಅವಳು ಯಾರು ಅನ್ನೋದನ್ನ ನಾನೇ ವಿಚಾರಿಸ್ತೀನಿ ಅಂತ ತನ್ನ ಮನಸ್ಸಿನಲ್ಲಿ ನಿರ್ಧಾರವನ್ನ ಮಾಡಿಕೊಂಡು ವಾಲ್ಮೀಕಿ ಅವಳ ಬಳಿಗೆ ಬರ್ತಾರೆ. ಬಂದು, ತಾಯಿ ನೀನ್ ಯಾರಮ್ಮ, ನಿನ್ನ ಎಲ್ಲೋ ಕಂಡ ಹಾಗಿದೆಯಲ್ಲ, ಈ ದಟ್ಟಡವಿಗೆ ಘೋರ ತರವಾದಂತಹ ಈ ಕಾಡಿಗೆ ನೀನೊಬ್ಬಳೇ ಯಾಕೆ ಬಂದಿದಿ? ಅಯ್ಯೋ, ಅಂತಹ ಪರಿಸ್ಥಿತಿ ನಿನಗ್ ಬಂದದ್ದಾದ್ರೂ ಹೇಗೆ? ಏನು ಅಂಜಬೇಡ, ಹೇಳಮ್ಮ, ಯಾತಕ್ಕೆ, ಏನಾಯ್ತು? ನಾನು ವಾಲ್ಮೀಕಿ. ಇಷ್ಟು ಅತಿಯಾದ ಶೋಕಾರ್ತರಾಗಿರುವಂತಹವರನ್ನ ಕಂಡು ಪರಿಹಾರವನ್ನ ಸೂಚಿಸದೆ ಹಾಗೆಯೇ ಹೋಗುವವನಲ್ಲ ನಾನು. ನಿನ್ನ ಸ್ಥಿತಿ ಏನು, ಯಾಕೆ ಹೀಗಿದ್ದೀಯಾ, ನೀನು ಹೇಳು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಆ ವಿಚಾರಿಸಿದಂತೆಯೇ ಸೀತೆಯ ಮನಸ್ಥಿತಿ ಹೇಗಾಯ್ತು ನೋಡಿ.
1: ಹರುಷ ಮೊತ್ತ

ವಾಲ್ಮೀಕಿಯನ್ನ ಕಂಡೊಡನೆಯೇ ಸೀತೆಗೆ ಹರುಷ ಒತ್ತಿ ಬಂತಂತೆ, ಶೋಕ ಇಮ್ಮಡಿಯಾಯ್ತಂತೆ, ಲಜ್ಜೆಯ ಭಾವವೂ ಬೆರೆಸಿ ಅವಳಿಯ ಕಂಠ ಗದ್ಗದವಾಯ್ತು. ಹೇಳ್ತಾಳೆ, ನಾನು ಅಪರಾಧಿ ಅಲ್ಲ, ಲೋಕಾಪವಾದಕ್ಕೆ ಅಂಜಿ ನನ್ನನ್ನ ತರಣಿಕುಲ ಸಂಭವನಾದಂತಹ ರಾಮ ಬಿಟ್ಟು ಈ ಕಾಡಿಗೆ ಕಳಿಸಿಬಿಟ್ಟ, ಅವನ ಆಜ್ಞೆಗೆ ನಡ್ಕೊಂಡು ಲಕ್ಷ್ಮಣ ನನ್ನನ್ನ ಇಲ್ಲಿ ಬಿಟ್ಟು ಹೊರಟೋದ, ನಾನು ಬದುಕಲೇಬೇಕಾಗಿದೆ, ಯಾಕೆ ಅಂದ್ರೆ ನನ್ನ ಒಡದಲ್ಲಿ ಗರ್ಭ ಬೆಳೀತಾ ಇದೆ, ನಾನು ಏನು ಮಾಡಲಿ ಅಂತ ಹೇಳಿ ತನ್ನ ಸ್ಥಿತಿಯನ್ನ ವಿವರಣೆ ಮಾಡಿ ಆ ಮುನಿಯ ಕಾಲುಗಳಿಗೆ ಅವಳು ನಮಸ್ಕಾರ ಮಾಡ್ತಾಳಂತೆ. ಇದು ಕರುಣರಸದ ಉತ್ಕೃಷ್ಟವಾದ ಉದಾಹರಣೆಯಾಗಿ ನಿಲ್ಲೋದಿಕ್ಕೆ ಆ ಸೀತಾಮಾತೆಯ ಭಾವ ಜನಸಾಮಾನ್ಯರ ಭಾವವಾಗಿದ್ದು ಕೂಡ ಒಂದು ಕಾರಣ. ಹಾಗಾಗಿ ಅವಳು ಹೇಳ್ತಾ ಇದ್ದಾಳೆ, ಗರ್ಭ ನನ್ನಲ್ಲಿರೋದ್ರಿಂದ ನಾನು ನನ್ನನ್ನು ನಾನು ಕೊಂದುಕೊಳ್ಳಕ್ಕಾಗೋದಿಲ್ಲ. ಇಷ್ಟನ್ನು ಒಂದೇ ಏಟಿನಲ್ಲಿ ಹೇಳಿ ಕೊನೆಗೆ ನೀವೇ ನನಗೆ ಶರಣಾಗತಿ ಅನ್ನೋ ಭಾವವನ್ನು ಕೂಡ ವ್ಯಕ್ತಪಡಿಸ್ತಾ ಆ ಮುನಿಪನ ಪದದೊಳಗೆ ಅವಳು ತನ್ನ ಒಡಲನ್ನು ಇಡ್ತಾ ಇದ್ದಾಳೆ. ವಾಲ್ಮೀಕಿ ಕೊಡೋ ಅಂಥ ಭರವಸೆ ಅದ್ಭುತವಾದದ್ದು. ಮುಂದಿನ ಶಕ್ತಿ

ದೇವಿ ಬಿಡು ಶೋಕಮ್ಮ, ನಿನ್ನ ಶೋಕ ಇವತ್ತಿಗೆ ಮುಗಿಯಿತು. ನೀನು ಬಿಡಮ್ಮ, ಶೋಕವನ್ನ ಬಿಡು, ದುಃಖವನ್ನ ಬಿಡು. ಯಾತಕ್ಕೆ ದುಃಖವನ್ನ ಬಿಡಬೇಕು? ಪುತ್ರ ಯೋಗಮಂ ಪಡವೆ, ನಿನಗೆ ಮುಂದೆ ಇಬ್ರು, ಒಬ್ಬರಲ್ಲ ಇಬ್ರು ಹುಟ್ಟತಾ ಇದ್ದಾರೆ. ಇನ್ನು ಸಂದೇಹ ಸ್ವಲ್ಪ ಕೂಡ ನಿನಗೆ ಯಾವ ಅನುಮಾನವೂ ಬೇಡ. ಅನುಮಾನ ಯಾತಕ್ಕೆ? ಇಷ್ಟು ದಿನ ಅವಳು ಅನುಮಾನ, ಅವಳಿಗೆ ಯಾವ ರೀತಿಯ ಆಘಾತ ಬಂದಿದೆಯೋ ಅದೆಲ್ಲ ನಂಬಿದವರಿಂದಲೇ ಬಂದದ್ದು. ರಾವಣ ಸನ್ಯಾಸಿಯಾಗಿ ಬಂದಾಗ, ಭಿಕ್ಷಾ ಕೊಡಕ್ಕೆ ಹೋದಾಗ ಅವಳು ಅವನ ಸನ್ಯಾಸಿಯೇ ಅಂತ ನಂಬಿದ್ಲು. ನಂಬಿದ ಅವನಿಂದ ಇವಳಿಗೆ ಸೀತೆಗೆ ಆಘಾತ ಬಂದಿತ್ತು. ಈಗ ರಾಮನನ್ನ ನಂಬಿದ್ಲು. ಯಾವುದೇ ಕಾರಣಕ್ಕೂ ರಾಮ ನನ್ನ ಕೈ ಬಿಡಲ್ಲ ಅಂತ ಹೇಳಿ ರಾಮನಿಂದ ಈ ಆಘಾತ ಬಂತು. ಹಾಗಾಗಿ ಈಗ ವಾಲ್ಮೀಕಿಯಾಗಿ ಬಂದಿದ್ದಾನೆ. ವಾಲ್ಮೀಕಿಯ ಪರಿಚಯ ಇವಳಿಗೆ ಇತ್ತೋ ಇಲ್ಲವೋ, ನೆನಪಿಗೆ ಬಂತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಇವನು ವಾಲ್ಮೀಕಿಯೇ ಹೌದಾದರೂ ಕೂಡ ಇವನನ್ನು ನಂಬಿದಾಗ ನನಗೆ ಇನ್ಯಾವ ಆಘಾತ ಬರಬಹುದೋ ಅನ್ನೋ ಅಂತಹ ಸ್ವಲ್ಪ ಅನುಮಾನ ಕೂಡ ನಿನಗೆ ಬೇಡಮ್ಮ. ಅದಕ್ಕೆ ಅವನು ಕೊಡುವ ಭರವಸೆ, ಜನಕಂಗೆ ನಾವನ್ಯರಲ್ಲ, ನಿಮ್ಮ ತಂದೆ ಜನಕ ಇದ್ದಾನಲ್ಲ ಅವನಿಗೂ ನಮಗೂ ತುಂಬಾ ಕೇವಲ, ತುಂಬಾ ಹತ್ತಿರದ ಒಂದು ಸಂಬಂಧ, ನಾವು ಬೇರೆಯವರಲ್ಲ. ಹಾಗಾಗಿ ನೀನು ಯಾವ ಒಂದು ಸಂದೇಹವನ್ನು ಭಯವನ್ನು ಇಟ್ಟುಕೊಳ್ಳದೆ ನಮ್ಮ ಆಶ್ರಮಕ್ಕೆ ಬಂದು ನೀನು ಸುಖದಲ್ಲೇ ಇರು. ಹಾಗಿದ್ದೀಯಾದ್ರೆ ನೀನು ಬಸುರಿ ಗರ್ಭಿಣಿ, ನಿನ್ನ ಯಾವ್ಯಾವ ಬಯಕೆಗಳಿದೆಯೋ ಅದೆಲ್ಲವನ್ನೂ ತೀರಿಸಿ ನಾನು ನಿನ್ನನ್ನು ಪ್ರೀತಿಯಾಗಿ ನೋಡ್ಕೊಂಡಿರ್ತೀನಮ್ಮ, ಅಂಜಬೇಡ ಅಂತ ಹೇಳಿ ಅವಳನ್ನು ಸಂತೈಸಿ ರಾವಣಾರಿಯ ರಾಣಿಯಂ. ಇಲ್ಲಿ ರಾವಣಾರಿ, ರಾಮ ಅನ್ಬೋದಿತ್ತು, ರಾಘವ ಅನ್ಬೋದಿತ್ತು, ಯಾವ ಒಂದು ಛಂದಸ್ಸಿಗೆ ಯಾವ ಲೋಪವೂ ಬರ್ತಾ ಇರಲಿಲ್ಲ. ಆದರೆ ಇಲ್ಲಿ ಪದದ ಬಳಕೆ ಇದೆಯಲ್ಲ, ಆ ರಾವಣನನ್ನ ಕೊಂದ ರಾಮನ ರಾಣಿ ಇವಳು. ಯಾವ ಉದ್ದೇಶಕ್ಕೆ ರಾವಣನನ್ನ ಕೊಂದ ರಾಮ, ಆ ಉದ್ದೇಶವನ್ನೇ ಮರೆತು ಈಗ ಇವಳನ್ನ ಹೀಗೆ ಅನಾಥೆಯನ್ನಾಗಿ ಮಾಡಿದ್ದಾನಲ್ಲ ಅನ್ನೋ ಅಂತಹ ವ್ಯಂಗ್ಯವನ್ನ ಕವಿ ಇಲ್ಲಿ ಇಟ್ಟಿದ್ದಾನೆ. ಇದು ವಾಲ್ಮೀಕಿಯ ಮನಸ್ಸೂ ಹೌದು, ಅವಳನ್ನ ತನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾನೆ. ಹಾಗೆ ಕರ್ಕೊಂಡು ಬಂದಾಗ ಅವಳಿಗೆ ಮಾಡಿಕೊಟ್ಟಂತ ವ್ಯವಸ್ಥೆಯಾದರೂ ಹೇಗಿತ್ತು ನೋಡಿ.

ಅವಳಿಗಾಗಿ ವಾಲ್ಮೀಕಿ ಚಿತ್ರಮಯವಾದಂತಹ ಒಂದು ಸುಂದರವಾದ ಪರ್ಣಶಾಲೆಯನ್ನ ಮಾಡಿಕೊಡ್ತಾನೆ. ಅಲ್ಲಿ ಋಷಿ ಪತ್ನಿಯರೆಲ್ಲ ಇವಳ ಜೊತೆಗೆ ಮಿತ್ರತ್ವವನ್ನ ಸ್ನೇಹವನ್ನ ತೋರಿಸ್ತಾರೆ. ಯಾರು ಕೂಡ ಯಾವ ಪ್ರಶ್ನೆಯನ್ನು ಕೇಳಲ್ಲ. ನೀನು ಯಾಕೆ ಬಂದೆ, ನಿನ್ನ ಗಂಡ ಯಾಕೆ ಬಿಟ್ಟ, ಆ ರೀತಿಯಾದಂತ ಯಾವ ಚುಚ್ಚು ಮಾತು ಇಲ್ಲ. ಅಲ್ಲಿ ಎಲ್ಲರೂ ಅವಳ ಜೊತೆ ಸಮಸ್ನೇಹ ಭಾವದಿಂದ ಇರ್ತಾರೆ. ಆ ವಾಲ್ಮೀಕಿ ಮುನಿಯ ಆರೈಕೆಯಲ್ಲಿ ಸೀತೆ ತನ್ನ ಪುತ್ರೋದಯದ ಕಾಲವನ್ನ, ತನ್ನ ಪ್ರಸವದ ಒಂದು ಸಮಯವನ್ನ ನಿರೀಕ್ಷಿಸ್ತಾ ಸಂತೋಷದಿಂದ ಕಾಲ ಕಳೀತಾ ಇರ್ತಾಳೆ. ಒಂದು ಕ್ಷಣ ಇಲ್ಲಿಯವರೆಗಿನ ಘಟನಾವಳಿಗಳು ಶ್ರೋತೃಗಳಿಗೆ ಒಂದು ರೀತಿಯಾಗಿ ಉಸಿರನ್ನ ಬಿಗಿ ಹಿಡಿದು ಕೂತಿರುವಂತಹ ಸಂದರ್ಭ ಆಗಿತ್ತು. ಈಗ ಭೂಮಿ ಜಾತೆಗೆ ಇಂತಹ ಒಂದು ಸುಂದರವಾದಂತಹ ಆಶ್ರಯ ಸಿಕ್ಕಿದ್ದು ಕೇಳಿ ಬಿಗಿ ಹಿಡಿದ ಉಸಿರು ಹೊರಕ್ಕೆ ಬಂದಿದೆ.

ಅದನ್ನ ಕವಿ ಕೂಡ ಹೇಳ್ತಾ ಇದ್ದಾನೆ. ದೃಢವಾದಂತಹ ಪತಿವ್ರತೆಯರಿಗೆ, ನಿರಪರಾಧಿಗಳಿಗೆ, ನಿರ್ಮಲ ಚರಿತ್ರರಿಗೆ ಏನೇ ಕಷ್ಟಗಳು ಬರಬಹುದು, ವಿಪರೀತವಾದಂತಹ ಒಂದು ಪರಿಣಾಮ, ವಿಪರೀತವಾದಂತಹ ಒಂದು ಅಂತ್ಯ ಮಾತ್ರ ಕಾಣೋದಿಲ್ಲ, ಅದು ಆಗತ್ಯೇ ಭೂಮಿಯಲ್ಲಿ ಅನ್ನೋದನ್ನ ಅವನು ಇಲ್ಲಿ ಹೇಳ್ತಾ ಇದ್ದಾನೆ ಕವಿ. ಹಾಗೆ ಇರುವಂತಹ ಆಶ್ರಮದಲ್ಲಿ ಸಾತ್ವಿಕ ಭಾವದಿಂದ ಕೂಡಿರುವಂತಹ ವಾತಾವರಣ ಅಲ್ಲಿ ಹೇಗಿತ್ತು, ಮುಂದಿನ ಒಂದು ಷಟ್ಪದಿಯನ್ನು

ಆಶ್ರಮದ ವಾತಾವರಣ ಅಲ್ಲಿ ಎಲ್ಲ ಮೃಗ ಪಕ್ಷಿಗಳೆಲ್ಲ ಒಟ್ಟಾಗಿ ಬಾಳ್ತಾ ಇದೆ. ಜಿಂಕೆಯ ಮರಿಯೂ ಇದೆ, ಸಿಂಹದ ಮರಿಯೂ ಇದೆ, ಹಾವು ಇದೆ, ನವಿಲೂ ಇದೆ, ಮೊಲವೂ ಇದೆ, ನರಿಯೂ ಇದೆ. ಹೀಗೆ ಎಲ್ಲ ರೀತಿಯಾದಂತಹ ಪಕ್ಷಿ ಸಂಕುಲ ಅಲ್ಲಿ ವಾಸ ಮಾಡ್ತಾ ಇದೆ. ಅವು ತಮ್ಮ ಜಾತಿ ವೈರಗಳನ್ನ ಅಲ್ಲಿ ತ್ಯಜಿಸಿ ಆಶ್ರಮದಲ್ಲಿ ವಾಸ ಮಾಡ್ತಾ ಇದೆ. ಋತುಭೇದ ಇಲ್ಲ, ಎಲ್ಲ ಲತಾದ್ರುಮಗಳಲ್ಲಿ ಬಳ್ಳಿ ವೃಕ್ಷಗಳಲ್ಲಿ ಯಾವಾಗಲೂ ಒಂದೇ ರೀತಿಯಾದಂತಹ ಹಸಿರು, ಒಂದೇ ರೀತಿಯಾದಂತಹ ಫಲಭರಿತವಾದಂತಹ ಸ್ಥಿತಿ ಇದೆ. ಅಲ್ಲಿ ಪೂಗೊಳಗಳಿದೆ, ಶೀತೋಷ್ಣವಾದಂತಹ ಒಂದು ವಾತಾವರಣ ಅಲ್ಲಿ ಕಾಣ್ತಾ ಇದೆ. ಸುಸ್ಥಳವಾಗಿದೆ, ಪ್ರೀತಿ ರಹಿತವಾದಂತಹ ಒಂದು ಜಾಗವೂ ಅಲ್ಲಿ ಇಲ್ಲ. ಎಲ್ಲೆಡೆಯೂ ಪ್ರೀತಿಯೇ ಚೈತನ್ಯದ ಸೆಲೆಯಾಗಿ ಅಲ್ಲಿ ಹರಿತಾ ಇದೆ. ಇಂತಹ ಒಂದು ತಪೋವನದಲ್ಲಿ ಋಷಿ ವಧುಗಳ ಜೊತೆ ವೈದೇಹಿ ಸುಕ್ಷೇಮದಿಂದ ಪದುಳದವಳು ಇದ್ದಳು. ಪದುಳ ಅಂದರೆ ತುಂಬ ಕ್ಷೇಮವಾಗಿ ಇರುವಂಥದ್ದು. ಅಂಥ ಜಾಗದಲ್ಲಿ ಅವಳು ವಾಸ ಮಾಡ್ತಾ ಇರ್ತಾಳೆ ಅಂತ ಹೇಳ್ತಾರೆ. ನೋಡಿ, ವಾತಾವರಣವನ್ನು ವರ್ಣನೆ ಮಾಡುವಾಗ ಕವಿ ಬಳಸಿಕೊಳ್ಳುವಂತಹ ರೀತಿಯಾದರೂ ಹೇಗೆ ಸಂದರ್ಭಕ್ಕೆ ಅನುಗುಣವಾಗಿ ಭಾವಕ್ಕೆ ಅನುಗುಣವಾಗಿ ಅವನು ಆ ಪ್ರಕೃತಿಯ ಪರಿಕರಗಳನ್ನು ಬಳಸ್ಕೊಳ್ತಾನೆ. ಇದೇ ಹಿಂದಿನ ಇದರಲ್ಲಿ ಇರಳಂತೆ, ಹಗಲಂತೆ, ಮಖದಂತೆ, ದಿವದಂತೆ ಅದನ್ನು ಬಳಸ್ಕೊಂಡಾಗ ಅಲ್ಲಿಯ ವರ್ಣನೆ ಇದೇ ವರ್ಣನೆಗಳೇ ಇದ್ವು, ಇದೇ ಪ್ರಾಣಿ ಪಕ್ಷಿಗಳೇ ಅಲ್ಲೂ ಇದ್ದದ್ದು. ಆದರೆ ಅವನು ಅದನ್ನು ಬಳಸಿಕೊಂಡಂತಹ ರೀತಿ, ವರ್ಣನೆ ಮಾಡಿದಂತಹ ರೀತಿ ಅವಳ ಪರಿಸ್ಥಿತಿಗೆ ಅನುಗುಣವಾಗಿತ್ತು. ತುಂಬ ಭೀಷಣವಾಗಿತ್ತು, ಭೀಕರವಾಗಿತ್ತು. ಇಲ್ಲಿ ಈಗ ಸೀತೆಗೆ ಎಂತಹುದೇ ಆಘಾತ ತಟ್ಟಿದ್ರೂ ಸಹ ಈಗ ಅವಳ ಮನಸ್ಸು ಒಂದು ನೆಲೆಗೆ ಬಂದಿದೆ, ಒಂದು ಒಳ್ಳೆಯ ಆಶ್ರಯಕ್ಕೆ ಅವಳು ಸೇರಿದ್ದಾಳೆ. ಆಗಿದ್ದಾಗೋಯ್ತು, ಮುಂದಾದರೂ ಒಳ್ಳೆಯದಾಗುತ್ತೆ ಅನ್ನುವಂತಹ ಒಂದು ಭರವಸೆ ಅವಳಿಗೆ ಸಿಕ್ಕಿದೆ. ಹಾಗಾಗಿ ಅವಳ ಮನಸ್ಸಿನ ಭಾವವನ್ನು ಕೂಡ ಈ ವರ್ಣನೆ ಪ್ರತಿಬಿಂಬಿಸ್ತಾ ಇದೆ. ಅಲ್ಲಿ ಸಾತ್ವಿಕ ಭಾವ ಇದೆ, ಇವಳ ಮನಸ್ಸು ಕೂಡ ಸಾತ್ವಿಕವಾದಂತಹ ಒಂದು ಶಾಂತವಾಗಿ ಕಾಣ್ತಾ ಇದೆ. ಇದೆಲ್ಲವನ್ನು ಕೂಡ ಇಲ್ಲಿ ಅಭಿವ್ಯಂಜನೆ ಮಾಡ್ತಾ ಕವಿ ಈ ಪದ್ಯವನ್ನು ಬರೆದಿದ್ದಾನೆ. ಅಲ್ಲಿರೋ ಅಂತಹ ಆ ಮುನಿವಟುಗಳು ಕೂಡ ಇವಳ ಜೊತೆ ಸೋದರ ಭಾವದಿಂದ, ಪುತ್ರ ಭಾವದಿಂದ ನಡ್ಕೊಳ್ತಾ ಇದ್ದಾರೆ. ಅದನ್ನು ವರ್ಣನೆಯನ್ನು ನೋಡೋಣ ನಾವು.

ಮುನಿಕುಮಾರರೆಲ್ಲ ಸೀತೆಯನ್ನ ಮತ್ತೆ ಮತ್ತೆ ಬಂದು ಉಪಚಾರ ಮಾಡ್ತಾ ಇರ್ತಾರೆ. ಋಷಿ ವಧುಗಳೆಲ್ಲ ಕೂಡ ಆಶ್ರಮದಲ್ಲಿ ಬೆಳೆದಂತ ಇನಿದಾದ ಹಣ್ಣು ಹಂಪಲೆಗಳನ್ನ

0: ಮಾಡಿದಂತ ಪುರೋಡಾಶವೇ ಮೊದಲಾದಂತಹ ವಸ್ತುಗಳನ್ನೆಲ್ಲ ಇವಳಿಗೆ ಕೊಟ್ಟು ಉಪಚಾರ ಮಾಡ್ತಾ ಇರ್ತಾರೆ. ವಾಲ್ಮೀಕಿ ಕೂಡ ಋಷಿಯಾಗಿದ್ದಂಥವನು, ಆದರೂ ಸಹ ಅವನು ಕೂಡ ಎಲ್ಲವನ್ನು ಇವಳ ಬಯಕೆಗಳನ್ನೆಲ್ಲ ಕೂಡ ಸಲ್ಲಿಸ್ತಾ ಇರ್ತಾನೆ. ಹಾಗೆ ಇರಬೇಕಾದ್ರೆ ಅವಳು ದಿನ ದಿನವೂ ರಾಘವೇಂದ್ರರ ಚರಣ ಕಮಲಗಳನ್ನು ನೆನೆಸ್ಕೊಳ್ತಾ ಇರ್ತಾಳೆ, ತನ್ನ ಪತಿಯನ್ನು ನೆನೆಸ್ಕೊಳ್ತಾ ಇರ್ತಾಳೆ. ಆದರೆ ಆ ರಾಜ ವೈಭವವನ್ನು ಮರೆದಿರ್ತಾಳೆ. ರಾಜ ವೈಭವ ಯಾಕೆ ಮರೆದಿರ್ತಾಳೆ? ರಾಜ ವೈಭವಕ್ಕೆ ರಾಜ್ಯದ ಆಚಾರ ವಿಚಾರಗಳಿಗೆ ನೀತಿ ನಿಯಮಗಳು ಹೆಚ್ಚು, ಶಿಷ್ಟಾಚಾರ ಹೆಚ್ಚು, ಅಲ್ಲಿ ಸಹಜತೆ ಕಡಿಮೆ. ಯಾರು ಏನಂತಾರೆ ಅದೆಲ್ಲವನ್ನೂ ನೀತಿಯ ನ್ಯಾಯದ ಕಾನೂನಿನ ತಕ್ಕಡಿಯಲ್ಲಿ ಇಟ್ಟೇ ಬದುಕಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಇಲ್ಲಿ ಆಶ್ರಮ ವಾಸಿಗಳಿಗೆ ಅವರು ಪ್ರಕೃತಿಯ ಮಡಿಲಲ್ಲಿ ಇರೋದ್ರಿಂದ ಶಿಷ್ಟಾಚಾರಗಳು ಕಡಿಮೆ, ಸಹಜತೆ ಜಾಸ್ತಿ, ಪ್ರಕೃತಿಗೆ ಹತ್ತಿರವಾಗಿರೋದ್ರಿಂದ. ಹಾಗಾಗಿ ಇವಳು ರಾಜ ವಿಭವಶ್ರೀಯನ್ನ ಮರೆತು ಬಿಟ್ಲಂತೆ. ಇದೆಲ್ಲಕ್ಕೂ ಕಾರಣವಾದಂತಹ ದೃಢ ಪತಿವ್ರತೆ ಅಂತಾನೆ ಹೇಳ್ತಾನಲ್ಲ ಕವಿ. ಹಾಗಾಗಿ ತನ್ನ ಪತಿಯ ಚರಣ ಕಮಲವನ್ನ ದಿನವೂ ಧ್ಯಾನಿಸ್ತಾ ಇರ್ತಾಳೆ. ಹಾಗೆ ತುಂಬಾ ಸಂತೋಷವಾಗಿ ಅವಳು ಅಲ್ಲಿ ಕಾಲ ಕಳೀತಾ ಇರ್ತಾಳೆ. ಹಾಗೆ ಕಾಲ ಕಳೀತಿರುವಂತಹ ಅವನಜಿಯ ಗರ್ಭಕ್ಕೆ ತುಂಬಿದುದು ನವಮಾಸ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 19ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ, ವಿದ್ಯುತ್ ವ್ಯತ್ಯಯದಲ್ಲಿ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ತಜ್ಞರು ಮತ್ತು ಅಧಿಕಾರಿಗಳ ತಾಂತ್ರಿಕ ಸಮಿತಿಯ ವರದಿ ಶಿಫಾರಸಿನ ಅನ್ವಯ ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಂಗಲ್ ಸಫಾರಿ ಪುನರಾರಂಭಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ತಾಂತ್ರಿಕ ಸಮಿತಿಯ ವರದಿಯನ್ನು ಅಂಗೀಕರಿಸಲಾಗಿದ್ದು, ವೈಜ್ಞಾನಿಕ ಮೌಲ್ಯಮಾಪನದ ಬಳಿಕ ಪರಿಣಾಮಕಾರಿ ಸಾಗಣೆ ಸಾಮರ್ಥ್ಯದ ಆಧಾರದ ಮೇಲೆ ಜಂಗಲ್ ಸಫಾರಿಗೆ ಹಸಿರು ನಿಶಾನೆ ನೀಡಲಾಗಿದೆ. ಪರಿಸರ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸುವ ಜೊತೆಗೆ ಪರಿಸರ ಪ್ರವಾಸೋದ್ಯಮವು ವನ್ಯಜೀವಿ ಸಂರಕ್ಷಣೆ, ಸ್ಥಳೀಯರ ಜೀವನೋಪಾಯ ಮತ್ತು ಪ್ರವಾಸಿಗರ ಉತ್ತಮ ಅನುಭವಕ್ಕೆ ಪೂರಕವಾದ ಪರಿಸರ ಪ್ರವಾಸೋದ್ಯಮಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿಯ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಯಾವುದೇ ವ್ಯಕ್ತಿ ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ಅಥವಾ ವಿಡಿಯೋ ಪ್ರಸಾರ ಮಾಡುವ ಪ್ರಕರಣಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈ ಕುರಿತಂತೆ ಎಫ್ಐಆರ್ ದಾಖಲಿಸಲು ಹಾಗೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಲ್ಲಾ ಪೊಲೀಸ್ ಆಯುಕ್ತರು, ವಲಯ ಐಜಿಪಿಗಳು ಮತ್ತು ಪೊಲೀಸ್ ಅಧೀಕ್ಷಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಂತ್ರಸ್ತರು ವಿಡಿಯೋ ಅಥವಾ ಚಿತ್ರ ಸೆರೆಹಿಡಿಯಲು ಒಪ್ಪಿಗೆ ನೀಡಿದ್ದರೂ ಪ್ರಸಾರ ಮಾಡಲು ಒಪ್ಪಿಗೆ ಇರದೇ ಇದ್ದ ಪಕ್ಷದಲ್ಲಿ ಅದನ್ನು ಪ್ರಚಾರಪಡಿಸುವುದು ಸಂಜ್ಞೆಯ ಅಪರಾಧವಾಗಲಿದೆ. ಬ್ಲಾಕ್ಮೇಲ್ ವಿಡಿಯೋಗಳು ಮತ್ತು ದ್ವೇಷಪೂರಿತ ಅಶ್ಲೀಲ ವಿಡಿಯೋಗಳು ಎಂದು ಕರೆಯಲ್ಪಡುವ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಎಫ್ಐಆರ್ ದಾಖಲಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೊದಲ ಅಪರಾಧಕ್ಕೆ 1-3 ವರ್ಷ ಹಾಗೂ ಪುನರಾವರ್ತಿತ ಅಪರಾಧಕ್ಕೆ 3-7 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ನಿರ್ಧರಿಸಲಾಗಿದೆ. ಈ ಮೂಲಕ ಸಂವಿಧಾನಬದ್ದ ಖಾಸಗಿತನದ ಹಕ್ಕನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಸಂತ್ರಸ್ತರ ಪರ ಕಾನೂನುಬದ್ದ ಹಾಗೂ ಏಕರೂಪದ ಕ್ರಮವನ್ನು ಖಚಿತಪಡಿಸಲಿದೆ. ಬಿಡದಿಯ ಪ್ರಸ್ತಾವಿತ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ರೈತರೊಂದಿಗೆ ಮಾತುಕತೆ ನಡೆಸಲು ನಾಳೆ ಮುಖ್ಯಮಂತ್ರಿ ಆಗಮಿಸುವವರೆಗೆ ಕಾಯುವುದಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಅಭಿವೃದ್ದಿಗೆ ಅಡ್ಡಿಯಾಗಲು ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಭೂಸ್ವಾಧೀನಕ್ಕೆ ರೈತರ ಆಕ್ಷೇಪ ಇಲ್ಲದೇ ಇದ್ದರೆ ನನಗೂ ಯಾವುದೇ ಆಕ್ಷೇಪ ಇಲ್ಲವೆಂದು ಹೇಳಿದ್ದಾರೆ.

0: ಪರಿಸರ ಸಮಸ್ಯೆ ಬಗೆಹರಿಸಲು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಿರುವುದಾಗಿ ತಿಳಿಸಿದ್ದಾರೆ. ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದರೂ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾಕೆ ಮುಂದುವರಿಸುತ್ತಿದೆ ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಹೈವೋಲ್ಟೇಜ್ ಮತ್ತು ಎಕ್ಸ್ಟ್ರೀಂ ಹೈವೋಲ್ಟೇಜ್ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಯಲ್ಲಿ ಸಿಬ್ಬಂದಿ ವರ್ಗದ ಸುರಕ್ಷತೆಯನ್ನು ಹೆಚ್ಚಿಸುವ ಹಾಗೂ ನಿಖರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನದ ಮೂಲಕ 11,000 ಹೆಚ್ಚು ಟವರ್ಗಳನ್ನು ತಪಾಸಣೆ ನಡೆಸಿದೆ. 1.5 ಲಕ್ಷಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಲಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಡ್ರೋನ್ ತಪಾಸಣೆಯಿಂದಾಗಿ 85% ವಿದ್ಯುತ್ ವ್ಯತ್ಯಯ ಕಡಿತವಾಗಿದೆ. ಸಂಭಾವ್ಯ ಮತ್ತು ನಿರ್ಣಾಯಕ ಸಮಸ್ಯೆಗಳನ್ನು ವಿದ್ಯುತ್ ಕಡಿತಗೊಳ್ಳುವ ಮುನ್ನವೇ ಪತ್ತೆ ಹಚ್ಚಲಾಗಿದೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮೊಬೈಲ್ ಆಪ್ ಮೂಲಕವೇ ನೈಜ ಸಮಯದಲ್ಲಿ ಸಮಸ್ಯೆಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೂತನ ತಂತ್ರಜ್ಞಾನದ ಮೂಲಕ ರೈತರು, ಕೈಗಾರಿಕೆಗಳು ಮತ್ತು ಸಾರ್ವಜನಿಕರಿಗೆ ನಿರಂತರ ವಿದ್ಯುತ್ ಪೂರೈಕೆಯನ್ನು ಖಾತ್ರಿಪಡಿಸುವುದರ ಜೊತೆಗೆ ಲೈನ್ಮ್ಯಾನ್ಗಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಕೆಪಿಟಿಸಿಎಲ್ನ ವ್ಯವಸ್ಥಾಪಕ ನಿರ್ದೇಶಕ ಡಾ ವಿ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ತೆರಿಗೆ ಸಂಗ್ರಹ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಎಲ್ಕೆ ಅತೀಕ್, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಹಾಗೂ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ರಾಜ್ಯ ರಾಜಕೀಯ ಕುರಿತಂತೆ ಮಾತುಕತೆ ನಡೆಸಿದರು. ಶಾಸಕರಾದ ಪೊನ್ನಣ್ಣ, ರಾಘವೇಂದ್ರ ಹಿಟ್ನಾಳ್, ಅಪ್ಪಾಜಿ ನಾಡಗೌಡ ಹಾಗೂ ಯಶವಂತ ರಾಯಗೌಡ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ನಮ್ಮ ಮೆಟ್ರೋದ ನೇರಳೆ ಮಾರ್ಗದ ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ರೈಲಿನ ಬಾಗಿಲು ಮುಚ್ಚದಿರುವುದಕ್ಕೆ BMRCL ಸ್ಪಷ್ಟನೆ ನೀಡಿದೆ. ರೈಲಿನಲ್ಲಿ ಯಾವುದೇ ತಾಂತ್ರಿಕ ದೋಷವಿರಲಿಲ್ಲ ಎಂದು ತಿಳಿಸಿರುವ BMRCL ಪ್ರಾಥಮಿಕ ವರದಿಯಲ್ಲಿ ರೈಲಿನ ಬಾಗಿಲಿನ ಡೋರ್ ಗೈಡ್ವೇಯಲ್ಲಿ ಲೋಹದ ಸರ ಸಿಲುಕಿಕೊಂಡಿದ್ದರಿಂದ ರೈಲಿನ ಬಾಗಿಲುಗಳು ಸ್ವಯಂಚಾಲಿತವಾಗಿ ಮುಚ್ಚಲಿಲ್ಲ ಎಂದು ತಿಳಿಸಿದೆ. ಘಟನೆಯ ಬೆನ್ನಲ್ಲೇ BMRCL ಕಾರ್ಯಾಚರಣೆ ಮತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಸಮಗ್ರ ಪ್ರಾಥಮಿಕ ತನಿಖೆ ನಡೆಸಿದ್ದು ಘಟನೆಗೆ ಕಾರಣವಾದ ಹಿನ್ನೆಲೆಯನ್ನು ಬಹಿರಂಗಪಡಿಸಿದ್ದಾರೆ. ರಾಜ್ಯದೆಲ್ಲೆಡೆ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ತ್ಯಾಗ ಬಲಿದಾನದ ಸಂಕೇತವಾದ ಮೊಹರಂ ಹಬ್ಬವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ಹೊಸಕೋಟೆ, ದೇವನಹಳ್ಳಿ ಹಾಗೂ ನೆಲಮಂಗಲ ತಾಲೂಕುಗಳಲ್ಲಿ ಮುಸ್ಲಿಂ ಸಮುದಾಯದವರು ಶ್ರದ್ದಾಭಕ್ತಿ ಸಡಗರದಿಂದ ಆಚರಿಸಿದರು. ದೊಡ್ಡಬಳ್ಳಾಪುರದ ಬಾಬಯ್ಯ ದೇವಾಲಯದಲ್ಲಿ ಕಳೆದ ರಾತ್ರಿ ಕೆಂಡ ಹಾರುವ ಆಚರಣೆ ನಡೆಯಿತು. ಜಿಲ್ಲೆಯ ಹೊಸಕೋಟೆ ಸೂಲಿಬೆಲೆಯಲ್ಲಿ ಬಾಬಯ್ಯನ ಜಾತ್ರಾ ಮಹೋತ್ಸವ ನಡೆಯಿತು. ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಬಿಂಬಿಸುವ ಮೊಹರಂ ಆಚರಣೆಯಲ್ಲಿ ಹಿಂದೂ ಸಮುದಾಯದವರು ಭಾಗವಹಿಸಿ 10 ದಿನಗಳ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದು ವಾಡಿಕೆ. ಕೋಲಾರ ಜಿಲ್ಲೆಯಲ್ಲಿಯೂ ಮೊಹರಂ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ದಾಭಕ್ತಿಯಿಂದ ಆಚರಿಸುತ್ತಿದ್ದಾರೆ. ಹಬ್ಬದ ಅಂಗವಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕೋಲಾರದ ಕ್ಲಾಕ್ ಟವರ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಬಳ್ಳಾರಿ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ನಾಳೆ ಅಂತಾರಾಷ್ಟೀಯ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಕೌಶಲ್ಯ ಅಭಿವೃದ್ಧಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು 400 ಜನ ಸೂಕ್ಷ್ಮ, ಮೈಕ್ರೋ ಉದ್ದಿಮೆದಾರರು, ಸಾವಯವ ಕೃಷಿಕರು ಭಾಗವಹಿಸಲಿದ್ದಾರೆ.

ಸಲ್ಲಿದ್ದಾರೆ. ರಾಷ್ಟೀಯ ಎಂಎಸ್ಎಂಇ ದಿನಾಚರಣೆ 2026 ಅಂಗವಾಗಿ ಗದಗ ಜಿಲ್ಲೆಯಲ್ಲಿ ಜಾಗೃತಿ ಅಭಿಯಾನಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಚಾಲನೆ ನೀಡಿದರು. ಎಂಎಸ್ಎಂಇ ಕ್ಷೇತ್ರವು ಉದ್ಯೋಗ ಸೃಷ್ಟಿ, ಉದ್ಯಮಶೀಲತೆ ಅಭಿವೃದ್ಧಿ ಹಾಗೂ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಾಳೆ ನಡೆಯುವ ಎಂಎಸ್ಎಂಇ ದಿನಾಚರಣೆಯಲ್ಲಿ ಉದ್ಯಮಿಗಳು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸುವಂತೆ ಅವರು ಕರೆ ನೀಡಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ರಾಯಚೂರು ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಪೋಷಕರು ಬಾಲಕಿಯ ಮದುವೆ ಮಾಡಲು ಮುಂದಾಗಿದ್ದ ಖಚಿತ ಮಾಹಿತಿಯೊಂದಿಗೆ ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಬಾಲ್ಯ ವಿವಾಹವನ್ನು ತಡೆದಿದ್ದಾರೆ. ಬಾಲಕಿಯನ್ನು ರಕ್ಷಣೆ ಮಾಡಿ ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ಸೇರಿಸಲಾಗಿದೆ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯಗಳ ವ್ಯಸನವು ಸಮಾಜಕ್ಕೆ ಹಾಗೂ ಯುವ ಸಮುದಾಯದ ಭವಿಷ್ಯಕ್ಕೆ ಗಂಭೀರ ಸವಾಲಾಗಿದ್ದು ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಬೇಕು ಎಂದು ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಹಾಗೂ ಕಾಲಜ್ಞಾನಿ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವದ ಅಂಗವಾಗಿ ನಾಳೆಯಿಂದ 3 ದಿನಗಳ ಕಾಲ ರಾಷ್ಟ್ರಮಟ್ಟದ ಸಂಗೀತೋತ್ಸವ ಹಾಗೂ ಗುರುಪೂಜಾ ಮಹೋತ್ಸವ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯ ಅಂಶಗಳು. ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ. ವಿದ್ಯುತ್ ವ್ಯತ್ಯಯದಲ್ಲಿ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಸಮಯ ಸರಿಯಾಗಿ 2:40:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
2: ಮನೆ ಒಳಗೆಲ್ಲ ಶಾಂತವಾಗಿದ್ರು ಕೂಡ ಸುದ್ದಿ ಹಬ್ಬಿಡ್ತು, ಗಾಂಧೀಜಿ ರುಸ್ತುಂಜಿ ಮನೆಯಲ್ಲಿದ್ದಾರೆ ಅಂತ. ಜನ ಸುತ್ತುವರೆದು ಬಿಟ್ರು ಮನೆ. ರಾತ್ರಿ ಆಗ್ತಾ ಇತ್ತು. ಗಾಂಧೀಜಿನ ನಮ್ಗೆ ಕೊಡಿ, ಗಾಂಧೀಜಿ ನಮ್ಗೆ ಒಪ್ಸ್ಬಿಡಿ ಅಂತ ಕೂಗ್ತಾ ಇದ್ರು. ಅದು ತಿಳ್ಕೊಂಡಂತ ಪೊಲೀಸ್ ಸೂಪರಿಂಟ್ ಅಲ್ಲಿ ಬಂದ್ರು. ಒಳ್ಳೆ ಮಾತುಗಳಿಂದ ಜನರನ್ನ ಗುಂಪನ್ನು ಹತೋಟಿಗೆ ತರೋಕೆ ಪ್ರಯತ್ನ ಮಾಡ್ತಾ ಇದ್ರು, ಆದ್ರೇನು ಅದಾಗ್ತಾ ಇರಲಿಲ್ಲ. ಅವರೊಂದು ಹೇಳಿ ಕಳಿಸಿದ್ರು, ನೋಡಿ ನಿಮ್ಮ ಮಿತ್ರರ ಮನೆ, ರುಸ್ತುಂಜಿ ಮನೆ ಇದು, ಅವ್ರ ಮನೆ ಆಸ್ತಿ ಉಳಿಬೇಕಾದ್ರೆ ಮತ್ತು ನಿಮ್ಮ ಹೆಂಡತಿ ಮಕ್ಕಳು ಪ್ರಾಣ ಉಳಿಸ್ಬೇಕಾದ್ರೆ ನಾನು ಹೇಳುವಂತೆ ನೀವು ವೇಷ ಮರೆಸ್ಕೊಂಡು ಹಿಂದಿನ ಬಾಗಿಲಿಂದ ಹೋಗ್ಬಿಡ್ಬೇಕು ನೀವು. ನೋಡಿ ಒಂದೇ ದಿವಸದಲ್ಲಿ ಎರಡು ಥರದ ಪ್ರತಿಕ್ರಿಯೆಗಳು. ಲಾಟನ್ ಬನ್ನಿ ಧೈರ್ಯವಾಗಿ ಹೊರಡಿ ಅಂದಾಗ ಅವ್ರ ಜೊತೆ ಹೊರಟುಬಿಟ್ರು ಗಾಂಧಿ. ಈಗ ಸುಪ್ರಿಂಟೆಂಡ್ ಬಂದು ವೇಷ ಬದಲಾಯಿಸ್ಕೊಂಡು ಹಿಂದಿನ ಬಾಗಿಲಿಂದ ಹೋಗಿದ್ದಂದು ಹಾಗೆ ಹೋಗಬೇಕಾಯ್ತು. ಅವ್ರು ಹೇಳ್ತಾರೆ ಜೀವನದಲ್ಲಿ ಯಾವ ಪರಿಸ್ಥಿತಿ ಹೇಗೆ ಬರ್ತದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಈ ನಡೆದು ಹೋದ ಸಂಗತಿಗಳು ಸರಿಯೇ ತಪ್ಪೆ ನಿರ್ಣಯ ಕೊಡೋಕೆ ಸಾಧ್ಯ ಇಲ್ಲ. ಆಯಾ ಪರಿಸ್ಥಿತಿಯಲ್ಲಿ ಹಾಗಾಯಿತು ಅನ್ನೋದು ಮಾತ್ರ ಸತ್ಯ. ತಪ್ಪಿಸ್ಕೊಂಡು ಹೋಗಬೇಕಲ್ಲ ಹೇಗಾದರೂ. ಏನು ಮಾಡಿದರು, ಭಾರತೀಯ ಪೊಲೀಸ್ನ ಒಂದು ಸಮವಸ್ತ್ರ ಧರಿಸಿದ್ರು, ತಲೆಗೆ ಟೋಪಿ ಬದಲು ಒಂದು ಹಿತ್ತಾಳಿ ತಟ್ಟೆ ಇಟ್ಕೊಂಡು ಮದ್ರಾಸ್ನವನಂತೆ ಮುಂಡಾಸಿನ ಬಿಗಿದ್ರು, ವಸ್ತ್ರದ ಸುತ್ತಿಟ್ಕೊಂಡ್ರು. ಇಬ್ಬರು ಪೊಲೀಸ್ ಗೂಢಚಾರ್ಯರ ಜೊತೆಗಿದ್ದರಂತೆ, ಒಬ್ಬ ಭಾರತೀಯ ವರ್ತಕನಂತೆ ವೇಷ ಹಾಕ್ಕೊಂಡಿದ್ದ, ಇನ್ನೊಬ್ಬ ಏನೋ ಬೇರೆ ವೇಷ ಹಾಕ್ಕೊಂಡಿದ್ದ. ಇವರೆಲ್ಲ ಒಂದು ಸಣ್ಣ ಓಣಿ ದಾಟಿ ಮಗ್ಗಲ ಅಂಗಡಿಯೊಳಗೆ ಹೋದರು. ಅಲ್ಲೊಂದು ಗೋಡೌನ್ ಇತ್ತು. ಅದು ಗೋಣಿ ಚೀಲಗಳ ಮಧ್ಯೆ ಆ ದೊಂಬಿಕಾರರ ಮಧ್ಯೆ ತೂರ್ಕೊಂಡು ರಸ್ತೆ ಕೊನೆಯಲ್ಲಿ ಇವ್ರಿಗೋಗಿ ನಿಂತಂಥ ಗಾಡಿ ತಲುಪಿದ್ರು. ಗಾಡಿಯಲ್ಲಿ ಕುಳಿತು ಅಲೆಕ್ಸಾಂಡರ್ ಮೊದಲೇ ರಕ್ಷಣೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಆ ಪೊಲೀಸ್ ಸ್ಟೇಷನ್ಗೆ ಹೋದರು. ಹಿಂಗೆ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲೆಕ್ಸಾಂಡ್ರು ಹೊರ ಗುಂಪಿನ ನಿಭಾಯಿಸ್ತಿದ್ರಲ್ಲ, ಹೇಳೋರಂತೆ, ಹೇಳಿ ಹೇಳಿ ಗಾಂಧಿ ನೇಣು ಹಾಕ್ಬಿಡೋಣ, ಅಲ್ಲಿ ಹುಣಸೆ ಮರ ಇದೆಯಲ್ಲ ಅದಕ್ಕೆ ನೇಣು ಹಾಕೋಣ ಅಂತ ತಮಾಷೆ ಮಾಡ್ತಿದ್ರಂತೆ. ಇವರು ಪೊಲೀಸ್ ಸ್ಟೇಷನ್ ಮುಟ್ಟಿದ್ದಾರೆ ಅಂತ ಸಂಗತಿ ತಿಳಿದ ತಕ್ಷಣ ಹೇಳಿದ್ರಂತೆ, ನೋಡಿ ನೀವು ಕಾಯ್ತಿದ್ದಿರಲ್ಲ ಶಿಕಾರಿ, ಶಿಕಾರಿ ತಪ್ಪಿಸ್ಕೊಂಡು ಹೋಗಿದೆ, ಈಗ ಮಗ್ಗಲ ಅಂಗಡಿ ಮೂಲಕ ಹೋಗ್ಬಿಟ್ಟಿದೆ, ನೀವು ಮನೆಗೆ ಹೋಗಿ ಅಂತ ನಕ್ಬಿಟ್ರಂತೆ. ಏ ಒಳಗಿದ್ದಾರೆ ಅಂತ ಕೆಲವರು ಅಂದ್ರಂತೆ. ನೀವು ಬನ್ನಿ, ಒಂದಿಬ್ಬರು ಕಳಿಸ್ಕೊಡಿ, ಒಳಗಡೆ ಮನೆ ತೋರಿಸ್ತೀನಿ. ಗಾಂಧಿ ಒಳಗಡೆ ಇದ್ದಾರೆ ಅಂತ ಅನ್ನೋದಾದರೆ ಗಾಂಧಿ ನಿಮ್ಗೆ ಒಪ್ಪಿಸ್ತೇನೆ, ಇಲ್ಲ ನಿಮ್ಮ ಮನೆಗೆ ಹೋಗ್ಬೇಕು ನೀವು. ಆದರೆ ರುಸ್ತುಂಜಿಯವ್ರ ಮನೆಗೆ ಏನೂ

ತೊಂದರೆ ಮಾಡೋಂಗಿಲ್ಲ ಅಂತ. ಆದರೂ ಗುಂಪಿನ ಒಂದು ಇಬ್ಬರು ಮೂರು ಜನ ಒಳಗಡೆ ಹೋಗಿ ಮನೆಯೆಲ್ಲ ನೋಡ್ಕೊಂಡ್ಬಂದು ಇಲ್ಲ ಅಂತ ಮನೆ ಬೇಜಾರು ಮಾಡ್ಕೊಂಡು ಹೋದರು. ಆಗ ಚೇಂಬರ್ಲೈನ್ ವಸಾಹತುಗಳ ಕಾರ್ಯದರ್ಶಿ ಆಗಿದ್ದರು. ಅವ್ರು ನೇಟಾಳ್ ಸರ್ಕಾರಕ್ಕೊಂದು ಪತ್ರ ಬರೆದ್ರಂತೆ, ಗಾಂಧಿ ಮೇಲೆ ಆಕ್ರಮಣ ಮಾಡೋದು ಯಾರಿದ್ದಾರೋ ಅವ್ರ ಮೇಲೆ ಮೊಕದ್ದಮೆ ಹೂಡಿ ಅಂತ ತಂತಿ ಕಳಿಸಿದ್ರಂತೆ. ಎಸ್ಕಾಂ ಹೇಳಿದ್ರಂತೆ, ನನಗೆ ಕ್ಷಮೆ ಕೇಳ್ತೀನಿ ನಿಮ್ಮನ್ನು, ನಿಮ್ಮ ದೇಹಕ್ಕೆ ಸ್ವಲ್ಪ ನೋವಾದರೂ ನನಗೆ ದುಃಖ ಆಗುತ್ತೆ, ನೀವು ದಯವಿಟ್ಟು ಕಂಪ್ಲೇಂಟ್ ಕೊಡಿ, ಆಕ್ರಮಣಕಾರನ ಗುರುತಿಸಿ ಅವ್ರನ್ನ ಬಂಧಿಸಿ ಮೊಕದ್ದಮೆ ಹೂಡ್ತೇವೆ ನಾವು, ಇದು ಚೇಂಬರ್ಲೈನ್ ಅವರು ಹೇಳಿದ್ದಾರೆ ಅಂತ. ಗಾಂಧೀಜಿ ಮನಸ್ಸು ನೋಡಿ ಹೇಗಿದೆ, ನಾ ಯಾರ ಮೇಲೂ ಮೊಕದ್ದಮೆ ಹೂಡೋದಿಲ್ಲ, ಆ ದೊಂಬಿಕಾರರ ಪೈಕಿ ಒಂದಿಬ್ಬರನ್ನ ಗುರುತಿಸ್ಬೋದೇನೋ ನಾನು, ಶಿಕ್ಷೆ ಕೊಡಿಸೋದು ಆಗುವ ಪ್ರಯೋಜನ ಏನು, ಅವರು ನಾನು ತಪ್ಪಿತಸ್ಥರು ಅಂತ ಹೇಳಾರೆ. ನಾನು ಭಾರತದಲ್ಲಿ ನಾನು ಕೊಟ್ಟಂಥ ಹೇಳಿಕೆಯೇ ಬೇರೆ, ಪ್ರಕಟವಾದ ಹೇಳಿಕೆನೇ ಬೇರೆ. ಅದನ್ನು ಓದಿ ನನ್ನ ಮೇಲೆ ಅವ್ರ ಕೋಪ ಬಂದಿದ್ರೆ ಆಶ್ಚರ್ಯ ಏನಿಲ್ಲ, ನಿಮ್ಮ ದೋಷ ಅದು, ನೀವು ಹೇಳಬೇಕಾಗಿತ್ತು, ನಿಜವಾದ ವಿಷಯ ತಿಳ್ಕೊಂಡು ಆಮೇಲೆ ಮಾಡೋಣ ಅಂತ ಹೇಳಿ ನಾನು ಪತ್ರ ಬರ್ಕೊಡ್ತೇನೆ ನಿಮಗೊಂದು, ಅವ್ರದ್ದೇನೂ ದೋಷ ಇಲ್ಲ, ನಾನು ಯಾರ ಮೇಲೂ ಕಂಪ್ಲೇಂಟ್ ಇಲ್ಲ ಅಂತ ಬರ್ಕೊಡ್ತೇನೆ ಅಂದರು. ಬರ್ಕೊಡಿ ಅಂದರು. ಆ ರೀತಿ ಬರ್ಕೊಟ್ಟು ಯಾರ ಮೇಲೂ ಕೇಸನ್ನು ನಮೂದು ಮಾಡಲಿಲ್ಲ ಗಾಂಧಿ. ಯಾಕಂದರೆ ಅವ್ರು ಹೇಳ್ತಾರೆ, ನನ್ನ ಮೇಲೆ ದ್ವೇಷ ಮಾಡಿಕೊಂಡು ಅವ್ರು ಕೇಸ್ ಹಾಕಿದರೆ ದ್ವೇಷ ಹೋಗುತ್ತಾ, ದ್ವೇಷ ಹೆಚ್ಚಾಗತ್ತೆ ಇನ್ನು ಅಂತ. ಗಾಂಧೀಜಿ ದರ್ಬಾರ್ನಲ್ಲಿ ಇಳಿದಾಗ ಇವ್ರ ಜೊತೆಗೆ ಮೂರು ಜನ ಹುಡುಗರಿದ್ದರು. ಅಕ್ಕನ ಗಂಡ ತೀರ್ಕೊಂಡಿದ್ರಲ್ಲ, ಅಕ್ಕನ ಮಗನ ಕರ್ಕೊಂಬಂದಿದ್ದಾರೆ. 10 ವರ್ಷ ವಯಸ್ಸಿನ ಅಕ್ಕನ ಮಗ, 9 ವರ್ಷ ಮತ್ತು 5 ವರ್ಷ ವಯಸ್ಸಿನ ಸ್ವಂತ ಮಕ್ಕಳು. ಇವ್ರ ವಿದ್ಯಾಭ್ಯಾಸಕ್ಕೇನು ಏರ್ಪಾಡು ಮಾಡಬೇಕು? ಭಾರತೀಯ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಕ್ರೈಸ್ತ ಮಿಷನರಿಗಳು ಮಾಡುವಂಥ ಕೆಲವು ಶಾಲೆಗಳಿದ್ದವು, ಆದರೆ ಅಲ್ಲಿ ಕಲಿಸುವಂಥ ರೀತಿ ಗಾಂಧೀಜಿಗೆ ಒಪ್ಪಿಗೆ ಆಗಲಿಲ್ಲ. ಗುಜರಾತಿ ಕಲಿಬೇಕು ಅಂತ ಆಸೆ ಅವರಿಗೆ. ಗುಜರಾತಿ ಕಲಿಸೋದು ಹೇಗೆ ಕಲಿಸೋದು ಅವ್ರ ಕಷ್ಟ ಆಗ್ತಿತ್ತು. ಅದಕ್ಕೆ ಇವರು ತಾವೇ ಶಿಕ್ಷಣ ಕೊಡೋಕ್ಕೆ ಪ್ರಯತ್ನ ಮಾಡಿದರು, ಮನೆಯಲ್ಲೇ ಕಲಿಸೋಣ ಅಂತ. ಆದರೂ ಅದು ನಿಯಮಿತ ರೂಪದಲ್ಲಿ ಆಗ್ತಿರಲಿಲ್ಲ. ಒಬ್ಬ ಒಳ್ಳೆ ಗುಜರಾತಿ ಉಪಾಧ್ಯಾಯರು ಸಿಗಲಿಲ್ಲ. ಏನು ಮಾಡಬೇಕು ಅಂತ ತೋಚಲಿಲ್ಲ ಗಾಂಧಿಗೆ. ಒಬ್ಬ ಇಂಗ್ಲೀಷ್ ಉಪಾಧ್ಯಾಯ ಬೇಕು, ಆದರೆ ಆತ ಇವರು ಹೇಳಿದ ಹಾಗೆ ಪಾಠ ಹೇಳಿಕೊಡ್ಬೇಕು ಅಂತ ಹೇಳಿ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಹೊರಡಿಸಿದರು. ಆ ಸ್ವಲ್ಪ ದಿವಸ ಆದಮೇಲೆ ಒಂದು 7 ಪೌಂಡಿಗೆ ಒಬ್ಬ ಆಂಗ್ಲ ಮಹಿಳೆ ಒಪ್ಕೊಂಡ್ಳು ಕೆಲಸ ಮಾಡ್ತೀನಿ ಅಂತ. ಸ್ವಲ್ಪ ದಿವಸ ಆಕೆ ಪಾಠ ಮಾಡಿದ್ಲು, ಇವರಿಗೇನು ಸಮಾಧಾನ ಆಗಲಿಲ್ಲ. ಹುಡುಗರಿಗೆ ಸ್ವಲ್ಪ ಸ್ವಲ್ಪ ಗುಜರಾತಿ ಜ್ಞಾನ ಬಂತು, ಆದರೆ ಅವ್ರ ಜೊತೆಗೆ ಗಾಂಧಿ ಮಾತ್ರ ಗುಜರಾತಿಯಲ್ಲೇ ಮಾತಾಡ್ತಾಯಿದ್ರು. ಅವ್ರನ್ನ ಭಾರತಕ್ಕೆ ಹಿಂದೆ ಕಳಿಸೋದು ಸರಿಯಲ್ಲ ಅನ್ನಿಸ್ತು. ಇದು ಭಾಳ ಮುಖ್ಯವಾದ ಅಭಿಪ್ರಾಯ ಗಾಂಧೀಜಿದು. ಸಣ್ಣ ಮಕ್ಕಳು ತಂದೆ ತಾಯಿಯಿಂದ ದೂರ ಇರಬಾರ್ದು ಕಲಿಬೇಕಾದ್ರೆ. ಎಂಥ ಒಳ್ಳೆಯ ವ್ಯವಸ್ಥೆ ನಿಮ್ಮ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿದ್ದರೂ ಕೂಡ ಮಕ್ಕಳು ಮನೆಯಲ್ಲಿ ತಂದೆ ತಾಯಿ ಜೊತೆ ಕಲಿಯುವಂಥದ್ದನ್ನು ಕಲಿಯೋಕೆ ಸಾಧ್ಯ ಇಲ್ಲ. ಅದಕ್ಕೆ ಮಕ್ಕಳನ್ನ ಜೊತೆಗೆ ಇಟ್ಕೊಂಡ್ರು. ದೊಡ್ಡ ಮಗ ಬಂದು ಹೈಸ್ಕೂಲ್ ಸೇರಿಕೊಂಡಿದ್ದ, ಅಕ್ಕನ ಮಗ ಗಾಂಧೀಜಿ ಕೊಟ್ಟ ಶಿಕ್ಷಣದಿಂದ ತೃಪ್ತ ಆಗಿದ್ದ ಅಂತ. ಆದರೂ ದುರ್ದೈವದಿಂದ ಹುಡುಗ ಯೌವನದಲ್ಲೇ 4-5 ದಿವಸ ಕಾಯಿಲೆಯಿಂದ ಸಾವಿಗೆ ತೂತಾಗ್ಬಿಟ್ಟ. ಇವ್ರು ಉಳಿದ 3 ಮಕ್ಕಳು ಯಾವ ಸಾರ್ವಜನಿಕ ಶಾಲೆಗೂ ಹೋಗಲಿಲ್ಲ. ಆದರೆ ಆಫ್ರಿಕಾದಲ್ಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದ ತಂದೆ ತಾಯಿಗಳ ಮಕ್ಕಳಿಗಾಗಿ ಏರ್ಪಡಿಸಿ ನಡೆಸಿದಂಥ ಶಾಲೆಗಳೊಳಗೆ ಇವರು ಸ್ವಲ್ಪ ಕ್ರಮವಾದ ಶಿಕ್ಷಣ ಸಿಕ್ತು ಅಂತ. ಗಾಂಧೀಜಿ ಹೇಳ್ತಾರೆ, ನನ್ನ ಈ ಪ್ರಯೋಗ ಎಲ್ಲ ಅಪೂರ್ಣ ಆಗಿದ್ದವು. ನನ್ನ ಬಾಲಕರ ಶಿಕ್ಷಣಕ್ಕಾಗಿ ನಾನು ಎಷ್ಟು ಸಮಯ ಕೊಡಬೇಕು ಅಂತ ಆಸೆ ಇತ್ತೋ ಅಷ್ಟನ್ನು ಕೊಡೋಕ್ಕೆ ನನ್ನಿಂದ ಆಗಲಿಲ್ಲ. ಇದು ಬಹಳ ದೊಡ್ಡ ಮಾತು ಗಾಂಧೀಜಿ ಮನಸ್ಸಲ್ಲಿರಬೇಕು. ನನ್ನ ಮಕ್ಕಳ ಶಿಕ್ಷಣಕ್ಕೆ ಪೂರ್ಣ ಲಕ್ಷ್ಯ ಕೊಡದೇ ಇರೋಕ್ಕಾಗದೇ ಇರೋದು ಮತ್ತು ಅನಿವಾರ್ಯ ಕಾರಣಗಳಿಂದ ನಾನು ಬಯಸಿದಂಥ ಅಕ್ಷರ ಜ್ಞಾನ ಶಿಕ್ಷಣ ಅವ್ರಿಗೆ ದೊರಕಲಿಲ್ಲ. ಈ ವಿಷಯದಲ್ಲಿ ನನ್ನ ಮಕ್ಕಳ ಆಕ್ಷೇಪಣೆ ನನ್ನ ಮೇಲೆ ಇದ್ದೇ ಇದೆ. ಒಬ್ಬ MA ಅಥವಾ BA ಕೊನೆಗೆ ಮ್ಯಾಟ್ರಿಕ್ಯುಲೇಷನ್ ಆದವನು ಅವ್ರ ಕಣ್ಣಿಗೆ ಬಿದ್ದರೂ ಸಹ ನಮಗಂಥ ಶಾಲೆ ಶಿಕ್ಷಣ ದೊರೆಯಲಿಲ್ಲಲ್ಲ ಎಂಬ ಕೊರಗು ಅವ್ರಿಗೆ ಉಂಟಾಗ್ತದೆ. ಆದರೆ ಗಾಂಧೀಜಿ ಖಚಿತವಾದ ಅಭಿಪ್ರಾಯ ಏನು ಅಂದರೆ, ಅವ್ರಿಗೆ ಸಾರ್ವಜನಿಕ ಶಿಕ್ಷಣ ಸಾಕು ಅಂತ ನಾನು ಒತ್ತಾಯಪಡಿಸಿದರೆ ಅನುಭವದ ಪಾಠಶಾಲೆಯಲ್ಲಿ ಮತ್ತು ತಂದೆ ತಾಯಿ ಜೊತೆಗೆ ಸದಾ ಇರೋದರಿಂದ ದೊರೆಯುವಂಥ ಶಿಕ್ಷಣ, ಸ್ವತಂತ್ರ ಜೀವನ ನಡೆಸುವಂಥ ಪ್ರಾಯೋಗಿಕ ಪಾಠ ಅವ್ರಿಗೆ ಸಿಗೋಕ್ಕೆ ಸಾಧ್ಯ ಇರಲಿಲ್ಲ. ಆಗ ಅವ್ರಿಗಾಗಿ ನನ್ನ ಚಿಂತೆ ಕಮ್ಮಿ ಆಗ್ತಿರಲಿಲ್ಲ. ಕೃತಕ ಶಿಕ್ಷಣ ಈ ದಿವಸ ಇವತ್ತು ಆ ಮಕ್ಕಳಲ್ಲಿ ಏನು ಸರಳತನ ಪ್ರಕಟ ಆಗ್ತಾ ಇದೆ ಅದನ್ನು ಕಲಿತಾ ಇರಲಿಲ್ಲ ಅವರು. ಬಹಳ ಮುಖ್ಯ, ಅವರು ತಮ್ಮ ಹಿರಿಯ ಮಗನಲ್ಲಿ ಕಾಣ್ತಿರುವಂಥ ಅನಿಷ್ಟ ಲಕ್ಷಣಗಳೇನಿತ್ತು ಅದು ಎಷ್ಟು ಚೆಂದ ಹೇಳ್ತಾರೆ ಅವರು, ನನ್ನ ಅಪರಿಪಕ್ವ ಪ್ರಾರಂಭ ಜೀವನ ಕಾಲದ ಅಶಿಸ್ತು ಬಾಳಿನ ಪ್ರತಿಧ್ವನಿಗಳು ಅಂತ. ಎಷ್ಟು ಚೆಂದ ಮಾತು, ನನ್ನಲ್ಲಿ ಅಶಿಸ್ತಿತ್ತು, ನನ್ನಲ್ಲಿ ಸರಿಯಾಗಿರಲಿಲ್ಲ, ಆದರೆ ಪರಿಣಾಮ ನನ್ನ ಮಗನ ಮೇಲೆ ಆಯಿತು ಅಂತ ಹೇಳ್ತಾರೆ. ನನಗೆ ಅಸಂಖ್ಯಾತ ವಿದ್ಯಾರ್ಥಿಗಳ ಸಂಬಂಧ ಉಂಟಾಗಿದೆ. ಭಾಳ ಮುಖ್ಯ ಮಾತು, ಅವ್ರ ಮಾತಲ್ಲೇ ಕೇಳಬೇಕಿದ್ದೇನೆ. ನಾನಾಗಿಯೇ ಮತ್ತು ಇತರರ ಮೂಲಕ ಮಕ್ಕಳ ಮೇಲೆ ನನ್ನ ಶಿಕ್ಷಣದ ಪ್ರಯೋಗಗಳನ್ನು ಮಾಡಲು ಪ್ರಯತ್ನ ಮಾಡಿದ್ದೇನೆ, ಅವುಗಳ ಫಲಗಳನ್ನು ನೋಡಿದ್ದೇನೆ. ನನ್ನ ಮಕ್ಕಳ ವಯಸ್ಸಿನ ಅನೇಕರು ನನಗೆ ಗೊತ್ತು, ಆದರೆ ಮನುಷ್ಯತ್ವದಲ್ಲಿ ಅವರು

ಮಕ್ಕಳಿಗಿಂತ ಉತ್ತಮರಾಗಿಲ್ಲ. ನನ್ನ ಮಕ್ಕಳು ಅವರಿಂದ ಕಲಿಯಬೇಕಾದಿದೆ ಎಂದು ನಾನು ಭಾವಿಸುವುದಿಲ್ಲ. ಇದು ಬಹಳ ಮುಖ್ಯ. ಇದು ನನ್ನ ಪ್ರಯೋಗಗಳ ಆತ್ಮ ಪರಿಣಾಮ ಭವಿಷ್ಯದ ಗರ್ಭದಲ್ಲಿದೆ. ಈ ವಿಷಯವನ್ನು ಚರ್ಚಿಸುವ ಉದ್ದೇಶ ಇದು. ಶಿಸ್ತಿನ ಗೃಹ ಶಿಕ್ಷಣಕ್ಕೂ ಶಿಸ್ತಿನ ಶಾಲಾ ಶಿಕ್ಷಣಕ್ಕೂ ಇರುವ ವ್ಯತ್ಯಾಸ ತಂದೆ ತಾಯಿಗಳ ಮೂಲಕ ಮಕ್ಕಳ ಮೇಲೆ ಉಂಟಾಗುವಂಥ ಪರಿಣಾಮವನ್ನು, ಮನುಷ್ಯ ಜಾತಿಯಲ್ಲಿ ಉಂಟಾಗುವ ಕ್ರಾಂತಿಯನ್ನು ಅಧ್ಯಯನ ಮಾಡುವವರು ಗಣನೆಗೆ ತೆಗೆದುಕೊಳ್ಳಿ ಅನ್ನೋದು ಮುಖ್ಯ. ಅಷ್ಟೇ ಅಲ್ಲ, ಸತ್ಯದ ಆರಾಧಕನನ್ನು, ಸತ್ಯದ ಪ್ರಯೋಗಗಳು ಎಷ್ಟು ದೂರ ಎಳ್ಕೊಂಡು ಹೋಗ್ತವೆ ಮತ್ತು ಸ್ವಾತಂತ್ರ್ಯ ದೇವತೆ ಯಾವ್ಯಾವ ಬಲಿಗಳನ್ನು ದಾನಗಳನ್ನು ಅಪೇಕ್ಷೆ ಪಡ್ತಾಳೆ ಎಂದು ತೋರಿಸೋದು ಕೂಡ ಈ ಅಧ್ಯಾಯದ ಮುಖ್ಯ ಉದ್ದೇಶ. ನನಗೆ ಸ್ವಾಭಿಮಾನ ಇಲ್ಲದೆ ಹೋಗಿದ್ದರೆ, ನಾನು ಮಕ್ಕಳಿಗೆ ದೊರಕದೇ ಇದ್ದ ಶಿಕ್ಷಣವನ್ನು ನನ್ನ ಮಕ್ಕಳಿಗೆ ಕೊಡಿಸಿದರೆ ಅಕ್ಷರಜ್ಞಾನೇನು ಉಂಟಾಗ್ತಿತ್ತು ಅವರಲ್ಲಿ ಬಹುಶಃ. ಆದರೆ ಅವರು ಕಲಿತಿರುವಂಥ ಸ್ವಾತಂತ್ರ್ಯದ ಅನುಭವದ ಪಾಠಗಳು, ಸ್ವಾಭಿಮಾನ ಅವ್ರಿಗೆ ಎಂದೂ ದೊರಕ್ತಿರಲಿಲ್ಲ. ಇದು ಬಹಳ ಮುಖ್ಯ ಅವ್ರ ಮಾತು. ಸ್ವಾತಂತ್ರ್ಯ ಮತ್ತು ಅಕ್ಷರಜ್ಞಾನ ಈ ಎರಡರಲ್ಲಿ ಒಂದನ್ನು ಆರಿಸ್ಕೊಳ್ಳೋದಾದರೆ ಅಕ್ಷರಜ್ಞಾನಕ್ಕಿಂತ ಸ್ವಾತಂತ್ರ್ಯ ಸಾವಿರ ಪಾಲು ಉತ್ತಮ ಅಂತ ಯಾರು ಹೇಳೋದಿಲ್ಲ. ಗುಲಾಮಗಿರಿ ಕೋಟೆಗಳಾಗಿರುವಂಥ ಸ್ಕೂಲು ಕಾಲೇಜುಗಳನ್ನು ಹೊರಗೆಬಿಟ್ಟು ಹೊರಗೆ ಬನ್ನಿ. ಗುಲಾಮಗಿರಿಯ ಸಂಕೋಲೆಗಳೊಡನೆ ಅಕ್ಷರಜ್ಞಾನವನ್ನು ಸಂಪಾದಿಸೋದ್ರ ಬದಲು ಸ್ವಾತಂತ್ರ್ಯಕ್ಕಾಗಿ ಕಲ್ಲು ಹೊಡಿತಾ ಅನಕ್ಷರಾಕ್ಷರ ಉಳಿಯೋದು ಒಳ್ಳೆಯದು ಅಂತ 1920 ವಿದ್ಯಾರ್ಥಿಗಳಿಗೆ ನಾನು ಕೊಟ್ಟಂಥ ಕರೆ ಇವತ್ತಿಗೂ ಸತ್ಯ ಅಂತ ಗಾಂಧೀಜಿ ಅಭಿಪ್ರಾಯಪಡ್ತಾರೆ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಈಗ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5:45 ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ತಂಬಾಕು ವ್ಯಸನ ನಿವಾರಣಾ ಕೇಂದ್ರ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹ್ಯಾನ್ಸ್ ಬೆಂಗಳೂರು, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮದ ಕೊಡುಗೆ ವಾಣಿಜ್ಯ ಪ್ರಸಾರ ಕೇಂದ್ರದ್ದಾಗಿರುತ್ತದೆ. 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕೃಷಿರಂಗದಲ್ಲಿ ಆನುವಂಶಿಕ ತಳಿಗಳು ಮತ್ತು ಅವುಗಳ ಉಪಯೋಗ ಕುರಿತು ಡಾಕ್ಟರ್ ಪ್ರಿಯದರ್ಶಿನಿ ಕೆಎಸ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ. 7:45 ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಸಿರಿಗಂಧ. 9:15 ಶಶಿಕಲಾ ವೈ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವಿರಿ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಚಂದ್ರಶೇಖರ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆ. 10:30 ಮೆಲೋಡಿ ಟೈಮ್ ಗೀತ ಚಂದ್ರಿಕೆ ಕಾರ್ಯಕ್ರಮ ಮೂಡಿಬರಲಿದೆ. ಇದುವರೆಗೂ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ಈಗ ಸಮಯ ಸರಿಯಾಗಿ

0: 3:03:10. ಎಲ್ಲಿಗೆ ನಿಲಯದ
1: ಯೇ ತು ಬಹುತ್ ಅಚ್ಚಿ ಬಾತ್ ಹೈ ಕಿ ಆಪ್ ವ್ಯಸ್ತ ರಹತಿ ಹೈ ಕಾಮ್ ಕರ್ತಿ ರಹತಿ ಹೈ ಮುಜೆ ಏಕ್ ಬಾತ್ ಬತಾಯಿಯೇ ದಿಲ್ಲಿ ಕೆ ಕ್ಯಾ ಹಾಲ್ ಚಾಲ್ ಹೈ
2: ದಿಲ್ಲಿ ಮೇ ತೋ ಅಭಿ ಥೋಡಾ ಗರ್ಮಿ ಹೈ ಔರ್ ಬಾಕಿ ಸಬ್ ತೋ ವೈಸೆ ಮೌಸಮ್ ಕೆ ಹಿಸಾಬ್ ಸೆ ಚಲ್ತೆ ಹಿ ರಹತಾ
1: ಗರ್ಮಿ ಸೆ ತೋ ಸಭಿ ಪರಿಶಾನ್ ಹೈ ಪರ್ ಮುಜೆ ಏಕ್ ಬಾತ್ ಬತಾಯಿಯೇ ಕಿ ಗರ್ಮಿ ಸೆ ರಾಹತ್ ಕೆ ಲಿಯೆ ಆಪ್ ಕೌನ್ ಸೆ ಉಪಾಯ ಕರ್ತಿ ಹೈ ಕಿಸ್ ತರಹ ಸೆ ಐಸಾ ಕುಚ್ ಕರ್ತೆ ಹೈ ಜಿಸ್ಸೆ ಗರ್ಮಿ ಕಮ್ ಲಗೆ
2: ಗರ್ಮಿ ಕೆ ಲಿಯೆ ಕ್ಯಾ ಕರೆಂಗೆ ಅಪ್ನಾ ಸೆಹತ್ ಪೆ ಧ್ಯಾನ್ ರಖೆ ಹೈ ಧೂಪ್ ಊಪ್ ಕಾ ಥೋಡಾ ಧ್ಯಾನ್ ರಖನಾ ಪಡ್ತಾ ಹೈ
1: ಯಹಿ ತೋ ಸಬ್ಸೆ ಬಡಿ ಬಾತ್ ಹೈ ಕಿ ಹಮೇ ಖೂಬ್ ಪಾನಿ ಪೀನಾ ಹೈ ಔರ್ ಬಾಹರ್ ನಿಕಲ್ತೆ ವಕ್ತ ಛಾತಾ ಲೇಕೆ
2: ಪೀ ಲೋ ಠಂಡಾ ಪೀ ಲೋ ಜಿಸ್ಕಾ ಹೋತಾ ಲಸ್ಸಿ ಪೀ ಲೇತೆ ಹೈ
1: ಯೇ ತೋ ಬಹುತ್ ಅಚ್ಚಿ ಬಾತ್ ಹೈ ತೋ ಅಪ್ನಾ ಔರ್ ಅಪ್ನೆ ಪರಿವಾರ ಕಾ ಧ್ಯಾನ್ ರಖಿಯೇ ಔರ್ ಯೇ ಬತಾಯಿಯೇ ಕಿ ಆಪ್ ಕೌನ್ ಸಾ ಗಾನಾ ಸುನ್ನಾ ಚಾಹತಿ ಹೈ
2: ಮ್ಯಾಮ್ ನೀಲ್ ಕಮಲ್ ಫಿಲ್ಮ್ ಕಾ ಕೋಯಿ ಸಾ ಸುನಾ ದೀಜಿಯೇ
1: ಸುನ್ತೆ ಹೈ ಆಪ್ಕೆ ಪಸಂದ್ ಕಾ ಯೇ ಗೀತ್

0: ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಈಗ ಸಾಮಾನ್ಯವಾಗಿ ಸರ್ಕಾರದ ಕೆಲವು ಸೌಲಭ್ಯಗಳನ್ನ ಪಡಿಬೇಕಂದಾಗ ಬೇರೆ ಬೇರೆ ಕಾರ್ಡ್ಗಳನ್ನ ಪಡಿತೀವಿ ನಾವು. ಅದರಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರ ಒಂದು ಬಹಳ ಮುಖ್ಯವಾದ ಹಕ್ಕು ಅಂತಂದ್ರೆ ಈ ವೋಟಿಂಗ್ ಮಾಡೋದು. ಆ ವೋಟರ್ ಐಡಿ ಕಾರ್ಡ್ ಅನ್ನ ಹೇಗೆ ತೆಗೆದುಕೊಳ್ಬೇಕು ಅಂತ ಅನ್ನೋದು ಕೂಡ ಕೆಲವು ಸಲ ಕೆಲವರಿಗೆ ಗೊತ್ತಿರಲ್ಲ. ಹೇಗೆ ಸರ್ ಯಾವ ರೀತಿ ಅದನ್ನ ಪಡಿಬಹುದು ಅದ್ರ ಬಗ್ಗೆ ತಿಳಿಸಿ.
3: ವೋಟರ್ಸ್ ಐಡಿ ತುಂಬಾ ಜನ ಇವತ್ತು ಯುವಕರು ಯಾವ ಪಡ್ಕೊಳ್ತಾ ಇಲ್ಲ. ಇದನ್ನು ನಾವು ನೋಡಿದ್ರೆ ಆಧಾರ್ ಕಾರ್ಡ್ ಇದೆ, ಮತ್ತೊಂದು ರೇಷನ್ ಕಾರ್ಡ್ ಇದೆ ಮಾತ್ರ ಅಲ್ಲ, ವೋಟರ್ ಐಡಿಯನ್ನು ಕೂಡ ನಾವು ಪಡ್ಕೊಳ್ಬೇಕು. ಇದು ಸರ್ಕಾರಿ ದಾಖಲೆ, ಮತ್ತೆ ಚುನಾವಣಾ ಆಯೋಗ ಇವತ್ತು ಬಹಳ ಸುಲಭದಲ್ಲಿ ನೀಡ್ತಾ ಇದೆ. ಮೊದಲಿನ ಥರ ಪ್ರತಿ ಸಲ ಅದನ್ನು ಆಫ್ಲೈನಲ್ಲಿ ನಾವು ಒಂದು ಫಾರ್ಮನ್ನು ತುಂಬಿಸಿ ಕೊಟ್ಟೆ ಮಾಡಬೇಕಾಗಿಲ್ಲ, ಆನ್ಲೈನ್ ಮುಖಾಂತರ ಕೂಡ ಇವತ್ತು ಪಡ್ಕೊಳ್ಬೋದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೆಬ್ಸೈಟ್, ಅದರಲ್ಲಿ voters.eci.gov.in ಅನ್ನುವಂಥ ವೆಬ್ಸೈಟ್ಗೆ ಹೋದರೆ ಅಲ್ಲಿ ತಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಗಳ ಮೂಲಕ ಲಾಗಿನ್ ಆಗಬಹುದು. ಮತ್ತು ಅಲ್ಲಿ ಫಾರ್ಮ್ ನಂಬರ್ 6 ಅಂತ ಇದೆ, ಆ ಫಾರ್ಮ್ ನಂಬರ್ 6 ತುಂಬಿ ಹೊಸ ಮತದಾರರು ಅಲ್ಲಿ ಅಗತ್ಯ ಇರುವಂತಹ ಕೆಲವು ಪುರಾವೆಗಳಿವೆ. ಒಂದಂದರೆ ವಯಸ್ಸಿನ ಪುರಾವೆ, 18 ತುಂಬಿದೆ ಅನ್ನುವಂಥ ವಯಸ್ಸಿನ ಪುರಾವೆ, ಅದು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಆತನ ಜನನ ಪ್ರಮಾಣ ಪತ್ರ ಇರ್ಬೋದು. ಆಮೇಲೆ ವಿಳಾಸದ ಪುರಾವೆ, ಅದು ಆಧಾರ್ ಕಾರ್ಡಲ್ಲೇ ಆಗತ್ತೆ ಅಥವಾ ಅದೇ ವ್ಯಕ್ತಿಯ ಹೆಸರಲ್ಲಿರುವಂಥ ವಿದ್ಯುತ್ ಬಿಲ್ ಅಥವಾ ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಅಥವಾ ಬೇರೆ ಇತರ ವಿಳಾಸದ ಅಧಿಕೃತ ಪುರಾವೆಗಳು, ರೆಂಟ್ ಅಗ್ರಿಮೆಂಟ್ ಕೂಡ ಆಗಬಹುದು. ಆದರೆ ಆ ರೆಂಟ್ ಅಗ್ರಿಮೆಂಟ್ ಕೂಡ ಅದೇ ವ್ಯಕ್ತಿಯ ಹೆಸರಲ್ಲಿ ಇರಬೇಕಾಗುತ್ತೆ. ಅದಾದ ನಂತರ ಒಂದು ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರ, ಇದರಲ್ಲಿ ಫೋಟೋ ತೆಗೆಯುವಾಗ ಅದರ ಹಿನ್ನೆಲೆಯಲ್ಲಿ ಬಿಳಿ ಬಣ್ಣದ ಹಿನ್ನೆಲೆಯಲ್ಲಿ ಇರಬೇಕಾಗುತ್ತೆ. ಇದನ್ನ ಇಟ್ಟುಕೊಂಡು ಅದನ್ನ ಸ್ಕ್ಯಾನ್ ಮಾಡಿ ಅದೇ ವೆಬ್ಸೈಟ್ ಅಲ್ಲಿ ತುಂಬಿಸಿ. ಯಾಕಂದ್ರೆ ಇವತ್ತು ಹೆಚ್ಚಿನ ಎಲ್ಲ ಯುವಕರು ಯುವತಿಯರು ಈ ಆನ್ಲೈನ್ ಮುಖಾಂತರ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಇದರ ಮೂಲಕ ಅವರು ಅದನ್ನು ಸ್ಕ್ಯಾನ್ ಮಾಡಿ ತುಂಬಿಸಿ ಆ ಫಾರ್ಮ್ ನಂಬರ್ 6 ತುಂಬಿಸಿ ಅದನ್ನು ಅಪ್ಲೋಡ್ ಮಾಡಬಹುದು. ಅರ್ಜಿ ಸಲ್ಲಿಸಿದ ನಂತರ ಅದರಲ್ಲಿ ಒಂದು ರೆಫರೆನ್ಸ್ ನಂಬರ್ ಸಿಗ್ತದೆ, ಆ ರೆಫರೆನ್ಸ್ ನಂಬರ್ ಅನ್ನು ನೀವು ಬರೆದಿಟ್ಕೊಳ್ಬೇಕು. ಆದಂತರ ಚುನಾವಣಾ ಆಯೋಗದ ಅಧಿಕಾರಿಗಳು, ಅಂದರೆ ಬೂತ್ ಹಂತದ ಅಧಿಕಾರಿಗಳು, ಅದರನ್ನು BLO ಅಂತ ಹೇಳ್ತೇವೆ, ಬೂತ್ ಲೆವೆಲ್ ಆಫೀಸರ್ಗಳು, ಅದು ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು ಅಥವಾ ಸ್ಥಳೀಯ ಚುನಾವಣಾ ಕಚೇರಿಯ ಅಧಿಕಾರಿಗಳು, ಅವರು ದಾಖಲೆಯನ್ನು ಮನೆಗೆ ಬಂದು ಪರಿಶೀಲಿಸ್ತಾರೆ ಅಥವಾ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮುಗಿದ ನಂತರ ವೋಟರ್ ಐಡಿ ನಿಮ್ಮ ವಿಳಾಸಕ್ಕೆ
2: ಬರುತ್ತಲ್ಲ. ಈಗ ಸಾಮಾನ್ಯವಾಗಿ ಆನ್ಲೈನ್ ಏನಂತಂದ್ರೆ ಅದು ಫ್ರಾಡು ಆಗಬಾರದು, ಹಾಗಾಗಿ ಮನೆಗೆ ಬಂದು ಪರಿಶೀಲನೆ
3: ಮಾಡಿ
2: ನೀವೇನೇ ಅರ್ಜಿ ಹಾಕಿದವರು ಹೌದಾ ಅಂತ ಹೇಳಿ ಅದನ್ನು ಕೂಡ ನೋಡ್ತಾರೆ. ಎಷ್ಟು ದಿನ ಆಗುತ್ತೆ ಸರ್?
3: ಸಾಮಾನ್ಯವಾಗಿ ಎಲ್ಲ ಪ್ರಕ್ರಿಯೆಗಳು ಸುಮಾರು 30-45 ದಿವಸದ ಒಳಗಡೆ ನಡೀತದೆ. ಡಿಜಿಟಲ್ ಕಾಪಿ ಅಥವಾ ಇ ಎಪಿಕ್ ಕಾರ್ಡ್ ಅಂತ ಹೇಳ್ತೇವೆ, ಇ ಎಪಿಕ್ ನಮಗೆ ಮೊದಲೇ ಡೌನ್ಲೋಡ್ ಮಾಡಿಕೊಳ್ಬಹುದು. ಆದರೆ ಅಧಿಕೃತ

0: ನಿಮಗೆ ರಿಜಿಸ್ಟರ್ಡ್ ಅಂಚೆಯ ಮೂಲಕ ಸುಮಾರು ಒಂದು 45 ದಿವಸದ ಒಳಗಡೆ ಅಂಚೆಯ ಮುಖಾಂತರ ಬರುವಂತ.
1: ಆಫ್ಲೈನ್ ಬೇಕಿತ್ತಂದ್ರೆ,
0: ಆಫ್ಲೈನ್ ಬೇಕಾದ್ರೆ ನಿಮ್ಮ ಹತ್ತಿರದ ಇಲೆಕ್ಟೋರಲ್ ಆಫೀಸ್ ಯಾವ್ದಿದೆ ಅಲ್ಲಿ ಫಾರ್ಮ್ 6 ಅನ್ನು ತೆಗೆದುಕೊಂಡು ದಾಖಲೆಗಳ ಜೊತೆಗೆ ಅಥವಾ ತುಂಬಿಸಿ ಸಲ್ಲಿಸಬಹುದು.
1: ಆನ್ಲೈನ್ ಅಲ್ಲಿ ಕೂಡ ಫಾರ್ಮ್ ನಂಬರ್ 6 ಇರುತ್ತೆ, ಆಫ್ಲೈನ್ ಕೂಡ ಫಾರ್ಮ್ 6. ಹಾಗಾಗಿ ವೋಟರ್ ಐಡಿ ಅನ್ನ ಪ್ರತಿಯೊಬ್ಬರು ಪಡ್ಕೊಂಡಿರಬೇಕು,
0: ಮತ್ತೆ ಚುನಾವಣೆಗಳಲ್ಲಿ
1: ಭಾಗವಹಿಸಬೇಕು. ಒಳ್ಳೆಯ ನಾಯಕರನ್ನ ಆರಿಸಲಿಕ್ಕೆ ನಿಮ್ಮ
0: ಕೈಯಲ್ಲಿ ಇದೆ.
1: ಈ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೀಡುವ ಬೃಹತ್ ಹಸಿರು ಅಭಿಯಾನವನ್ನ ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಇಸ್ ಮ್ಯಾಜಿಕಲ್ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಿ. 3:46 ಹೊತ್ತಿನಲ್ಲಿ ಹೋಮ್ ಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಅರ್ಜೆ ರಮ್ಯಾ. ಪ್ರಶ್ನೆಗಳನ್ನ ಕೇಳುವಂತ ಹೊತ್ತು ಉತ್ತರ ಕೊಡೋದಕ್ಕೆ ನೀವಂತೂ ರೆಡಿಯಾಗಿ ಕಾಯ್ತಾ ಇರ್ತೀರಿ, ಅಂದ್ಮೇಲೆ ತಡ ಮಾಡೋ ಮಾತೇ ಇಲ್ಲ. ಮೊದಲನೇ ಪ್ರಶ್ನೆ ಹೀಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ಮೊದಲ ಬಾರಿಗೆ ಅಭಿನಯಿಸಿದಂಥ ಬೇಡರ ಕಣ್ಣಪ್ಪ ಚಿತ್ರ ಅಂದಿನ ದಿನಗಳಲ್ಲಿ ರಾಜ್ಯದ ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿತ್ತು? ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದಂಥ ಬೇಡರ ಕಣ್ಣಪ್ಪ ಚಿತ್ರ ಅಂದಿನ ದಿನಗಳಲ್ಲಿ ರಾಜ್ಯದ ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿತ್ತು? ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಸದ್ಯಕ್ಕೆ ನೀವಂತೂ ಉತ್ತರ ಬಚ್ಚಿಟ್ಕೊಳ್ಳೋ ಹಾಗೆ ಇಲ್ಲ. ನನ್ನ ಪ್ರಶ್ನೆ ಕೇಳಾಯ್ತು, ಉತ್ತರ ಸರಿಯಾಗಿ ಕಳಿಸಿರಬೇಕು ಅಷ್ಟೇ. ಪ್ರಶ್ನೆ ಕೇಳಿದ್ವಿ, ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದಂಥ ಬೇಡರ ಕಣ್ಣಪ್ಪ ಚಿತ್ರ ಅಂದಿನ ದಿನಗಳಲ್ಲಿ ರಾಜ್ಯದ ಎಷ್ಟು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿತ್ತು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿರೋದು ಯಾರೆಲ್ಲ ಅಂತ ನೋಡೋದಾದ್ರೆ, ರಾಧಾಕೃಷ್ಣ ಚಲಹಳ್ಳಿಯಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದು. ಬಹಳಷ್ಟು ಜನ ಮೂರು ಮೂರು ಮೂರು ಅಂತ ಹೇಳ್ಬಿಟ್ಟಿದ್ದೀರಾ. ಮೂರು ಸರಿ ಉತ್ತರ ಅಲ್ಲ. ಎಸ್ ಶ್ರೇ ಯಶೋಧ ಹೆಸರು ಸುಳ್ಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಬೇರೆಲ್ಲಣಿಕೆ ಚಿತ್ರಮಂದಿರ ರಮ್ಯಾ ಅಂತ ತುಂಬಾ ಈಸಿಯಾಗಿ ಬುದ್ಧಿವಂತಿಕೆಯಿಂದ ಆನ್ಸರ್ ಕೊಟ್ಬಿಟ್ಟಿದ್ದಾರೆ ಇರಬಹುದು, ಆದರೆ ಸರಿ ಉತ್ತರ ಬೇಕಲ್ಲ. ಹಾಗೆ ಎಸ್ ಮತ್ಯಾರು ಸರಿ ಉತ್ತರ ಕೊಟ್ಟಿದ್ದಾರೆ ಅಂದರೆ ಇಷ್ಟೇ ಜನ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿರೋದು. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು 20 ಚಿತ್ರಮಂದಿರಗಳಲ್ಲಿ, ರಾಜ್ಯದ 20 ಚಿತ್ರಮಂದಿರಗಳಲ್ಲಿ ಬೇಡರ ಕಣ್ಣಪ್ಪ ಚಿತ್ರ ರಿಲೀಸ್ ಆಗತ್ತೆ. ಆದರೆ ಬೆಂಗಳೂರಿನ ಸಾಗರ್ ಚಿತ್ರಮಂದಿರ ಹಾಗೆ ಮೈಸೂರಿನ ಅಪೇರ ಚಿತ್ರಮಂದಿರದಲ್ಲಿ ಬೇಡರ ಕಣ್ಣಪ್ಪ ಚಿತ್ರ ಶತದಿನೋತ್ಸವವನ್ನು ಆಚರಿಸುತ್ತೆ. ಹಾಗೆ ಒಟ್ಟು ಬಿಡುಗಡೆ ಆಗಿದ್ದು ರಾಜ್ಯದ 20 ಚಲನಚಿತ್ರ ಮಂದಿರಗಳಲ್ಲಿ. ಓಕೆ, ಸೊ 20 ಸರಿ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಖ್ಯಾತ ಇಟಾಲಿಯನ್ ನಿರ್ದೇಶಕ ವಿಕ್ಟೋರಿಯಾ ಡಿ ಸಿಕಾ ಅವರ ಹೆಸರಿನಲ್ಲಿ ನೀಡಲಾಗುವಂಥ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುವಂಥ ಏಕೈಕ ಭಾರತೀಯ ಯಾರು? ಖ್ಯಾತ ಇಟಾಲಿಯನ್ ನಿರ್ದೇಶಕ ವಿಕ್ಟೋರಿಯಾ ಡಿ ಸಿಕಾ ಅವರ ಹೆಸರಿನಲ್ಲಿ ನೀಡಲಾಗುವಂಥ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುವಂಥ ಏಕೈಕ ಭಾರತೀಯ ನಿರ್ದೇಶಕ ಯಾರು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480909013, ನಮ್ಮ ವಾಟ್ಸಪ್ ನಂಬರ್.

ಸೂಪರ್ ಸ್ಟಾರ್ ಚಿತ್ರದ ಹರಿಹರನ್ ಅವರ ಧ್ವನಿಯಲ್ಲಿ ಮೂಡಿಬಂದಂತ ಅದ್ಭುತವಾದಂತ ಗೀತೆಯನ್ನ ಆಲಿಸಿದ್ರಿ. ಖ್ಯಾತ ಇಟಾಲಿಯನ್ ನಿರ್ದೇಶಕ ವಿಕ್ಟೋರಿಯಾ ಡಿ ಸಿಕಾ ಅವರ ಹೆಸರಿನಲ್ಲಿ ನೀಡಲಾಗುವಂತ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿರುವಂತ ಏಕೈಕ ಭಾರತೀಯ ನಿರ್ದೇಶಕ ಯಾರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ ಎನ್ ಆರ್ ಪ್ರಸಾದ್ ರಾಜಜಿನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ಸಿದ್ದಗುಂಟೆಪಾಳ್ಯದಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ, ಹಾಗೆ ಸರಿ ಉತ್ತರವನ್ನು ಕಳಿಸಿರೋದು ಮತ್ಯಾರು ಅಂದರೆ ಎಸ್ ಎನ್ ಸುಭಾನ್ ಕೋರಿ ಹಂಪಸಾಗರದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಸುಧಾ ಬುದಿಹಾಳ್ನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಎಸ್ ಎಂ ಶೋಭಾ ಹಾಸನ್ನಿಂದ, ಅನನ್ಯ ಜಿ ಗುತ್ತೂರ್ನಿಂದ, ಹಾಗೆ ಸರಿಯಾದ ಉತ್ತರವನ್ನು ಕಳಿಸಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ನೇತ್ರ ಕೆಂಗೇರಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ನೊಬೆಲ್ ಮುನಿರಾಬಾದ್ನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಭೋಜರಾಜ್ ಕಾಮ್ನಳ್ಳಿ ಪಂಜಾಬಿನಿಂದ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸಬಡಾವಣೆ ಚಿಕ್ಕಮಗಳೂರಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿ ಉತ್ತರವನ್ನು ಕಳಿಸಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ಎಸ್ ಹಾ, ಬಹಳ ಖುಷಿ ಆಯಿತು. ಬಹಳ ದಿನಗಳ ನಂತರ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ನಿಮ್ಮ ಧ್ವನಿಯಲ್ಲಿ ಅಂತ ಹೇಳಿ ಚಂದ್ರಮುಖಿ ಐ ಟಿ ಎಲ್ ಎವಟ್ ಮಲತಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮವನ್ನು. ಹಾಗೆಯೇ ಸರಿ ಉತ್ತರವನ್ನು ಕಳಿಸಿರೋದು ಎಸ್ ಪ್ರತಿಭಾ ಗೌಡ ಬೆಂಗಳೂರಿನಿಂದ, ಹಾಡೆಲ್ಲ ನಿಮಗಾಗಿಯೇ ಪ್ಲೇ ಮಾಡ್ತಾ ಇದ್ದೀನಿ, ಎಂಜಾಯ್ ಮಾಡಿ ಪ್ರತಿಭಾ. ಸದ್ಯಕ್ಕೆ ಇಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ರು, ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ ಖ್ಯಾತ ನಿರ್ದೇಶಕ ಛಾಯಾಗ್ರಾಹಕ ಗೌತಮ್ ಘೋಷ್ ಅವರು ಖ್ಯಾತ ಇಟಾಲಿಯನ್ ನಿರ್ದೇಶಕ ವಿಕ್ಟೋರಿಯಾ

ಡಿಸಿಕ ಅವರ ಹೆಸರಿನಲ್ಲಿ ನೀಡಲಾಗುವಂತ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುವಂತಹ ಏಕೈಕ ಭಾರತೀಯ ನಿರ್ದೇಶಕ. ಸೊ ಗೌತಮ್ ಘೋಷ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಯಾವ ನದಿಯನ್ನು ಜಗತ್ತಿನ ಐದು ಬಣ್ಣಗಳ ನದಿ ಎಂದು ಕರೆಯಲಾಗುತ್ತೆ? ಯಾವ ನದಿಯನ್ನು ಜಗತ್ತಿನ ಐದು ಬಣ್ಣಗಳ ನದಿ ಎಂದು ಕರೆಯಲಾಗುತ್ತೆ? ಸರಿ ಉತ್ತರ ಗೊತ್ತಿದೆಯಲ್ಲ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಮುದ್ದಾದ ಹೆಸರಿನ ಜೊತೆ ಬಂದು ತಲುಪಲಿ.

ನಿಮ್ಮ ಆನ್ಸರ್ ಏನಾದರೂ ಸರಿ ಇಲ್ಲ ಅಂತ ನಾನು ಹೇಳಿದ್ರೆ ಅದು ಒಂಥರ ಎದೆ ಚುಚ್ಚೋ ವಿಷಯ ಅಂತ ಅನ್ಸುತ್ತಲ್ವಾ? ಪ್ರಶ್ನೆ ಕೇಳಿ ಆಗಿತ್ತು, ಯಾವ ನದಿಯನ್ನು ಜಗತ್ತಿನ ಐದು ಬಣ್ಣಗಳ ನದಿ ಅಂತ ಹೇಳಿ ಕರೆಯಲಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಾಘುನ

ನಾರಾಯಣ್ ಬೆಂಗಳೂರಿನಿಂದ, ಹಾಗೆ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ಸರಿಯಾದ ಉತ್ತರ ನೋಡಿ ಮೇಡಮ್ ನಾವು ಕಳಿಸಿದ್ದೀವಿ ಅಂತ ಸೋಮಶೇಖರ್ ಶಾಮನೂರ್ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ಹೌದು ಸರಿಯಾಗಿದೆ. ಗಜಾನನ ಭಟ್ ಬೊಳುನುಮಕ್ಕಿ ಹೊನ್ನಾವರದಿಂದ ಹಂಪಿಯಿಂದ ಜಾಫರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ ಸರಿ ಉತ್ತರ ಕಳಿಸಿದ್ದಾರೆ. ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ವಾಣಿಶ್ರೀ ಧಾರವಾಡದಿಂದ ಮಂಡಿಕಲ್ ಕೃಪಾ ಅವರ ಉತ್ತರ ಸರಿಯಾಗಿದೆ. ಹಾಗೆ ಜಿ ಎಸ್ ಚಂದನ ಅವರು ಕೂಡ ಸರಿ ಉತ್ತರ ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ಗೋಪಾಲಕೃಷ್ಣ ಆರ್ ನಿಮ್ಮ ಉತ್ತರ ಕೂಡ ಸರಿ. ಭೂಮಿಕಾ ಬಸವರಾಜ್ ಕೆಂಗೇರಿ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಸರಿ ಉತ್ತರವನ್ನು ಕೊಟ್ಟಿರೋದು ನಾಗದೇವನ ಹಳ್ಳಿಯಿಂದ ಹರ್ಷವರ್ಧನ ಬಿ ಎಸ್, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ನಮ್ಮ ಉತ್ತರ ಕೂಡ ಸರಿ ಇದೆ ಅಲ್ವೇ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 7719. ಹೌದು ಸರಿಯಾಗಿದೆ ನಿಮ್ಮ ಉತ್ತರ ಕೂಡ. ಚಂದ್ರಕಾಂತ್ ಹವಲ್ದಾರ್ ರಾಯಚೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ ರಮ್ಯಾ ನೆಲಮಂಗಲದಿಂದ, ನಾನಲ್ಲ ನೆಲಮಂಗಲದ ರಮ್ಯಾ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಎಸ್, ಇನ್ನೂ ಬಹಳಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ರು. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಕೊಲಂಬಿಯಾದ ಕ್ಯಾನೋ ಕ್ರಿಸ್ಟಲ್ಸ್ ಅನ್ನುವಂಥ ನದಿ. ಸಾಮಾನ್ಯವಾಗಿ ಈ ನದಿ ಎರಡು ಬಣ್ಣದಲ್ಲಿ ಕಾಣುತ್ತೆ, ಆದರೆ ಇದನ್ನು ಜಗತ್ತಿನ 5 ಬಣ್ಣಗಳ ನದಿ ಅಂತಲೇ ಕರೆಯಲಾಗುತ್ತೆ. 6 ಕಪ್ಪು ಬಣ್ಣದಲ್ಲಿರುವಂತೆ ಈ ನದಿ ಕಾಣಿಸಿದ್ರೆ ಇನ್ನು 6 ಕೆಂಪು ಬಣ್ಣದಲ್ಲಿರುವ ಹಾಗೆ ಈ ನದಿ ಕಾಣಿಸುತ್ತೆ. ಕೊಲಂಬಿಯಾದ ಕ್ಯಾನೋ ಕ್ರಿಸ್ಟಲ್ಸ್ ಸರಿಯಾದ ಉತ್ತರ ಆಗಿತ್ತು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು. ಒಂದಷ್ಟು ಸಣ್ಣ ಮಾಹಿತಿ ಜೊತೆ ಮನರಂಜನೆ ಕೂಡ ನಿಮಗೆ ಲಭ್ಯ ಆಯಿತು ಅಂತ ಭಾವಿಸ್ತಾ, ಅಂದಹಾಗೆ 4 ನಾನು ನಿಮ್ಮನ್ನು ಒಂದೊಳ್ಳೆ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ವಿಸ್ಮಯ ಜಗತ್ತಿನಲ್ಲಿ. ಏನು ಗೊತ್ತಾ, ಲಾಂಗ್ ವೀಕೆಂಡ್ ಅಲ್ವಾ, ಇವತ್ತೇ ರಜಾ ಬಂದು ಆಹಾ ಇನ್ನೂ 2 ಹೇಗೆಲ್ಲ ಕಳೆಯೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ವರಿನೇ ಮಾಡಬೇಡಿ. ಟ್ರಿಪ್ ಕರ್ಕೊಂಡು ಹೋಗೋದಕ್ಕೆ ನಾನು ರೆಡಿ ಇದ್ದೀನಿ, ನನ್ನ ಜೊತೆ ಬರೋದಕ್ಕೆ ನೀವು ರೆಡಿಯಾಗಿ. ಸದ್ಯಕ್ಕೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ, ನಿಮ್ಮ ಆರ್ ಜೆ ರಮ್ಯಾ.

0: मुक्त भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन-जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: आकाशवाणी FM रेनबो 101.3 मेगाहर्ट्ज म्यूजिकली योर्स
1: Musically yours, magically yours. 101.3 FM Rainbow ಕನ್ನಡ ಕಾಮನಬಿಲ್ನ ಟ್ಯೂನ್ ಮಾಡಿದ್ದೀರಾ. ಎಸ್, ಶುಕ್ರವಾರದ ಸಂಜೆಯ 4:02:33 ಈ ಹೊತ್ತಿನಲ್ಲಿ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಎಸ್, ಈಗಾಗಲೇ ಗೊತ್ತಿದೆ ಶುಕ್ರವಾರ ಸಂಜೆಯ 4 ಈ ಹೊತ್ತು ಅಂದರೆ ನಾವೆಲ್ಲಾದರೂ ಒಂದು ಕಡೆ ಲಾಂಗ್ ಡ್ರೈವ್ ಅಥವಾ ಟ್ರಿಪ್ ಹೋಗಿ ಬರುವಂಥ ಸಮಯ ಅಂತ. ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನೋ ಕುತೂಹಲ ನಿಮ್ಮನ್ನು ಕಾಯ್ತಾ ಇದೆಯಾ? ಆ ಕುತೂಹಲ ಹಾಗೆ ಇರಲಿ. ನೀವು ಎಲ್ಲಿಗೆ ಅಂತ ಹೇಳದಿದ್ರೂ ಪರವಾಗಿಲ್ಲ, ರಮ್ಯಾ ನಿಮ್ಮ ಜೊತೆ ಬರೋದಕ್ಕೆ ನಾವು ರೆಡಿ ಅನ್ನೋದಿದ್ರೆ ಈಗಲೇ ನಿಮ್ಮ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಎಷ್ಟು ಜನ ಅನ್ನೋದು ಲೆಕ್ಕ ಬೇಡವೆ, ಒಂದು ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಂದಮೇಲೆ ಲೆಕ್ಕ ಸಿಕ್ಕಿದ್ಮೇಲೆ ಎಲ್ಲಿಗೆ ಅನ್ನೋದನ್ನು ನಾನು ರಿವೀಲ್ ಮಾಡ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸಂತೆಯಲ್ಲೇ ನಿಂತಿರೋನು ನೀವಂತೂ ನನ್ನೇ ನೋಡ್ಬೇಕು. ಯಾಕಂದ್ರೆ ನಾನ್ ಕರ್ಕೊಂಡು ಹೋಗ್ತಿರೋಂತ ಜಾಗದಲ್ಲಿ ಇನ್ ಕೇಸ್ ಏನಾದ್ರೂ ಸಂತೆ ಇದ್ರೆ ನೀವು ನನ್ನ ಕಣ್ಣಿಂದ ಮರೆಯಾಗಬಾರ್ದಲ್ವೇ? ನಾನು ಎಷ್ಟು ಜನನ ಕರ್ಕೊಂಬಂದಿರ್ತೀನಿ, ನಿಮ್ಮೆಲ್ಲರ ಜವಾಬ್ದಾರಿ ನನ್ನ ಮೇಲಿರುತ್ತೆ. ಹಾಗಾಗಿ ನನ್ನ ಕಣ್ಣಿಗೆ ಕಾಣೋ ಹಾಗೆ ನೀವು ನಿಂತ್ಕೊಂಡು ನನ್ನೇ ನೋಡಿದ್ರೆ ಸೂಪರ್ ಅನ್ಸುತ್ತೆ ಅಲ್ವೇ? ಸದ್ಯಕ್ಕೆ ನಾನು ಹೇಳಿದ್ದೆ, ಯಾರೆಲ್ಲ ರೆಡಿ ಇದ್ದೀರಿ ಬೇಗ ಹೇಳಿ, ನನಗೆ ಲೆಕ್ಕ ಬೇಕು ಅಂತ ಹೇಳಿ. ಹೌದು, ಖಂಡಿತವಾಗಿ ಕೂಡ ನಾವೆಲ್ಲರೂ ರೆಡಿಯಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಾವಂತೂ ರೆಡಿ ಬರೋದಕ್ಕೆ, ಆದರೆ ಒಂದು ಕಂಡೀಷನ್ ಏನಂದರೆ, ಈ ಸಾರಿ ಟ್ರಿಪ್ಗೆ ತಿನ್ನೋದಕ್ಕೆ ಬೇಕಾಗುವಂಥ ಎಲ್ಲ ಕರಿದ ಪದಾರ್ಥಗಳನ್ನು ನಾನೇ ತಗೊಂಡು ಬರೋದು ಅಂತ ಹೇಳಿ ಗಜಾನನ ಭಟ್ ಬೋಳನ ಮಕ್ಕಿ ಹೊನ್ನಾವರದಿಂದ ಹೇಳ್ತಾ ಇದ್ದಾರೆ. ಈಗ ಸ್ವಲ್ಪ ಗಂಟಲು ಸರಿ ಹೋಗ್ತಾ ಇದೆ. ಸಂದೇಶವನ್ನು ಕಳಿಸಿರೋದು ಮತ್ತಾರು ಅಂತ ನೋಡೋದಾದ್ರೆ ಸುಬ್ರಹ್ಮಣ್ಯ ಜಯಂತ್, ನಾನು ಕೂಡ ರೆಡಿ ಮೇಡಮ್ ಅಂತ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಏ, ನಾವು ಬರದೇ ಇರ್ತೀವ, ನೀವು ಕರೆದ್ರು ಕರೀದೆ ಹೋದ್ರು ನಾವು ಟ್ರಿಪ್ಗೆ ಬರೋದಕ್ಕೆ ರೆಡಿಯಾಗಿರ್ತೀವಿ ಅಂತ ಶಾಂತ ಚರಬಡಿಗೆರೆ ಕುಕ್ನೂರ್ ಹರಿಹರ ಇಂದ ಹೇಳ್ತಾ ಇದ್ದಾರೆ. ಸೊ ನಾವು ಕೂಡ ರೆಡಿ ಅಂತ ಡೇವಿಡ್ ಮುನಿರಾವದಿಂದ ಸಂದೇಶವನ್ನು ಕಳಿಸಿದ್ರೆ, ಅರ್ಪಿತಾ ಬೆಂಗಳೂರಿನಿಂದ ಐ ಆಮ್ ರೆಡಿ ರಮ್ಯಾ ಅಂತ ಹೇಳ್ತಾ ಇದ್ದಾರೆ. ಏ, ನಾವು ಕೂಡ ರೆಡಿ, ನಿಮ್ಮ ಜೊತೆ ಟ್ರಾವೆಲ್ ಮಾಡೋದಂದ್ರೆ ಮಿಸ್ ಮಾಡ್ಕೊಳ್ತೀವ ಅಂತ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ನೆಲಪ್ರಸಾದ್ ಬಸವನಗುಡಿಯಿಂದ, ನಾವು ರೆಡಿ ರೀ ಜರ್ನಿಗೆ ಅಂತ ಹೇಳ್ತಾ ಇದ್ದಾರೆ. ಹಾ ಹಾ, ಸ್ವರ ಕೇಳಿದ್ರೇ ಓಡೋಡಿ ಬರ್ತೀವಿ, ಇನ್ನು ನೀವು ಕರೆದ್ರೆ ಬರೋದಿಲ್ಲ ಅಂತೀವ ಅಂತ ಶ್ವೇತಾ ಹೆಸರಾವ್ ಸುಳಿಯೋಯಿಂದ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸಂದೇಶವನ್ನು ಕಳಿಸಿ, ನಮ್ಮನ್ನು ಕರ್ಕೊಂಡು ಹೋಗಿ ಮಿಸ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೀರಾ ಅಂತ ಹೇಳಿ ಪದ್ಮಾವತಿ ಹುಬ್ಬಳ್ಳಿಯಿಂದ ಹೇಳ್ತಾ ಇದ್ದಾರೆ. ಆಹಾ, ಮುಳ್ಳಯ್ಯನಗಿರಿ ಕಡೆ ಏನಾದರೂ ಕರ್ಕೊಂಡು ಹೋಗ್ತಾ ಇದ್ದೀರಾ?

ಈಹ ತಲಿ ಅಂತ ಹೇಳಿ ಜಯಣ್ಣ ಶಶಿವಳ ಅರಸೀಕೆರೆಯಿಂದ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಲಾಂಗ್ ಟ್ರಿಪ್ ಅಂದಮೇಲೆ ಕರ್ನಾಟಕದ ಆಚೆನೇ ಕರ್ಕೊಂಡು ಹೋಗೋದು ನಿಮ್ಮನ್ನು. ಎಲ್ಲಿಗೆ ಅನ್ನೋದು ಕೂಡ ನೀವೇ ಗೆಸ್ ಮಾಡಬೇಕು. ನಾನೊಂದು ಕ್ಲೂ ಕೊಡ್ತೀನಿ, ನಮಗೂ ಇಷ್ಟ, ನಾವು ಬರ್ತೀವಿ ಅಂತ ಸುಜಾತ ಕೆ ನಟರಾಜ್ ಹಾಸನ್ನಿಂದ ಹೇಳ್ತಾ ಇದ್ದಾರೆ. ನಾವು ರೆಡಿ ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ಎಸ್ ಅರುಂಧತಿ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲಿ ಕರೆದ್ರೂ ಬರ್ತೀವಿ ನೋಡ್ರಿ ಅಂತ ಸುಧಾ ಬುದಿಹಾಳಿನಿಂದ ಹೇಳ್ತಾ ಇದ್ದಾರೆ. ಹಾಗಿದ್ಮೇಲೆ ಎಷ್ಟೊಂದು ಜನ ಆಹಾ ಓಕೆ, ಎಲ್ಲರನ್ನು ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದನ್ನು ಸದ್ಯಕ್ಕೆ ನೀವೀಗ ಗೆಸ್ ಮಾಡಬೇಕು. ಒಂದು ಕ್ಲೂ ನಾನು ಕೊಡ್ತೀನಿ, ಇದು ಭಾರತದ ಅತಿ ದೊಡ್ಡ ಜಿಲ್ಲೆ. ಭಾರತದ ಅತಿ ದೊಡ್ಡ ಜಿಲ್ಲೆಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಗೆಸ್ ಮಾಡಿ, ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಇಂತಹ ರಮ್ಯಾತ್ಮಕವಾದಂತಹ ಭಾವನೆಗಳನ್ನ ಬರೆಸುವಂತ ಸ್ಥಳಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಂದೇಶ ಕಳಿಸಿಯೇ, ವಾತಾವರಣ ಹೇಗಿದೆ ಅಂದ್ಮೇಲೆ ನಾನು ರೈನ್ ಕೋಟ್ ಮಿಸ್ ಮಾಡೋ ಹಾಗಿಲ್ಲ, ಒಂದು ನಿಮಿಷ ರೈನ್ ಕೋಟ್ ತಂದು ಬಿಡ್ತೀನಿ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋದು ಚಂದ್ರು ಅವರು. ನೀನ್ ಮಾಡೋದು, ನಾನು ಮರ್ತ್ಬಿಟ್ಟು ಹೊರಟ್ಬಿಟ್ನಲ್ಲ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ. ಹೌದು, ನೀವು ಇಂಥದ್ದೇ ಜಾಗ ಕರ್ಕೊಂಡು ಹೋಗ್ತಿದ್ದೀರಾ. ಇಲ್ಲಿ ಹೋದ್ವಿ ಅಂದಮೇಲೆ ನಾವು ಕಲ್ಯಾಣ್ಜಿ ಆನಂದ್ಜಿಯವ್ರನ್ನ ಮಿಸ್ ಮಾಡ್ಕೊಳ್ಳುವಂಥ ಒಂದು ಆಟ ಕೂಡ ಆಡ್ಬೋದಲ್ವೇ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾವ ಸ್ಥಳ ಅಂತ ಸುಧಾ ಬುದಿಹಾಳ್ನಿಂದ ಹೇಳ್ತಾ ಇದ್ದಾರೆ. ಗಣೇಶ ಸಾಗರದಿಂದ ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಗರಮಡಿ. ಶಾಂತಚರಬಡಿಗೆರೆ ಹರಿಹರ ಕೊಕ್ನೂರ್ನಿಂದ ಸುಜಾತ ಕೆ ನಟರಾಜ್ ಲಂಕ ನ್ಯೂ ಟೌನ್ನಿಂದ. ಹಾಗೆ ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ. ವಾಣಿಶ್ರೀ ಧಾರವಾಡದಿಂದ. ವೇದಶೆಟ್ಟಿ ಕಾಳವರ ಕುಂದಾಪುರದಿಂದ. ಹಾಗೆ ಆಹಾಹಾ ಕುಮಾರ ಪಾರ್ಕ್ನಿಂದ ಚಂದ್ರಶೇಖರ ಅವರು. ಹಾ, ಕರ್ಕೊಂಡು ಹೋಗ್ತೀರಾ ಅಥವಾ ನಮ್ಮ ಮನೇನಾದ್ರೂ ಫುಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ರೆ, ಖಂಡಿತ ಕರ್ಕೊಂಡು ಹೋಗ್ತೀನಿ. ಹಾಗೆ ಸಂದೇಶವನ್ನ ಕಳಿಸಿರೋದು ಗಜಾನನ್ ಭಟ್ ಬಳನ್ಮುಖಿ ಹೊನ್ನಾವರದಿಂದ. ಎಸ್, ನಮಗಂತೂ ಗೊತ್ತಾಯ್ತು ಯಾವ ಸ್ಥಳ ಅಂತ. ಡೇವಿಡ್ ಮುನಿರಾಬಾದ್ನಿಂದ ಹೇಳ್ತಾ ಇದ್ದಾರೆ. ಬಿ ಕೆ ಶಿವಕುಮಾರ್ ಸಿಂಗಟಗೆರೆಯಿಂದ ಸಂದೇಶವನ್ನ ಕಳಿಸಿ ಯಾವ ಸ್ಥಳ ಅಂತ ಗೆಸ್ ಮಾಡಿದ್ದಾರೆ. ಜಯಣ್ಣ ಶಿಶುವಾಳ ಅರಸೀಕೆರೆ ತಾಲೂಕಿನಿಂದ. ಹಾಗೆ ಚಂದ್ರಕಾಂತ್ ಹವಲ್ದಾರ್ ರಾಯಚೂರಿನಿಂದ. ಜೊತೆಗೆ ರಮಾಮಣಿ ಅಜ್ಜಾವರ ಸುಳ್ಯ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ತಮಿಳ್ನಾಡು ಇರಬಹುದಾ ಅಂತ ಕೇಳ್ತಾ ಇದ್ರ, ಇನ್ ಸ್ವಲ್ಪ ದೂರ ಹೋಗೋಣ, ಹತ್ರ ಆಗ್ಬಿಡ್ತದ. ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ. ಉತ್ತರ ಪ್ರದೇಶನ ಅಂತ ಕೇಳ್ತಾ ಇದ್ದೀರಾ. ಅಲ್ಲ, ಇನ್ಯಾವುದು, ಬೆಳಗಾವಿನ ಅಂತ ಕೇಳಿದ್ದೀರಿ. ನಾನು ಹೇಳದ್ನಲ್ಲ, ಕರ್ನಾಟಕದಿಂದ ಆಚೆ ಹೋಗ್ತಾ ಇದ್ದೀನಿ ಕರ್ಕೊಂಡು ನಿಮ್ಮನ್ನ ಅಂತ ಹೇಳಿ. ನಂಬರ್ ಎಂಡಿಂಗ್ ವಿತ್ 5198 ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಹಾಗೆ ನೇತ್ರ ಕೆಂಗೇರಿಯಿಂದ ಸರಿಯಾಗಿ ಗೆಸ್ ಮಾಡಿದ್ದೀರಿ. ಜಗದೀಶ್ ಗೋಪನಹಳ್ಳಿ ಚಳ್ಳಕೆರೆಯಿಂದ ಗೆಸ್ ಮಾಡಿದ್ದೀರಿ. ಎಸ್, ನಿಮ್ಮೆಲ್ಲರ ಗೆಸ್ ಕರೆಕ್ಟ್ ಆಗಿದೆ. ಸಹನ ವಿಜಯಪುರದಿಂದ. ಹಾಗಾದರೆ ನಿಮಗೂ ಒಂದು ನಾನೇ ತಂದ್ಬಿಡ್ತೀನಿ ಬಿಡಿ ಅಂತ ಹೇಳಿ ಇಲ್ಲಿ ಸಂದೇಶ ಬಂದಿದೆ. ಏನು, ರೈನ್ ಕೋಟ್ ತರಲಿ, ಒಳ್ಳೇದಾಗಲಿ. ಸದ್ಯಕ್ಕೆ ನಾನು ನಿಮ್ಮನೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಹಳಷ್ಟು ಜನ ಗೆಸ್ ಮಾಡಿಬಿಟ್ರು. ಗುಜರಾತ್ನ ಕಚ್ ಪ್ರದೇಶಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಕಚ್ ಪ್ರದೇಶನ ಆಯ್ಕೆ ಮಾಡಿಕೊಂಡೆ, ಏನಿದೆ ಅಲ್ಲಿ ಅಂಥ ಸ್ಪೆಷಾಲಿಟಿ, ಯಾವ ಸ್ಥಳನ ನಾನು ನಿಮಗೆಲ್ಲ ತೋರಿಸ್ತೀನಿ, ಆಹಾಹಾ ಗೊತ್ತಾಗತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರಿ. ಜೊತೆಗೆ ಸದ್ಯಕ್ಕೀಗ ನಮ್ಮ ರೈಡ್ ಆರಂಭ ಆಗ್ತಾ ಇದೆ. ಜರ್ನಿ, ಹ್ಯಾಪಿ ಜರ್ನಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಆಹಾ ಸೂಪರ್ ಹಾಡುಗಳನ್ನು ಕೇಳ್ತಾ ಎಂಜಾಯ್ ಮಾಡ್ತಾ ನಾವು ಜರ್ನಿಯಲ್ಲಿ ಸಾಗೋಣ.

ಮಧುರಾತಿ ಮಧುರ ದಾಹ ಎಲ್ಲಾಗತ್ತೆ ಅಂದ್ರೆ ಮರುಭೂಮಿಗೆ ಹೋದಾಗ ಆಗತ್ತೆ. ಆದ್ರೆ ನಾನ್ ಕರ್ಕೊಂಡು ಹೋಗ್ತಾ ಇರೋದು ಇನ್ನೂ ಶುದ್ಧವಾದಂತ ಮರುಭೂಮಿ. ಎಷ್ಟು ಕಣ್ಣು ಹಾಯಿಸಿದ್ರು ಕೂಡ ಅಷ್ಟು ವಿಸ್ತಾರವಾಗಿ ಕಾಣುವಂತ ಬಿಳಿ ಮರಳಿನ ಮರುಭೂಮಿ. ಅಂದಮೇಲೆ ಎಲ್ಲೋ ಉಪ್ಪಿನ ರಾಶಿಗೆ ನಾವು ಹೋಗಿ ನಿಂತ್ವ ಅನ್ನುವಂತ ಫೀಲ್ ನಿಮ್ಗೆ ಸಿಗತ್ತೆ ಈ ಸ್ಥಳಕ್ಕೆ ಹೋದಾಗ. ರೌನ್ ಆಫ್ ಕಚ್ ಪ್ರದೇಶಕ್ಕೆ ಸದ್ಯಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಳಿ ಉಪ್ಪು ಮರುಭೂಮಿಯ ವಿಸ್ತಾರದೊಂದಿಗೆ ಸಾಕ್ಷಿಯಾಗೋದಕ್ಕೆ ಒಂದು ಅದ್ಭುತ ಅನುಭವವನ್ನು ನೀವು ಪಡೆಯೋದಕ್ಕೆ ಸದ್ಯಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದೀರಾ. ಜರ್ನಿ ಸ್ಟಾರ್ಟ್ ಆಗಿದೆ. ಆಹಾ, ಸ್ವಲ್ಪ ತಡ ಆದ್ರೂ ಬೇಸರ ಮಾಡ್ಕೋಬೇಡಿ, ನಾನು ನಿಮ್ಮನ್ನು ತುಂಬ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ. ಹೌದಲ್ವೇ? ಸದೀಶಿವನ್ನ ಕಳಿಸಿ ಹೇಳ್ತಾ ಇದ್ದಾರೆ ಶಿವಾನಂದಪ್ಪ ಚಂದ್ರಮ್ಮ ಅವರು. ಎಸ್, ಬೇಗ ಕರ್ಕೊಂಡು ಹೋಗಿ ರಮ್ಯ, ನಮಗಂತೂ ಕುತೂಹಲ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ಬರ್ತೀನಿ, ಹೇಗೆ ಗೊತ್ತಾ? ಎಸ್ಕಾರ್ಟ್ ಆಗಿ ಇರ್ತೀನಿ ನಿಮಗೆ ಅಂತ ಹೇಳಿ ಸೋಮಶೇಖರ್ ಅವರು ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ದಾವಣಗೆರೆ ಅಲ್ವೇ, ಬೇಗ ಬಂದು ತಲುಪಿ ಈ ಸ್ಥಳಕ್ಕೆ. ಶಾಂತಚರ ಬಡಿಯರ ಹರಿಯರ ಕೊಕ್ನೂರಿನಿಂದ ಹೇಗಿದೆ ಆ ಸ್ಥಳ ಅನ್ನೋದಕ್ಕೆ ಒಂದೊಳ್ಳೆ ವಿವರಣೆ ಸಮೇತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 9105 ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ. ಆಹಾ, ಅನಂತಮೂರ್ತಿ ಶೃಂಗೇರಿಯಿಂದ, ಸ್ವಲ್ಪ ಲೇಟಾಗಿ ಟ್ಯೂನ್ ಮಾಡ್ಕೊಂಡಿದ್ದೀನಿ, ಯಾವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ವಿಸ್ಮಯ ಜಗತ್ತಿನಲ್ಲಿ ನಿಮ್ಮನ್ನು ಕಚ್ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗೆಲ್ಲ ಹೇಳಿದ ಹಾಗೆ ಎಲ್ಲೆಲ್ಲೂ ಬಿಳಿ ಉಪ್ಪು ಮರುಭೂಮಿಯ ವಿಸ್ತಾರತೆ, ನೋಡೋಷ್ಟು ಅಗಲ ಕೂಡ ಆ ಬಿಳಿ ಬಣ್ಣದ ಸ್ಥಳದಲ್ಲಿ ನಿಂತು ಭೂಮಿಯ ಸೌಂದರ್ಯವನ್ನು ಸವಿಯೋದಿದೆಯಲ್ಲ, ಅದ್ಭುತ ಅನುಭವ, ಎಲ್ಲೂ ಬೇರೆ ಮಾತೇ ಇಲ್ಲ. ಸದ್ಯಕ್ಕೆ ನಾವು ಹೋಗ್ತಾ ಇರೋದು ಮಳೆಗಾಲ, ಆದರೆ ಚಳಿಗಾಲದಲ್ಲಿ ಹೋಗಿದರೆ ಇನ್ನೂ ಸೂಪರ್ ಆಗಿರ್ತಿತ್ತು. ಯಾಕೆ ಅಂದರೆ ಚಳಿಗಾಲದಲ್ಲಿ ರಾನ್ ಉತ್ಸವ ನಡೆಯುತ್ತೆ. ಎಲ್ಲೆಡೆ ಡಿಸೆಂಬರ್ನಿಂದ ಫೆಬ್ರವರಿಯ ತನಕ ನಡೆಯುವಂಥ ಈ ಒಂದು ಸ್ಥಳದ ಉತ್ಸವದಲ್ಲಿ ಜನಜಂಗುಳಿಯಿಂದ ಆ ಸ್ಥಳ ಕೂತ್ಕೊಂಡಿರುತ್ತೆ. ಇದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ, ಬಿಸಿ ಗಾಳಿಯ ಬಲೂನಿನಂತಹ ಸಾಹಸ ಚಟುವಟಿಕೆ ಕೂಡ ನಡೆಯುತ್ತೆ, ಬೃಹತ್ ಶಿಬಿರದ ಅಲ್ಲಿ ಹಾಕಿರ್ತಾರೆ. ಸೊ ಹೇಗಿದೆ ಇಡೀ ಸ್ಥಳ ಅಂತ ಹೇಳಿದ್ರೆ, ಕಡಿಮೆ ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿದ್ರೂ ಕೂಡ ಭಾರತದ ಅತಿ ದೊಡ್ಡ ಜಿಲ್ಲೆಯಾಗಿರುವಂಥ ಕಚ್ ಪ್ರದೇಶ ಅತಿ ವಾಸ್ತವಿಕವಾಗಿ ಇರುವಂಥ ಪ್ರದೇಶ. ಎಲ್ಲೂ ಮನುಷ್ಯನ ಅತಿಯಾದ ಕೈಚಳಕ ಕೈವಾಡ ಕಾಣದಂಥ ಕಚ್ ಪ್ರದೇಶದ ಕಡೆ ನಮ್ಮ ಪಯಣ ಶುರುವಾಗಿದೆ.

ಪ್ರದೇಶದಲ್ಲಿ ನಿಂತು ನೀವು ಕೂಡ ಹೀಗೆ ಹಾಡಬಹುದು, ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಈಗ ಅಂತ ಹೇಳಿ ಖುಷಿಯಿಂದ ಕುಣಿದಾಡಬಹುದು ಅಲ್ವೇ. ಸದ್ಯಕ್ಕೆ ಸದೇಶವನ್ನ ಕಳಿಸಿ ಹೇಳ್ತಾ ಇದಾರೆ, ನೋಡ್ರಿ ನಮ್ಮ ಹತ್ರ ಕಾಸಿಲ್ಲ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಬರ್ತೀವಿ ಅಂತ ಹೇಳಿ ಸಂತೋಷ್ ಬೆಸಗ್ರಹಳ್ಳಿಯಿಂದ ಹೇಳ್ತಾ ಇದಾರೆ. ಏನ್ರಿ ನನ್ನ ಜೊತೆ ನೀವು ಎಲ್ಲರೂ ಮಿಕ್ಕದವರು ಶೇರ್ ಮಾಡ್ಕೊಳ್ತೀರಾ ಅಲ್ವಾ, ಕರ್ಕೊಂಡು ಹೋಗೋಣ ಸಂತೋಷನ. ಓಕೆನಾ. ಡಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಗುಜರಾತ್ನ ಕಚ್ನ ಉಪ್ಪು ಮರುಭೂಮಿಯ ಪಯಣದಲ್ಲಿ ಸದ್ಯಕ್ಕೆ ನಿಮ್ಮ ಜೊತೆಯಾಗಿ ಇದ್ದೀನಿ ಅಂತ ಹೇಳಿ. ಹುಷಾರು, ಕೈ ತಪ್ಪು ಹೋಗಬೇಡಿ. ಸಿದ್ದಲಿಂಗಮೂರ್ತಿ ಅವರು ಸಿರಿಗೆರೆಯಿಂದ ಒಳ್ಳೊಳ್ಳೆ ತಿಂಡಿಗಳನ್ನ ತಿನ್ಸ್ರಿ ಮೇಡಮ್ ಅಂತ ಕೇಳ್ತಾ ಇದಾರೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಒಳ್ಳೆಯ ಹಾಡುಗಳ ಪ್ರಸಾರಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದಾರೆ. ಸದ್ಯಕ್ಕೆ ನಂಗಂತೂ ಜರ್ನಿ ಮಾಡಿ ಸುಸ್ತಾಯಿತು, ಗುಜರಾತ್ನ ಕಚ್ ಪ್ರದೇಶಕ್ಕೆ ನಾವು ಬಂದು ಇಳಿದಿದ್ದು ಆಯಿತು. ಎಲ್ಲಿ ಹೋಗೋಣ ಫಸ್ಟ್ ಗುಜರಾತ್ನ ಕಚ್ನಲ್ಲಿ ಅಂತ ಹೇಳಿದ್ರೆ ನಾವು ಸದ್ಯಕ್ಕೆ ಕಚ್ ಮ್ಯೂಸಿಯಂಗೆ ಹೋಗ್ಬಿಡೋಣ. ಯಾಕೆ ಗೊತ್ತಾ, ಅಳಿವಿನಂಚಿನಲ್ಲಿ ಇರೋವಂಥ ಎಷ್ಟೋ ವಸ್ತುಗಳನ್ನು ನೀವಿಲ್ಲಿ ಕಾಣಬಹುದು. ಹಾಗಾಗಿ ಶಬ್ದ ಮಾಡದೆ ಮ್ಯೂಸಿಯಂ ಒಳಗಡೆ ಇರುವಂಥ ಅಳಿವಿನಂಚಿನಲ್ಲಿರುವಂಥ ಈ ಪ್ರತಿಯೊಂದು ವಸ್ತುಗಳನ್ನು ನೋಡೋಣ. ಓಕೆ, ಅಲ್ಲಿ ನೋಡಿ ಕಚ್ಚಿ ಸ್ಕ್ರಿಪ್ಟ್ ಇದೆ, ಪ್ರಾಚೀನ ನಾಣ್ಯಗಳ ಸಂಗ್ರಹ ಕಾಣ್ತಾ ಇದೆ ಅಲ್ವಾ ನಿಮಗೆ, ಆ ನಾಣ್ಯಗಳನ್ನು ಗಮನಿಸಿ. ಇನ್ನು ಈ ಕಡೆ ಬಂದರೆ ಆಹಾ, ಬುಡಕಟ್ಟು ಕಲಾಕೃತಿಗಳು. ವಸ್ತು ಸಂಗ್ರಹಾಲಯದ ಅತಿ ದೊಡ್ಡ ಭಾಗವಾಗಿ ಈ ಕಲಾಕೃತಿಗಳು ನಮಗೆ ಕಾಣಿಸ್ತಾ ಇದೆ. ಕಸೂತಿ ಇದೆ, ವರ್ಣಚಿತ್ರ ಇದೆ, ಶಸ್ತ್ರಾಸ್ತ್ರಗಳಿದೆ. ರೀ ಮುಟ್ಕಿಟ್ಬಿಟ್ಟಿರ, ನನ್ನ ಮೇಲೆ ಏನಾದರೂ ಕೋಪ ಇದ್ರೆ ತಗೊಂಡ್ಬಿಟ್ಟಿರ. ಸಂಗೀತ ಉಪಕರಣಗಳಿದೆ, ಶಿಲ್ಪಕಲೆಯನ್ನು ಕಾಣಬಹುದು. ಅಬ್ಬ, ಎಂಥ ಅಮೂಲ್ಯವಾದ ಲೋಹದ ಕೆಲಸಗಳ ವಸ್ತುಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಆಹಾ, ಇಷ್ಟನ್ನೂ ಕಣ್ತುಂಬಿಕೊಂಡ್ರ, ಎಂಥ ಅದ್ಭುತ ಅನುಭವ ಕೊಡ್ತಲ್ವೇ ಈ ಕಚ್ ಮ್ಯೂಸಿಯಂ. ಈ ಅನುಭವವನ್ನು ಹಾಗೆ ತಾಜವಾಗಿ ಇಟ್ಕೊಳ್ಳಿ. ತಾಜವಾಗಿ ಇರುವಂಥ ಈ ಅನುಭವವನ್ನು ಸವಿತಾ ನಾವೀಗ ನಮ್ಮ ಪಯಣವನ್ನು ಹಾಗೆ ಮುಂದುವರಿಸೋಣ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್

0: GOV.in ಗೆ ಭೇಟಿ ನೀಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಟ್ರಾವೆಲ್ ಮಾಡಿ ತುಂಬಾ ಸುಸ್ತಾಯ್ತಾ? ಇಲ್ಲ ಅನ್ಕೊಳ್ತೀನಿ. ಸಿಕ್ಕಾಬಟ್ಟೆ ಸುಸ್ತಾದಾಗ ಸ್ವಲ್ಪ ನೀರಿನಲ್ಲಿ ಫ್ರೆಶ್ ಅಪ್ ಆದ್ರೆ ಅಥವಾ ನೀರಿನಲ್ಲಿ ಆಟವಾಡಿದ್ರೆ ಹಾ, ದೇಹಕ್ಕೂ ಹಿತ ಮನಸ್ಸಿಗೂ ಹಿತ ಅಂತ ಅನ್ಸುತ್ತಂತೆ. ಹಾಗಾಗಿ ಸದ್ಯಕ್ಕೆ ನಾವೀಗ ಕಚ್ನಲ್ಲಿ ಬೀಚ್ ಕಡೆ ಪ್ರಯಾಣವನ್ನ ಬೆಳೆಸೋಣ. ಯಾವ ಬೀಚ್ಗೆ ಹೋಗ್ತಾ ಇದೀವಪ್ಪ ಕಚ್ನಲ್ಲಿ ನಾವು ಅಂತ ಹೇಳಿದ್ರೆ, ಮಾಂಡ್ವಿ ಬೀಚ್ಗೆ ಹೋಗ್ತಾ ಇದೀವಿ. ವಾಯುವ್ಯ ತೀರದಲ್ಲಿರುವಂತ ಅತ್ಯಂತ ಪ್ರಶಾಲ ಕಡಲ ತೀರಗಳಲ್ಲಿ ಇದು ಒಂದಾಗಿದೆ. ನೋಡಿ, ಬೀಚ್ನ ತೋರಿಸ್ತಾ ಇದ್ದೀನಿ, ಆದರೆ ನೀವು ಬೀಚ್ಗೆ ಇಳಿಯೋದಕ್ಕಿಂತ ಮುಂಚೆನೆ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀರಲ್ಲಿದ್ದೀರಾ, ಹುಷಾರಾಗಿರಿ. ಸೊ ನೀರಿನ ಜೊತೆ ಯಾವುದೇ ರೀತಿಯ ಆಟ ತುಂಬ ಹುಷಾರಾಗಿ ಆಡಬೇಕು, ಓಕೆನಾ? ಸೊ ಇಲ್ಲಿಗೆ ನಾವು ಬಂದ್ವಿ ಅಂತ ಹೇಳಿದ್ಮೇಲೆ ಆಹಾ, ಎಲ್ಲೆಲ್ಲೂ ನೋಡಿದ್ರು ನಮ್ಮ ಸ್ನೇಹಿತರೆ ಕಾಣ್ತಾ ಇದ್ದಾರೆ. ಜೊತೆಗೆ ಒಂದು ಲೆಕ್ಕದಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಕೂಡ ನೀರು. ಈ ಕಡೆ ನಮ್ಮನ್ನು ಸ್ವಾಗತ ಮಾಡೋದಕ್ಕೆ ಇರುವ ಹಾಗೆ ಇರುವಂಥ ಈ ಮರಳಿನ ಕಾರ್ಪೆಟ್, ರೆಡ್ ಕಾರ್ಪೆಟ್ ಅಂತಾರಲ್ಲ ಹಾಗೆ, ಮರಳಿನ ಕಾರ್ಪೆಟ್ ಎಷ್ಟು ಚೆಂದ ಅಲ್ವೇ? ಅರೇಬಿಯನ್ ಸಮುದ್ರದ ಆ ಉಪ್ಪು ನೀರನ್ನು ನೋಡೋದಕ್ಕೆ, ಅದರಲ್ಲಿ ಆಡೋದಕ್ಕೆ ಈ ರೆಡ್ ಕಾರ್ಪೆಟ್ ನಮ್ಮನ್ನು ದಾರಿ ಮಾಡಿ ಕರೀತಾ ಇದೆ. ಆಹಾ, ಎಂತ ಚಂದ! ಇದ್ರ ಜೊತೆಗೆ ವಿಂಡ್ ಮಿಲ್ಗಳು ಅಲ್ಲಲ್ಲೇ ಸುತ್ತಾ ಇದೆ, ಅದನ್ನು ಕೂಡ ನೋಡಿ ಒಂದು ಸ್ವಲ್ಪ. ಆ ಒಂದು ಪವನ ಶಕ್ತಿಯನ್ನು ಕಣ್ ತುಂಬಿಕೊಳ್ಳೋದಕ್ಕೂ ಕೂಡ ನಾವು ಪುಣ್ಯ ಮಾಡಿರಬೇಕು. ಬೆಂಗಳೂರಿನಲ್ಲಿ ಸಿಗತ್ತಾ? ಓಹೋ, ನಮ್ಮ ಉತ್ತರ ಕರ್ನಾಟಕದ ಕಡೆ ಐತ್ರಿ ಅಂತ ನೀವು ಹೇಳೋದಿದ್ರೆ ಹೌದ್ರಿ, ಸದ್ಯಕ್ಕೆ ಉತ್ತರ ಭಾರತದಲ್ಲಿರುವಂಥ ವಿಂಡ್ ಮಿಲ್ನ ನೋಡೋಣ ಕಣ್ರಿ. ಈ ಎಲ್ಲ ಕಣ್ಣು ತುಂಬಿಕೊಂಡ ಮೇಲೆ ನೀರಿಗಿಳಿದ ಮೇಲೆ ಸಾಹಸ ಕ್ರೀಡೆಗಳನ್ನು ಆಡಲಿಲ್ಲ ಅಂದರೆ ಹೆಂಗೆ ರಮ್ಯ ಅಂತ ನೀವು ಕೇಳಿದ್ರೆ, ಓಕೆ, ಪರ್ಮಿಷನ್ ಕೊಡ್ತೀನಿ. ಯಾಕಂದರೆ ಮಾಂಡ್ವಿ ಬೀಚ್ನಲ್ಲಿ ನಮಗೆ ಜಲಕ್ರೀಡಾ ಸೌಲಭ್ಯಗಳು ಕೂಡ ಇದೆ. ಹಾಗಾಗಿ ಇಲ್ಲಿ ನಾವು ಕ್ಯಾಂಪ್ ಹಾಕೋಬಹುದು, ಜಲಕ್ರೀಡೆ ಆಡಬಹುದು. ಹಾಗಾಗಿ ಈ ಸಾಹಸ ಕ್ರೀಡೆಗಳಲ್ಲಿ ನೀವು ಕೂಡ ಭಾಗಿ ಆಗಿ, ಓಕೆನಾ? ಸದ್ಯಕ್ಕೆ ನೀರಲ್ಲಿ ಆಟಾಡಿ, ಒಂದು ಹಾಡಿನ ಕಾಲಾವಧಿ ನಿಮಗೆ ಕೊಡ್ತೀನಿ ಆಟಾಡೋದಕ್ಕೆ. ಅದಕ್ಕಿಂತ ಮುಂಚೆ ಇಲ್ಲೊಂದಷ್ಟು ಸಂದೇಶ ಬಂದಿದೆ. ಚಂದ್ರಮುಖಿ ಐಟಿಐ ಲೇಔಟ್ ಮಲತಹಳ್ಳಿಯಿಂದ ಹೇಳ್ತಾ ಇದ್ರೆ, ಚಕ್ಲಿ, ಕೋಡ್ಬಳೆ, ಚಿರೋಟಿ, ಒಗ್ಗರಣೆ ಪುಡಿ ಇದೆಲ್ಲ ಕಾಯ್ತಾ ಇದೆ ರಮ್ಯಾ, ಬರೀ ಆಟಾಡ್ತಾ ಇದ್ರೆ ಹೇಗೆ? ಇದನ್ನು ಕೂಡ ಸವಿ ಬನ್ನಿ ಅಂತ. ನೀವೆಲ್ಲ ಆಟಾಡಿ ಆಯ್ತಾ, ನಾನು ಈಗ ತಿಂಡಿ ಕಡೆ ಹೋಗ್ತೀನಿ. ಸದೇಶವನ್ನ ಕಳಿಸಿ, ಮಾತಾಡಿ ಸುಸ್ತಾಗಿದ್ದೀರಾ, ಅದಕ್ಕೆ ಒಂದು ಕಲ್ಲಂಗಡಿ ಜ್ಯೂಸ್ನ ತಗೊಂಬಂದು ಕೊಡ್ಲೆ ಅಂತ ಹೇಳ್ತಿದ್ದಾರೆ. ಕಚ್ನಲ್ಲಿ ಕಲ್ಲಂಗಡಿ ನಿಮ್ಮ ಕಣ್ಣಿಗೆ ಎಲ್ರಿಗೆ ಕಾಣಿಸ್ತು ಚಂದ್ರು ಅವರೇ? ನನ್ನ ಕಣ್ಣಿಗಂತೂ ಕಾಣಿಸ್ತಾ ಇಲ್ಲ. ಕಣ್ಣಿಗೆ ಕಟ್ಟೋ ಹಾಗೆ ಗುಜರಾತ್ನಲ್ಲಿ ನೀವು ಹೇಳ್ತಾ ಇರೋದು ನಾವಲ್ಲೇ ಇದ್ದೀವಿ ಅನ್ನೋ ಹಾಗೆ ಅನ್ನಿಸ್ತಾ ಇದೆ. ಅಮೋಘ, ಅದ್ಭುತ, ಸುಂದರವಾಗಿದೆ, ಅಷ್ಟೇ ಸುಭದ್ರವಾಗಿ ಕೂಡ ಇದೆ ಈ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಯಾರು? ನಾಗೇಂದ್ರ, ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ. ಹಾಗೆ ಗುಜರಾತ್ನ ಪ್ರದೇಶದ ಕಡೆ ಹೋಗಿದ್ದೀವಿ, ಸದ್ಯಕ್ಕೆ ವಾಪಸ್ ಹೋಗೋದು ಯಾವಾಗ ಅಂತ ಹೇಳಿ ಶಕುಂತಲಾ ಶಂಕರ್ ಮಂಡ್ಯದಿಂದ ಕೇಳ್ತಿದ್ದಾರೆ. ಈಗಷ್ಟೇ ಹೊರಟಿದ್ದೀವಿ, ಬಂದಿದ್ದೀವಿ, ತಲುಪಿದ್ದೀವಿ, ಎರಡೇ ಪ್ಲೇಸ್ ನೋಡಿದ್ದೀವಿ, ಇನ್ನೊಂದೆರಡು ಪ್ಲೇಸ್ ತೋರಿಸಿ, ಇಮಿಡಿಯೇಟಾಗಿ ನಿಮ್ಮನ್ನು 5 ಗಂಟೆಗೆ ಬೆಂಗಳೂರಿಗೆ ವಾಪಸ್ ಬಿಟ್ಬಿಡ್ತೀನಿ, ಓಕೆನಾ? ಸೊ ಸೇಫಾಗಿ ಕರ್ಕೊಂಡು ಬಂದಿದ್ದೀನಿ, ಸೇಫಾಗಿ ವಾಪಸ್ ಕರ್ಕೊಂಡೋಗಿ ಬಿಡ್ತೀನಿ, ಅನುಮಾನವೇ ಬೇಡ.

ಹೇ ಮೇಡಮ್, ಅಲ್ಲಿ ನೋಡಿ ಭೂಮಿ, ಹಾಗೆ ಈ ಒಂದು ಸಮುದ್ರ ಎಲ್ಲ ಕೂಡ ಕೂಡ್ಕೊಂಡ ಹಾಗೆ ಕಾಣಿಸ್ತಾ ಇದೆ ತುತ್ತ ತುದಿಯನ್ನ ನೋಡಿದ್ರೆ ಅಂತ ಹೇಳ್ತಿದ್ದಾರೆ. ಹೌದಲ್ವೇ, ಅದಕ್ಕೆ ಹೇಳೋದು ಅದನ್ನ ದಿಗಂತದ ಆಚೆಗೆ ಅಂತ ಹೇಳ್ತಾರಲ್ಲ. ಎರಡೂ ಸರಿರೋ ಹಾಗೆ ಭ್ರಮಿಸುವಂತದ್ದು ಅದ್ಭುತವಾಗಿದೆ ಅಲ್ವಾ ಈ ದೃಶ್ಯವಂತೂ. ಹಾಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದಾರೆ, ನಿರೂಪಣೆ ಕಚ್ ಸುತ್ತಿ ನೋಡಿ ಬಂದಂಗಾಯ್ತು ನಿಜವಾಗಿಯೂ ಅಂತ ಹೇಳಿ ಶ್ವೇತಾ ಹೆಸರಾವ್ ಸುಳ್ಯಿಂದ ಹೇಳ್ತಾ ಇದಾರೆ. ಅಯ್ಯಯ್ಯೋ ಪ್ಲೀಸ್ ವಾಪಸ್ ಬರದ್ ಬೇಡ ಶಕುಂತಲಾ ಶಂಕರ್ ಅವರೇ, ರಾತ್ರಿ ಅಲ್ಲೇ ತಂಗೋಣ, ಗುಜರಾತ್ ಹೆಡ್ ಕ್ವಾರ್ಟರ್ಸ್ ಅಮ್ಮ ಅಲ್ವೇ, ಹಾಗಾಗಿ ಪ್ಲೀಸ್ ಅಂತ ಹೇಳ್ತಾ ಇದಾರೆ. ಶಾಂತಚರ ಮಡಿಗೇರ ಕುಕ್ನೂರಿನಿಂದ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೀರಿ, ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಕಚ್ನ ನೋಡುವಂತ ಆಸೆ ಮತ್ತಷ್ಟು ದುಪ್ಪಟ್ಟಾಗ್ತಾ ಇದೆ ನಮಗಂತೂ ಅಂತ ಹೇಳಿ ಹೊಗಳಿಕೆಗೆ ಧನ್ಯವಾದಗಳು. ಹಾಗೆ ಸಂದೇಶವನ್ನ ಕಳಿಸಿದರೆ, ಅಯ್ಯೋ ಮೇಡಮ್ ಈಗಷ್ಟೇ ಹೋಗಿದ್ದೀವಿ ನಮ್ಮ ರೈನ್ಬೋ ಸ್ನೇಹಿತರ ಜೊತೆಯಲ್ಲಿ, ಇಷ್ಟು ಬೇಗ ಗುಜರಾತ್ ಟ್ರಿಪ್ ಮಾಡ್ಕೊಂಡು ವಾಪಸ್ ಬರೋದು ಅಂದ್ರೆ ಹೆಂಗೆ, ಇನ್ನೂ ಒಂದು ರೌಂಡ್ ಹೊಡಿಬೇಕು, ಹೆಂಗಿರ್ಬೇಕಂದ್ರೆ ಸಿಕ್ಕಾಪಟ್ಟೆ ಮಜಾ ವರಿಸ್ಬೇಕು, ಆ ರೀತಿ ಸುತ್ತಾಡಿಸಿ ನಮ್ಮನ್ನ ವಾಪಸ್ ಬಿಡಿ, ಅದೆಲ್ಲ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ. ಖಂಡಿತ ನಾನಂತೂ ಇಷ್ಟು ಬೇಗ ವಾಪಸ್ ಬಿಡೋದಿಲ್ಲ, ಇನ್ನು ಕನಿಷ್ಠ ಅಂದ್ರೂ 15 ನಿಮಿಷ ನಿಮ್ಮನ್ನ ಸುತ್ತಾಡಿಸ್ತೀನಿ ರೀ, ಹಾಗಾಗಿ ಬೇಗ ವಾಪಸ್ ಕಳಿಸೋದಿಲ್ಲ. ಸದ್ಯಕ್ಕೆ ನೀವು ಮ್ಯೂಸಿಯಂ ನೋಡಿದ್ರಿ, ಬೀಚ್ ನೋಡಿದ್ರೆ, ಕಾಡು ನೋಡಿದ್ರೆ ಹೇಗೆ, ನಾವೀಗ ಈ ಒಂದು ಕಚ್ನಿಂದ ಸ್ವಲ್ಪ ದೂರ ಸಾಗಿದ್ವಿ ಅಂತ ಹೇಳಿದ್ರೆ ಅಲ್ಲೊಂದು ಅಭಯಾರಣ್ಯ ನಮಗೆ ಇದೆ. ಸೊ ಆ ಕಚ್ ಅಭಯಾರಣ್ಯವನ್ನು ಕೂಡ ನಾವು ಕಣ್ ತುಂಬಿಕೊಳ್ಳೋದಕ್ಕೆ ಸದ್ಯಕ್ಕೆ ಹೋಗೇ ಬಿಡೋಣ. ಯಾಕೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ದೊಡ್ಡದು ರೀ ಈ ಅಭಯಾರಣ್ಯ. 7,505 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಈ ಒಂದು ವನ್ಯಜೀವಿಯ ಅಭಯಾರಣ್ಯವನ್ನು ನಾವು ಕಾಣಬಹುದು. ಇದು ಸಿಕ್ಕಾಪಟ್ಟೆ ಫೇಮಸ್ ಯಾವುದಕ್ಕೆ ಅಂತ ಹೇಳಿದ್ರೆ, ವಿವಿಧ ಜಾತಿಯ ಫ್ಲೆಮಿಂಗೋ ಪಕ್ಷಿಗಳನ್ನು ನೀವಿಲ್ಲಿ ನೋಡಬಹುದು. ಈ ಫ್ಲೆಮಿಂಗೋ ಪಕ್ಷಿಗಳನ್ನು ನೋಡಿದ್ರೆ ಆಹಾ, ಕಣ್ಣಿಗೆ ಹಬ್ಬ. ಅಷ್ಟೇ ಅಲ್ಲ, ಇಂಡಿಯನ್ ಮುಳ್ಳಹಂದಿ ಇದೆ, ಹಾಗೆ ಸ್ಟೈನಿ ಟೈಲ್ಡ್ ಹಲ್ಲಿ ಇದೆ, ಸ್ವಲ್ಪ ನಾನು ಅದರಿಂದ ದೂರ, ಕಪ್ಪು ಕತ್ತಿನ ಕೊಕ್ಕರೆ ಇದೆ, ಕಾಡು ಕತ್ತೆ ಇದೆ, ಏನಿಲ್ಲ ರೀ, ಎಲ್ಲ ವೆರೈಟೀಸ್ನ ನೀವು ಈ ಅಭಯಾರಣ್ಯದಲ್ಲಿ ನೋಡಬಹುದು. ಸದ್ಯಕ್ಕೆ ಇಷ್ಟೆಲ್ಲವನ್ನ ಕಣ್ತುಂಬಿಕೊಂಡು ಆಹಾ ಅದ್ಭುತವಾಗಿದೆ ಅಂತ ಹೇಳುವಾಗ ನನಗೊಂದು ಕವಿತೆ ಬರೆದ್ರೆ ಹೇಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಕವಿತೆ ಅನ್ನೋದು ಮನದೊಳಗೆ ಅವಿತಂತದ್ದು ಅಲ್ವೇ.

ಈ ಉನ್ಮಾದ, ಏಕಾಂತ, ಈ ಎಲ್ಲ ಭಾವನೆಗಳನ್ನು ಸವಿಬೇಕು ಅಂತ ಹೇಳಿದ್ರೆ ಯಾರೂ ಇಲ್ಲದ ನಿಶ್ಶಬ್ದವಾದಂಥ ಒಂದು ದೊಡ್ಡ ಬಂಗಲೆಗೆ ಹೋಗಬೇಕಂತೆ. ಹೇಗಿರ್ಬೇಕು ಆ ಬಂಗಲೆ ಅಂತ ಹೇಳಿದ್ರೆ ಈ ಐನಾ ಮಹಲ್ ಅರಮನೆ ಥರ ಇರಬೇಕು. ಹೌದೌದು, ಕರೆಕ್ಟ್. ಕಚ್ನಲ್ಲಿರುವಂಥ ಈ ಐನಾ ಮಹಲ್ ಅರಮನೆ ಕಡೆ ನಮ್ಮ ಪಯಣ ಸಾಗ್ತಾ ಇದೆ. ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ. ಸದ್ಯಕ್ಕೆ ತುಂಬ ಹಾಳಾಗಿದೆ ಅಲ್ವೇ, ಬೇಸರ ಮಾಡ್ಕೋಬೇಡಿ. ಆದರೂ ನಮ್ಮ ಇತಿಹಾಸವನ್ನು ಹೇಳುವಂಥ ಅರಮನೆ ಇದು. ಹಾಲ್ ಆಫ್ ಮಿರರ್ಸ್ ಅಂತ ಹೇಳಿ ಇದನ್ನು ಕರೀತಾರೆ. ಕಾಣಿಸ್ತಾ ಇದೆ ಅಲ್ವೇ, 18ನೇ ಶತಮಾನದ ಮಧ್ಯಭಾಗದಲ್ಲಿ ಈ ಲಖಪತ್ ಜಿಯ ಅಬ್ಬರದ ಆಳ್ವಿಕೆಯಲ್ಲಿ ಈ ಒಂದು ಅರಮನೆಯನ್ನು ನಿರ್ಮಿಸಿರುವಂಥದ್ದು. ನೋಡಿ ಹೇಗಿದೆ ವಾಸ್ತುಶಿಲ್ಪ, ಯಾರಿ ಕಟ್ಟಲಿಕ್ಕೆ ಸಾಧ್ಯ ಇವತ್ತಿನ ಕಾಲದಲ್ಲಿ. ಹೀಗೆ ರಾಮ್ ಸಿಂಗ್ ಮಾಲಂ ಅನ್ನುವಂಥವನು ಈ ವಾಸ್ತುಶಿಲ್ಪದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಂತೆ. ಈ ಹಾಲ್ ಆಫ್ ಮಿರರ್ಸ್ ಅರಮನೆಯಲ್ಲಿ ಒಂದು ಅನನ್ಯವಾದಂಥ ಕೋಣೆ ಇದೆ, ರೂಮ್ ಇದೆ. ಬನ್ನಿ ಆ ಕಡೆ ನಮ್ಮ ಪಯಣವನ್ನು ಬೆಳೆಸೋಣ. ಯಾಕೆ ಇದು ಅನನ್ಯವಾದಂಥ ಕೋಣೆ ಅಂತ ನಾನು ನಿಮಗೆ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿರುವಂಥ ಒಂದು ವಿಭಿನ್ನವಾದಂಥ ಆಕಾರಗಳಿರ್ಬೋದು, ಗಾತ್ರಗಳಿರ್ಬೋದು ಕಟ್ಟಡದ್ದು.

ತುಂಬಾ ವಿಭಿನ್ನವಾಗಿದೆ. ಯಾರು ಈ ಇಂಜಿನಿಯರ್ ಅಂತ ಹೇಳಿ ತಲೆ ಕೆಡಿಸ್ಕೋಬೇಕೆಲ್ರು. ಹೆಂಗ್ರಿ ಸಾಧ್ಯ ಹಿಂಗೂ ಕಟ್ಟಲಿಕ್ಕೆ ಅಂತ ಹೇಳಿ ಮೂಗಿನ ಮೇಲೆ ಬೆರಳಿಟ್ಕೊಂಡು ನೋಡೋದು ಅಂತಾರಲ್ಲ, ಹಾಗೆ ನಾವೀಗ ಈ ಅನನ್ಯ ಕೋಣೆಯನ್ನ ಗಮನಿಸ್ತಾ ಇದ್ದೀವಿ. ಹೇಗಿದೆ ಅಂತ ಹೇಳಿದ್ರೆ ಆಭರಣಗಳಿದೆ, ಆ ಆಭರಣಗಳೆಲ್ಲ ಕನ್ನಡಿಗಳಿಂದ ಮುಚ್ಚಿದ ಬಿಳಿ ಅಮೃತ ಶಿಲೆಯ ಗೋಡೆಗಳ ಮೇಲೆ ಇದೆ. ನೋಡೋದಕ್ಕೆ ಆಭರಣಗಳು ಆದರೆ ಸಂಪೂರ್ಣ ಕೆತ್ತನೆಗಳು. ವಿಶಾಲವಾದಂಥ ಕೋಣೆ, ಕೋಣೆಯ ಒಳಗೆ ಸಂಪೂರ್ಣ ಅಮೃತ ಶಿಲೆಯ ಒಂದು ಆಭರಣಗಳ ಮೂರ್ತಿಗಳು. ನೀವು ಹಲವಾರು ಹೊಳೆಯುವ ಕನ್ನಡಿಗಳ ಮೂಲಕ ಪರಸ್ಪರ ಪ್ರತಿಬಿಂಬಿಸುವ ಕನ್ನಡಿಗಳ ಕೋಣೆಗಳ ಒಳಗೆ ಕಾಲಿಟ್ಟ ನಂತರ ಆಹಾ ಸಮ್ಮೋಹನವಾಯಿತು ಅಂತ ಹೇಳ್ತೀವಲ್ಲ, ಹಾಗೆ ಹಿಪ್ನೊಟೈಸ್ ಮಾಡಿದ್ರು ನಮ್ಮನ್ನ ಒಂದು ಕ್ಷಣ ಅಂತ ಹೇಳ್ತೀವಲ್ಲ, ಹಾಗೆ ಈ ಒಂದು ಹಾಲ್ ಆಫ್ ಮಿರರ್ಸ್ ಕೋಣೆ ನಮ್ಮನ್ನ ಹಿಪ್ನೊಟೈಸ್ ಮಾಡುತ್ತೆ, ಸಮ್ಮೋಹನಗೊಳಿಸುತ್ತೆ. ನಾನಂತೂ ಕನ್ನಡಿಗಳ ಮಧ್ಯೆ ಕಳೆದು ಹೋಗ್ತಾ ಇದ್ದೀನಿ. ಎಂತ ತಾಜಾ ಸಮಾಚಾರ ಅಲ್ವೇ ಇದು, ಕನ್ನಡಿಗಳ ಮಧ್ಯೆ ಕಳೆದು ಹೋಗೋದು ಅನ್ನೋದು.

ಒಂದೊಂದು ಕ್ಷಣ ಕೂಡ ನಿಮಗೂ ನವಿರಾಯ್ತಾ? ಆಹಾ, ಒಂದೊಂದು ಪುಟ ಕೂಡ ನಿಮ್ಮ ಮನಸ್ಸಿನಲ್ಲಿ ಹಾಗೆ ಅಚ್ಚೊಳಿಯದೆ ಉಳಿಯತ್ತಲ್ವಾ? ಈ ಒಂದು ಜರ್ನಿ ಯಾವತ್ತಿಗೂ ನೀವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ತೀನಿ. ಯಾವುದೇ ಕ್ಷಣದಲ್ಲಿ ನಿದ್ದೆಲೆಬ್ಬರಿಸಿ ನಿಮ್ಮನ್ನ ಕಚ್ ಪ್ರದೇಶದ ಬಗ್ಗೆ ಕೇಳಿದ್ರು ಕೂಡ ಹಾ ಹಾ ಹಾ ಖಂಡಿತ ನಾನು ಟ್ರಿಪ್ ಹೋಗಿದೆ ಅಂತ ನೀವು ಹೇಳಲೇಬೇಕು.

0: ಆ ರೀತಿ ನಾನು ನಿಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ಈಗ ಸೇಫ್ ಆಗಿ ವಾಪಸ್ ಕರ್ಕೊಂಡು ಬರ್ತಾ ಇದ್ದೀನಿ. ಇನ್ನೊಂದು 2 ನಿಮಿಷದಲ್ಲಿ ನಿಮ್ಮನ್ನ ನಿಮ್ಮ ನಿಮ್ಮ ಸ್ಥಳಕ್ಕೆ ತಲುಪಿಸಿಬಿಡ್ತೀನಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಅಲ್ಲಿರುವಂತ ಫೇಮಸ್ ಜುಲಾಬಿ ಬರ್ಫಿ ಕೊಡಿಸ್ತೀರಾ ಅಲ್ವೇ ಅಂತ ಹೇಳಿ ಜಯಣ್ಣ ಶಶಿವಾಳ ಅರಸೀಕೆರೆಯಿಂದ ಇಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ, ನೀವು ತಾನೇ ನನಗೆ ಬರ್ಫಿ ಕೊಡಿಸ್ಬೇಕು. ಸಂದೇಶವನ್ನ ಕಳಿಸಿ ಹೇಳ್ತಿದ್ದಾರೆ, ಕಣ್ಣಿಗೆ ಕಟ್ಟಿದಂತೆ ಹೇಳ್ತಾ ಇದ್ದೀರಲ್ಲ ರಮ್ಯಾ, ನನಗಂತೂ ಪ್ರಾಣಿಗಳು ಅಂದ್ರೆ ಇಷ್ಟ, ಅಭಯಾರಣ್ಯ ಬಹಳ ಇಷ್ಟ ಆಯ್ತು ಅಂತ ಸುಧಾ ಬುದಿಹಾಳ್ನಿಂದ ಹೇಳ್ತಿದ್ದಾರೆ. ವಾಹ್, ಸೊಗಸಾದ ಜಾಗಕ್ಕೆ ಕರ್ಕೊಂಡು ಬಂದು ಎಲ್ಲ ಕಡೆ ಸ್ಥಳಗಳನ್ನ ನಮಗೆ ತೋರಿಸಿ ಅದೇ ರೀತಿ ವಾಪಸ್ ತಲುಪಿಸಿದ್ದೀರಿ, ಧನ್ಯವಾದ ಅಂತ ಗಜಾನನ ಭಟ್ ಬೊಳನಮುಖಿ ಹೊನ್ನಾವರದಿಂದ ಹೇಳ್ತಾ ಇದ್ದಾರೆ. ಸುಂದರವಾದಂತಹ ಹಾಡುಗಳನ್ನ ಕೇಳ್ತಾ ಕಚ್ ಟ್ರಿಪ್ ಹೇಗೆ ಮುಗಿದೋಯ್ತು ಅನ್ನೋದು ಗೊತ್ತಾಗ್ಲೇ ಇಲ್ಲ ರೀ ರಮ್ಯಾ. ಉಪ್ಪಿನ ಸಮುದ್ರದಲ್ಲಿ ಓಡಾಡಿ ಮೈಯೆಲ್ಲ ಉಪ್ಪಾಗಿರ್ಬೋದು, ಈಗ ಬೆಂಗಳೂರಿಗೆ ಬಂದು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಫ್ರೆಶ್ ಆಗಿ ಮತ್ತೆ ಬೇರೆ ಕಾರ್ಯಕ್ರಮಕ್ಕೆ ನಾವು ಸಿದ್ಧ ಆಗ್ತೀವಿ, ಬಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಂದ್ರಮುಖಿ ಐ ಟಿ ಲೇಔಟ್ ಮಲತಹಳ್ಳಿಯಿಂದ ಒಮ್ಮೆ ನನಗೆ ಸಿಗಿ, ಈ ಕಾರ್ಯಕ್ರಮ ಎಲ್ಲ ಹೇಗೆ ಮಾಡ್ತೀರಾ ಅಂತ ನಾನು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಸಿಗೋಣ. ಹಾಗೆ ಸಂದೇಶವನ್ನ ಕಳಿಸಿದರೆ, ಜರ್ನಿ ತುಂಬಾ ಚೆನ್ನಾಗಿತ್ತು, ಆಯಾಸನೇ ಆಗ್ಲಿಲ್ಲ, ಎಲ್ಲ ಪ್ರದೇಶ ಅಚ್ಚುಕಟ್ಟಾಗಿ ತೋರಿಸಿದ್ರಿ, ಥ್ಯಾಂಕ್ ಯು ರಮ್ಯಾ ಅಂತ ಹೇಳಿ ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರ ಜೊತೆ ಟ್ರಿಪ್ಗೆ ಹೋಗಿದ್ದು ನನಗಂತೂ ಬಹಳ ಖುಷಿ ಕೊಡ್ತು. ಸೊ ಕಾರ್ಯಕ್ರಮ ನಿಮಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಸದ್ಯಕ್ಕೆ ನಾನು ಟಟಾ ಬವಾ ಹೇಳ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಸೋಮವಾರ ನಿಮ್ಮನ್ನು ಭೇಟಿ ಮಾಡ್ತೀನಿ, ಅಲ್ಲಿ ತನಕ ಗೊತ್ತೇ ಇದೆಯಲ್ಲ, ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ ಜೆ ರಮ್ಯಾ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗ್ತಾರೆ
1: ಸಚಿನ್ ಬನವಾಸಿ.
0: ಸಚಿನ್ ಬನವಾಸಿ ಸಂಜೆಯ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ, ಹಾಗಾಗಿ ಮಿಸ್ ಮಾಡದೆ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ವಿಜಯಪುರ ಕೇಂದ್ರ, ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು. ಸಮಯ 5:01:48 ನಿಲಯದ ಸಂಜೆಯ ಪ್ರಸಾರ ಕರೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂತೋಷಿ ಶಶಿಧರ್ ಕುಸೂರ್ ಹೇಳುವ ಆತ್ಮೀಯ ಶುಭ ಸಂಜೆ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈಗ ಆಲಿಸಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪರ್ವ ಚಿತ್ರದಿಂದ ಇದ ಗೀತೆಯನ್ನ ಕೇಳಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದಿನ ಗೀತೆ ಎಸ್ ಜಾನಕಿ ಇವರ ಕಂಠ ಸಿರಿಯಲ್ಲಿ, ಚಿತ್ರ ಪಲ್ಲವಿ ಅನುಪಲ್ಲವಿ.

0: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
2: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನ. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 5:13:36. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನ. ಇನ್ನು ಮುಂದಿನ ಗೀತೆ ಕೃಷ್ಣನ್ ಪ್ರಣಯ ಸಖಿ ಚಿತ್ರದ ಗೀತೆ.

0: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
1: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
2: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
1: ಏನ್ ಹಂಗಂದ್ರೆ
3: ಸುಮ್ನಿರಿ, ಸಾಕಿನ.
2: ಅಲ್ಲ, ನೀ ಕಿಡಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಲ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತ.
3: ಸಿಟ್ಟು ಬರಾಕಿಲ್ಲ ಮತ್ತ ಅವ್ರಿಗೆ
2: ಹೊದಕ್ ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
3: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
1: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ
4: ಇವ ಮುದಕ. ತಲೆಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಏ, ಬುದ್ಧಿಗಿದ್ದೆ ಐತೆ ಇಲ್ಲ
1: ಅಂತ ನಮಗ.
2: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
0: ನೀವೇನಂತೀರಿ ಡ್ರೈವರ್?
5: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
0: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
1: ರೈಟ್ ರೈಟ್.
6: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಮಸಣದ ಹೂವು ಚಿತ್ರದಿಂದ ಇದ್ದ ಗೀತೆಯನ್ನ. ಸಂಗೀತ ನಿರ್ದೇಶನ ವಿಜಯ್ ಭಾಸ್ಕರ್ ಅವರದ್ದು, ಸಾಹಿತ್ಯ ವಿಜಯ್ ನಾರಸಿಂಹ ಇವರದ್ದು. ಎಸ್ ಜಾನಕಿಯವರು ಧ್ವನಿ ನೀಡಿದ್ದಾರೆ ಈ ಗೀತೆಗೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿಜಾರಾಮ್ ಇವರ ಕಂಠಸಿರಿಯಲ್ಲಿ ಚಿತ್ರ ದೇವತಾ ಮನುಷ್ಯ.

0: 26 ಎಸ್ಟಿಡಿ ಕೋಡ್ ಸಂಖ್ಯೆ 08352.
1: ಈಗ ಕೇಳಿ ವಾರಕ್ಕೊಂದು ಕಥೆ.

0: ಇದುವರೆಗೆ ಚಿತ್ರಗೀತೆಗಳನ್ನ ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 5:30:20.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ

ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ. ಇಂದಿನ ಕಥಾ ಸರಣಿಯಲ್ಲಿ ಕೇಳಿ ಕಥೆ ಹಿರಿಯ ಜೀವಿಗಳಿಗಾಗಿ. ನಮ್ಮ ಮನೆಯಲ್ಲಿ ಒಂದು ಲ್ಯಾಂಡ್ಲೈನ್ ಟೆಲಿಫೋನ್ ಇತ್ತು. ಅದು 4 ದಿವಸಕ್ಕೊಮ್ಮೆ ಬಂದು ಬೀಳುತ್ತಿತ್ತು. ಅದನ್ನು ರಿಪೇರಿ ಮಾಡಿಸಿ ಮಾಡಿಸಿ ಬೇಸತ್ತಿದ್ದೆ. ನಾನು ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡೋದು, ಅವರು ಬಂದು ರಿಪೇರಿ ಮಾಡೋದು, ಮತ್ತೆ 4 ದಿವಸಕ್ಕೆ ಅದು ಮತ್ತೆ ಬಂದು ಬೀಳೋದು, ಹೀಗೆ ಅವರ ಆಫೀಸ್ ಹೋದರೆ ಮತ್ತೆ ಬಂದ್ರ ಅಂತ ನಗಾಡೋದು, ಇದು ನಡೆದೇ ಇತ್ತು. ಮತ್ತೆ ಕೆಟ್ಟಿತು. ನಾನು ಆಫೀಸ್ಗೆ ಹೋದೆ. ಜವಾನ್ ಮತ್ತೆ ಬಂದ್ರ ಅಂದ. ಆದರೆ ಒಳಗೆ ಕುಳಿತ ಹೊಸ ಆಫೀಸರ್ ಹೊರಗೆ ಬಂದು, ಏನದು ಹಾಗೆ ಮಾತು, ಬನ್ನಿ ಅಮ್ಮ, ಏನು ಬೇಕು ಎಂದು ನಮ್ರವಾಗಿ ಒಳಗೆ ಕರೆದು ಕುರ್ಚಿ ಮೇಲೆ ಕೂಡಿಸಿ, ನೀರು ಬೇಕಾ, ಸುಧಾರಿಸಿಕೊಳ್ಳಿ ಅಂತ ಹೇಳಿ, ಏನು ಸಮಸ್ಯೆ ಅಂತ ತುಂಬ ಆತ್ಮೀಯತೆಯಿಂದ ಮಾತನಾಡಿಸಿದರು. ನೋಡಿ, ಏನಿಲ್ಲ ಸಾಹೇಬ್ರೇ, ನನ್ನ ಮನೆ ಟೆಲಿಫೋನ್ ಮೇಲಿಂದ ಮೇಲೆ ಕೆಡುತ್ತೆ, ಅದಕ್ಕೆ ಅವರಿಗೆ ಬೇಜಾರಾಗಿದೆ ಪಾಪ, ಪ್ಯೂನ್ಗಳಿಗೆ ಅಧಿಕಾರಿಗಳಿಗೆ ಅದಕ್ಕೆ ಹಾಗೆ ಕೇಳ್ತಾರೆ ಬಿಡಿ ಅಂದೆ. ಅದಕ್ಕೆ ಹೀಗೆ ನಾನು ನಾಳೆ ಬಂದು ನೋಡುತ್ತೇನೆ, ಹಾಗೇನೂ ಆಗಲ್ಲ ಅಮ್ಮ, ನೀವು ಹೊರಡಿ, ನಾನು ನಾಳೆ ಬರುತ್ತೇನೆ ಎಂದರು. ಮರುದಿವಸ ಸರಿಯಾಗಿ 10 ಗಂಟೆಗೆ ಜವಾನನನ್ನು ಕರೆದುಕೊಂಡು ಬಂದರು. ಕಂಬ ಗಿಂಬಗಳನ್ನೆಲ್ಲ ಜವಾನನ ಕೈಯಲ್ಲಿ ನೋಡಿಸಿ, ಒಂದು ಹೊಸ ಟೆಲಿಫೋನ್ ಕೂಡಿಸಿ, ಇನ್ನೂ ರಿಪೇರ್ ಬರಲ್ಲಮ್ಮ, ಚಿಂತೆ ಬೇಡ ಅಂದರು. ಆಯಿತು ಸರ್, ಧನ್ಯವಾದಗಳು ಅಂದೆ. ಹಾಗನ್ನಬೇಡಿಯಮ್ಮ, ಅದು ನಮ್ಮ ಕೆಲಸ, ಅದನ್ನು ನಾವು ಮಾಡಲೇಬೇಕಲ್ಲ ಅಂತ ಹೇಳಿ ಆಫೀಸರ್ ಹೊರಟು ಹೋದರು. ಹಾಗೆ ಮತ್ತೆ ತಿರುಗಿ ಬಂದು ಆಫೀಸರ್ ಹೇಳಿದರು, ಒಂದು ವೇಳೆ ಏನಾದರೂ ನಿಮ್ಮ ಟೆಲಿಫೋನ್ಗೆ ಆದರೆ ನೀವು ಬರೋಕ್ಕೆ ಹೋಗಬೇಡಿ, ನನ್ನ ನಂಬರ್ ಇದೆ, ಅದನ್ನು ತೆಗೆದುಕೊಳ್ಳಿ, ಫೋನ್ ಮಾಡಿ, ನಾನು ಸರಿ ಮಾಡುವೆ ಅಂತ ತಮ್ಮ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೋಗುವಾಗ, ಅಮ್ಮ ನೀವು ಒಬ್ಬರೇ ಇರುವುದಾ, ನಾನು ದಿನ ಇದೇ ರೋಡ್ ಮೇಲೆ ಹೋಗುತ್ತಿರುತ್ತೇನೆ, ನಿಮಗೇನಾದರೂ ಸಮಸ್ಯೆ ಇದ್ದರೆ ತಿಳಿಸಿ ಅಂದು ಹೇಳಿ ಹೋದರು. ಆಗಾಗ ನಮ್ಮ ಮನೆಗೆ ಬಂದು ಹೋಗುವಾಗ ಮಾತನಾಡಿಸುತ್ತಾ ಇರುತ್ತಿದ್ದರು. ಹೀಗಾಗಿ ಆತ್ಮೀಯತೆ ಬೆಳೆಯಿತು. ಒಂದು ದಿವಸ ಹೀಗೆ ನಮ್ಮ ಮನೆಗೆ ಬಂದಿದ್ದರು. ಆಗ ನಮ್ಮವರ ಬಗ್ಗೆ ಕೇಳಿದರು. ನಮ್ಮ ಯಜಮಾನರು ಹೋಗಿ 10 ವರ್ಷವಾಯಿತು, ಮಕ್ಕಳಿಬ್ಬರು ಸಿಟಿಯಲ್ಲಿದ್ದಾರೆ, ಅವರೇ ವಾರಕ್ಕೊಮ್ಮೆ ಫೋನ್ ಮಾಡ್ತಾರೆ, ಅದಕ್ಕೆ ಫೋನಿಗಾಗಿ ಬರ್ದಾಡೋದು ಅಂದೆ. ಯಾಕಮ್ಮ ಈ ವಯಸ್ಸಿಗೆ ಒಬ್ಬರೇ ಇರೋದು ಅಂದರು. ಅಲ್ಲಿ ನಮಗೆ ಮನಸ್ಸು ಬರಲ್ಲ, ಇದು ಹುಟ್ಟಿ ಬೆಳೆದ ಊರು, ಹೊಲ ಇದೆಲ್ಲ ಹಾಳಾಗುತ್ತಲ್ಲ ಅಂದೆ. ಸ್ವಲ್ಪ ಸಲುಗೆ ಬೆಳೆದಿದ್ದರಿಂದ ನಿಮ್ಮದು ಏನು ಸಾರ್ ಅಂತ ಕೇಳಿದೆ. ಅಮ್ಮ ನಾನು ಇಂಜಿನಿಯರ್ ಕೆಲಸ ಮಾಡುತ್ತಿದ್ದೆ, ನಮ್ಮ ತಾಯಿಗೆ ಆಗಲಿಲ್ಲ, ಅದಕ್ಕೆ ಅಲ್ಲಿ ಬಿಟ್ಟು ನಮ್ಮಮ್ಮನ ಸಲುವಾಗಿ ಈ ಕೆಲಸ ಮಾಡುತ್ತಿದ್ದೇನೆ ಅಂದರು. ಮತ್ತೆ ಮದುವೆ ಅಂದೆ. ಇಲ್ಲಮ್ಮ, ನಮ್ಮಮ್ಮನನ್ನು ಯಾರಾದರೂ ಸರಿಯಾಗಿ ನೋಡಿಕೊಳ್ಳಲು ಸಿಗಬೇಕಲ್ಲ, ನನ್ನದೇನು ಕಂಡೀಷನ್ ಇಲ್ಲ, ನನ್ನ ತಾಯಿಗೆ ಸರಿಯಾಗಿ ನೋಡಿಕೊಳ್ಳಬೇಕು, ಅಂಥವರು ಸಿಕ್ಕರೆ ನೋಡುವ ಎಂದು ನಗುತ್ತಾ ಹೋದರು. ನಾನು ಒಂದು ಸಲ ಮಕ್ಕಳ ಹತ್ತಿರ ಸಿಟಿಗೆ ಹೋದಾಗ ಮನೆ ಹತ್ತಿರ ಇರುವ ಪಾರ್ಕಿನಲ್ಲಿ ಇಳಿ ಹೊತ್ತಿಗೆ 5:30 ಹೋಗಿ ನನಗೆ ತಿರುಗಾಡಲು ಆಗದಿದ್ದರೂ ಅಲ್ಲಿ ಜನ ಓಡಾಡುವುದು, ಮಕ್ಕಳ ಆಟ ಆಡುವುದು ನೋಡುತ್ತಾ ಬೆಂಚ್ ಮೇಲೆ ಸ್ವಲ್ಪ ಹೊತ್ತು ಕೂತು ಬರುತ್ತಿದ್ದೆ. ಆಗ ಒಂದು ಹುಡುಗಿ ವಯಸ್ಸಾದ ತಂದೆಯ ಕೈ ಹಿಡಿದು ಕರೆದುಕೊಂಡು ಬಂದು ಬೆಂಚಿನ ಮೇಲೆ ಅವರಿಗೆ ಕೂಡಿಸಿ ತಾನು ಪಾರ್ಕಿನಲ್ಲಿ ಸುತ್ತು ಹಾಕಲು ಹೋಗುತ್ತಿದ್ದಳು. ಹೀಗೆ ಹೋಗುವಾಗ ಪಕ್ಕ ಕೂತವರಿಗೆ, ಇವರ ಕಡೆ ಸ್ವಲ್ಪ ನೋಡಿ, ಇವರಿಗೆ ತಲೆ ಸುತ್ತು ಬರುತ್ತೆ, ಹಾಗೇನಾದರೂ ಆದರೆ ನನ್ನ ಕರೆಯಿರಿ ಎಂದು ಹೇಳಿ ಹೋಗುತ್ತಿದ್ದಳು. ಹೀಗೆ ಒಂದೆರಡು ಸಲ ನಾ ಪಕ್ಕದಲ್ಲಿ ಕೂತ ಕಾರಣ ನನಗೆ ಹೇಳಿ

ಒಪ್ಪುಗಿದ್ದಳು ಹಾಗೂ ಹೀಗೂ ಮಾತನಾಡುತ್ತಾ ಸ್ವಲ್ಪ ಪರಿಚಯ ಆಗಿದ್ದಳು. ನಾನು ಅದು ಇದು ಮಾತನಾಡುತ್ತಾ ನಿನ್ನ ತಾಯಿ ಅಂದೆ. ಇಲ್ಲಮ್ಮ, 3 ವರ್ಷದ ಹಿಂದೆ 5-6 ವರ್ಷ ಕಾಯಿಲೆ ಬಿದ್ದು ಅಸುನೀಗಿದ್ದರು ಮತ್ತೆ ನೀನು ಅಂದೆ. ಅದೇ ಅಮ್ಮ, ನಾನೇ ನಮ್ಮ ತಂದೆಗೆ ನೋಡಿಕೊಳ್ಳುವುದು ಅಂದಳು. ಮತ್ತೆ ನಿನ್ನ ಮದುವೆ ಅಂದೆ. ಅದಕ್ಕವಳು, ಇಲ್ಲಮ್ಮ, ಮದುವೆ ಆದರೆ ನಾನು ಗಂಡನ ಮನೆಗೆ ಹೋದರೆ ನಮ್ಮ ತಂದೆಗೆ ಯಾರು ನೋಡುವವರು? ವಯಸ್ಸಾಗಿದೆ, ಇವರನ್ನು ಕರೆದುಕೊಂಡು ಯಾರು ಮದುವೆಯಾಗುತ್ತಾರೆ ಅಂದಳು. ಅಯ್ಯೋ ಪಾಪ, ಚಿಕ್ಕ ವಯಸ್ಸು ಎಷ್ಟು ಕಷ್ಟಪಡ್ತಿದ್ದಾಳೆ ಅಂದುಕೊಂಡೆ. ಈ ಟೆಲಿಫೋನ್ ಹುಡುಗನ ಮಾತು ಕೇಳಿದಾಗ ಒಮ್ಮೆಲೆ ಈ ಹುಡುಗಿಯ ನೆನಪು ಬಂತು. ನಾನು ಮತ್ತೆ ಯಾವಾಗಾದರೂ ನನ್ನ ಮಕ್ಕಳ ಬಳಿ ಹೋದಾಗ ಆ ಹುಡುಗಿಗೆ ವಿಚಾರಿಸಬೇಕು ಅಂದುಕೊಂಡೆ. ನಮ್ಮ ವಯಸ್ಸಾದವರ ಮನಸ್ಸಿನಲ್ಲಿ ಒಂದೇ ವಿಚಾರ, ಮದುವೆ ಮಾಡುವುದು, ಜೊತೆಯಾಗಿ ಅರಿತು ಬಾಳಿದರೆ ಸಾಕು ಅನ್ನುವುದು. ನಾವು ಮತ್ತೆ ಮಕ್ಕಳ ಊರಿಗೆ 15 ದಿವಸ ಹೋಗುವುದಾಗಿ ಬಂತು. ಹೋಗುವಾಗ ಆ ಟೆಲಿಫೋನ್ ಆಫೀಸರ್ಗೆ ಹೇಳಿ ನಾನು ಬರುವುದು ಸ್ವಲ್ಪ ಲೇಟ್ ಆಗಬಹುದು ಎಂದು ಹೇಳಿ ಬಂದೆ. ಅಲ್ಲಿ ಎಲ್ಲರೂ ಕೆಲಸದಲ್ಲಿರುತ್ತಿದ್ದರು. ಒಬ್ಬಳೇ ಕುಳಿತು ಬೇಜಾರಾಗುತ್ತಿತ್ತು. ಮತ್ತೆ ಪಾರ್ಕಿಗೆ ಹೋಗುತ್ತಿದ್ದೆ. 1-2 ಸಲ ಆ ಹುಡುಗಿಯ ಸಲುವಾಗಿ ಆ ಕಡೆ ಈ ಕಡೆ ಕಣ್ಣಾಡಿಸಿದೆ, ಕಾಣಲಿಲ್ಲ. ಬಹುಶಃ ಬಹಳ ದಿನದ ನಂತರ ಬಂದಿದ್ದೆ. ಮದುವೆ ಏನಾದರೂ ಆಗಿದೆಯಾ ಅಂತ ಮನದಲ್ಲೇ ಅಂದುಕೊಂಡೆ, ಕಾದೆ. 5-6 ದಿವಸ ಆದ ಬಳಿಕ ಒಂದು ದಿವಸ ಆ ಹುಡುಗಿ ತಂದೆಯನ್ನು ಕರೆದುಕೊಂಡು ಬಂದಳು. ನನ್ನ ನೋಡಿ ಯಾವಾಗ ಬಂದಿರಿ ಅಮ್ಮ ಎಂದಳು. ನಾನು ಬಂದು 8 ದಿವಸ ಆಯಿತು, ನೀನೇ ಕಾಣಲಿಲ್ಲ ಅಂದೆ. ಅವಳು, ಅಮ್ಮ, ಅಪ್ಪನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಮನೆಯಲ್ಲೇ ಇದ್ದೆವು ಅಂದಳು. ನಾನು ಇವತ್ತು ಏನು ಕೇಳುವುದು ಬೇಡ ಅಂದು ಮನೆಗೆ ಬಂದೆ. ರಾತ್ರಿಯೆಲ್ಲ ವಿಚಾರ ಮಾಡಿದೆ, ಹೇಗೆ ಕೇಳುವುದು, ಏನಂತ ಕೇಳುವುದು. ಆದರೂ ಆ ಟೆಲಿಫೋನ್ ಹುಡುಗ ಈ ಹುಡುಗಿಗೆ ತಮ್ಮ ತಮ್ಮ ತಂದೆ ತಾಯಿಗೋಸ್ಕರ ತಮ್ಮ ಜೀವನ ಕಟ್ಟುಕೊಳ್ಳುತ್ತಿಲ್ಲವಲ್ಲ ಅಂತಲೂ ವಿಚಾರ ಬಂತು. ಇಬ್ಬರು ಒಂದೇ ವಿಚಾರದವರು, ಹಿರಿಯರನ್ನು ಗೌರವದಿಂದ ಕಾಣುವರು, ಇಬ್ಬರು ಸೇರಿ ಇವರಿಬ್ಬರನ್ನು ನೋಡಿಕೊಳ್ಳಲಿ ಎಂದು ನಾನು ಅಂದುಕೊಂಡಿದ್ದೆ. ಅವರ ವಿಚಾರ ಏನು ತಿಳಿದುಕೊಳ್ಳದೆ ಹೇಗೆ ಮುಂದುವರಿಯುವುದು ಎಂದೆ. ಆದರೂ ನಾನು ಬಿಡುವಂಥವಳಲ್ಲ ಅಲ್ಲ, ಒಂದು ಪ್ರಯತ್ನ ಮಾಡುವುದರಲ್ಲಿ ಏನು ತಪ್ಪು. ಮರುದಿವಸ ಆ ಪಾರ್ಕಿನಲ್ಲಿ ಆ ಹುಡುಗಿ ವಾಕ್ ಮಾಡುತ್ತಿರಬೇಕಾದರೆ ಅವಳ ತಂದೆ ಹತ್ತಿರ ಹೋಗಿ ಕುಳಿತೆ. ಅದು ಇದು ಮಾತನಾಡುತ್ತಾ, ನಿಮ್ಮ ಮಗಳ ಮದುವೆ ಮಾಡುವ ವಿಚಾರವೇನಾದರೂ ಇದೆಯೇ ಅಂತ ಅಳುಕುತ್ತಲೇ ಕೇಳಿದೆ. ಅದಕ್ಕವರು, ನನಗೆ ಅದೊಂದೇ ಆಸರೆ ಇರುವುದು, ಅವಳ ತಾಯಿ ಹಾಸಿಗೆ ಹಿಡಿದಾಗಿನಿಂದ ಈ ಹುಡುಗಿ ಬಹಳ ಕಷ್ಟಪಟ್ಟಿದ್ದಾಳೆ, ಈಗ ನನಗಾಗಿ ತಾನು ಮದುವೆ ಆಗುತ್ತಿಲ್ಲ, ನನಗೆ ಪಾಪ ಪ್ರಜ್ಞೆ ಕಾಡುತ್ತಿದೆ, ನಾನು ನಿಂತು ಮಗಳ ಮದುವೆ ಮಾಡಬೇಕಾದವನು, ನನ್ನಿಂದ ಇವಳ ಮದುವೆ ಆಗುತ್ತಿಲ್ಲ ಅಂತ ಒಂದೊಂದು ದಿನ ರಾತ್ರಿ ನಿದ್ದೆನೇ ಬರೋದಿಲ್ಲಮ್ಮ ಅಂದರು. ಅದಕ್ಕೆ, ನನಗೆ ಒಬ್ಬ ಹುಡುಗ ಗೊತ್ತಿರುವ, ತುಂಬ ಒಳ್ಳೆಯ ಹುಡುಗ, ಅವನು ಅವನ ತಾಯಿಗೆ ನೋಡಿಕೊಳ್ಳಬೇಕು, ಅದೊಂದು ಅವನ ಬೇಡಿಕೆ, ನಾನು ನಿಮ್ಮ ಮಗಳಿಗಾಗಿ ಪ್ರಯತ್ನ ಮಾಡಲೇ ಅಂದೆ. ಅಯ್ಯೋ ತಾಯಿ, ನೀವು ಆ ಕೆಲಸ ಮಾಡಿ, ನನ್ನ ಮನದ ಭಾರ ಇಳಿಸಿ, ನಿಮ್ಮ ಉಪಕಾರ ಮರೆಯಲ್ಲ ಅಂದರು. ನೀವು, ನಾನು ಊರಿಗೆ ಹೋದ ಮೇಲೆ ಆ ಹುಡುಗನ ಹತ್ತಿರ ಮಾತನಾಡುತ್ತೇನೆ, ನೀವು ಒಂದು ಸಲ ನಿಮ್ಮ ಹುಡುಗಿಯನ್ನ ಕರೆದುಕೊಂಡು ನಮ್ಮ ಊರಿಗೆ ಬನ್ನಿ, ಎಲ್ಲರೂ ಅಲ್ಲೇ ಕುಳಿತು ಮಾತಾಡುವ ಎಂದೆ. ಅವರಿಗೆ ಹಿಗ್ಗೋ ಹಿಗ್ಗೋ. ನಾನು ಊರಿಗೆ ಬಂದು ಹುಡುಗನಿಗೆ ಹರಸಾಹಸ ಪಟ್ಟು ಅವರ ತಾಯಿ, ನಾನು ಆ ಹುಡುಗಿಯನ್ನು ಕರೆಸಿದೆವು. ಇಬ್ಬರು ವಿದ್ಯಾವಂತರು, ಬುದ್ಧಿವಂತರು, ಮೇಲಾಗಿ ಹಿರಿಯರನ್ನು ಗೌರವಿಸುವವರು, ಇಬ್ಬರು ಸುಂದರರು, ತಮ್ಮ ತಮ್ಮ ಖಚಿತ ನಿಲುವು ಹೊಂದಿದವರು, ಎಲ್ಲವೂ ಒಪ್ಪಿಗೆಯಾಯಿತು. ಆದರೆ ಒಂದು ಸಮಸ್ಯೆ, ಹುಡುಗನದು ದೊಡ್ಡ ಮನೆ, ಗದ್ದೆ, ಆಳು ಕಾಳು, ಎಲ್ಲ ಸಮೃದ್ಧಿಯ ಜೀವನ. ಹುಡುಗಿಯದು ಚಿಕ್ಕ ಮನೆ, ತಂದೆ ತಾನು ಇಬ್ಬರೇ ಇರುವುದು. ಅವರ ತಂದೆ ಅಲ್ಲೇ ನೌಕರಿ ಮಾಡಿ ನಿವೃತ್ತಿ ಹೊಂದಿದವರು, ಆ ಊರು ಬಿಟ್ಟು ಮಗಳೊಂದಿಗೆ ಬರಲು ಒಪ್ಪಬೇಕು ಅಂತ. ನಮ್ಮ ತಂದೆ ಇಲ್ಲಿ ಬರಲು ಒಪ್ಪಿದರೆ ಮಾತ್ರ ನನ್ನ ಒಪ್ಪಿಗೆ ಒತ್ತಾಯ ಇಲ್ಲ ಅಂದಳು. ಅದಕ್ಕೆ ಆ ತಂದೆ, ನಮಗಾಗಿ ಇಷ್ಟು ಮಾಡಿದವಳ ಸಲುವಾಗಿ ಮಾಡಲಾರರೆ ಅವರು ಒಪ್ಪಿದರು. ಇದೇ ಊರಿನಲ್ಲಿ ಇಬ್ಬರೂ ಒಂದೇ ಮನೆಯಲ್ಲಿ ಒಳ್ಳೆತನದ ನಡುವೆ 2 ಮುದಿ ಜೀವಿಗಳು ಸಂತೋಷವಾಗಿವೆ. 2 ಮುದ್ದಾದ ಮಕ್ಕಳೊಂದಿಗೆ ಮನೆ ನಂದಗೋಕುಲ ಆಗಿದೆ. ನಾನು ಆಗಾಗ ಹೋಗಿ ಬರುತ್ತೇನೆ, ನೋಡಿ ಸಂತೋಷವಾಗುತ್ತದೆ. ನನ್ನನ್ನು ಅಷ್ಟೇ ಆತ್ಮೀಯ

0: ವಾಗಿ ಮಾತನಾಡಿಸುತ್ತಾರೆ. ಅವರ ಸಂಸಾರ ನೋಡಿದಾಗ ನನಗೆ ಈ ಕೆಲಸ ಮಾಡಲು ಅವಕಾಶ ನೀಡಿದ ಭಗವಂತನಿಗೆ ಅದೆಷ್ಟು ಸಾರಿ ಧನ್ಯವಾದ ಹೇಳಿದೆ ಗೊತ್ತಿಲ್ಲ. ಹಾ ಪ್ರಿಯ ಕೇಳುಗರೆ, ಈ ಕಥೆಯ ಸಾರಾಂಶ ಇಷ್ಟೇ. ಅಂದು ಒಂದು ಒಳ್ಳೆಯ ಯೋಚನೆ ಒಬ್ಬರ ಬದುಕು ಸುಂದರಗೊಳಿಸುವುದು. ಸುಮ್ಮನೆ ನೋಡುತ್ತಾ ನಮಗೇಕೆ ಬೇಕು ಅನ್ನುವ ಬದಲು ಒಂದು ಒಳ್ಳೆ ಕೆಲಸಕ್ಕೆ ಹಿಂದೇಟು ಹಾಕಬಾರದು. ನಮ್ಮ ಆಲೋಚನೆ ಉದ್ದೇಶ ಒಳ್ಳೆಯದಿದ್ದರೆ ಒಳ್ಳೆಯದೇ ಆಗುವುದು.
1: ಇದುವರೆಗೆ ಹಿರಿಯ ಜೀವಿಗಳಿಗಾಗಿ ಕಥೆ ಕೇಳಿದಿರಿ.

ಸಂಕಲನ ಸವಿತಾ ದೇಶಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಹಾಗಿದ್ರೆ ಬನ್ನಿ ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ರಾಜ ಶರವೇಗದ ಸರದಾರ. ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜಿ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳದ ರಾಜ.
2: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
3: ಇಲ್ಲ ಇಲ್ಲ, ನಾನು ಬದುಕಬೇಕು.
0: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ಉಳಿಸ್ರಿ.
2: ಇಲ್ಲಾಂದ್ರೆ ನನಗ್ ಕಂಪನಿ ಕೊಡ್ರಿ.

ಆಕಾಶವಾಣಿ ವಿಜಯಪುರ, ಸಮಯ 5:45. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ. ವಿಷಯ ತಂಬಾಕು ವ್ಯಸನ ನಿವಾರಣೆ ಕೇಂದ್ರ. ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಗೀತೆಯೊಂದಿಗೆ ನಮ್ಮ ಗಿರಿಮೆಚ್ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಸಮಯ ಆಗಲಿದೆ 5:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು.
2: ಭಾರತದಲ್ಲಿ ಪ್ರತಿ ವರ್ಷ 100,000+ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ.
1: ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ
2: ಕುಟುಂಬದಲ್ಲಿ ನಿರಾಸಕ್ತಿ, ನಡವಳಿಕೆಯಲ್ಲಿ ಬದಲಾವಣೆ, ಜೀವನದಲ್ಲಿ ನಿರಾಸೆ, ಹೆಚ್ಚಾದ ದುಶ್ಚಟಗಳು, ಹಸಿವು, ನಿದ್ರೆಯ ತೊಂದರೆ, ಸಾವಿನ ಬಗ್ಗೆ ಮಾತನಾಡುವುದು, ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು.
1: ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು.
2: ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ 144-16 ಗೆ ಕರೆ ಮಾಡಿ.
1: ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ.
0: ಮನೋಚಿಂತನ ಮನಸ್ಸಿನ ಮಂಥನ.
3: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು, ನಿಮ್ಹ್ಯಾನ್ಸ್ ಬೆಂಗಳೂರು.
4: ಇವತ್ತಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ತಂಬಾಕು ಮತ್ತು ನಿಕೋಟಿನ್ ವ್ಯಸನ ನಿವಾರಣೆ ಸೇರಿದಂತೆ ಮಾದಕ ದ್ರವ್ಯ ಬಳಕೆಯ ಅಸ್ವಸ್ಥತೆಗಳಲ್ಲಿ ವ್ಯಾಪಕ ಪರಿಣಿತಿಯನ್ನ ಹೊಂದಿದ್ದಾರೆ ಡಾಕ್ಟರ್ ಸುಬೋಧ್ ಬಿಎನ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
4: ತಂಬಾಕು ಯಾವುದೇ ರೂಪದಲ್ಲಿದ್ರೂ ಅದು ಮಾರಕ, ವಿಷಕಾರಿ. ವಿಶ್ವ ಆರೋಗ್ಯ ಸಂಸ್ಥೆ ತಂಬಾಕು ಬಳಕೆಯನ್ನ ವಿಶ್ವದ ಏಕೈಕ ತಡೆಗಟ್ಟಬಹುದಾದ ಸಾವಿನ ಪ್ರಮುಖ ಕಾರಣ ಅಂತ ಕೂಡ ಘೋಷಣೆ ಮಾಡಿದೆ. ಈ ತಂಬಾಕಿನಲ್ಲಿ ಅಂಥ ಮಾರಕ ರಾಸಾಯನಿಕಗಳು ಏನಿದೆ?
5: ತಂಬಾಕುವನ್ನು ನಾವು ಭಾರತದಲ್ಲಿ ಎರಡು ತರವಾಗಿ ಯೂಸ್ ಮಾಡ್ತೇವೆ. ಧೂಮಪಾನ ಅಂತ ಹೇಳ್ತಾರೆ, ಸ್ಮೋಕಿಂಗ್ ಅಂತ ಹೇಳ್ತೇವೆ. ಇನ್ನು ಅದರಲ್ಲಿ ಬೀಡಿ, ಸಿಗರೇಟ್, ಈಗ ಯಂಗ್ಸ್ಟರ್ಸ್ ಗೆ ಅದು ಇ ಸಿಗರೇಟ್ ಅಂತ ಹೇಳಿ ಮಾತಾಡ್ತಾರೆ, ಕೆಲವರು ವೀಪಿಂಗ್ ಅಂತ ಮಾತಾಡ್ತಾರೆ. ಇನ್ನೊಂದ್ ತರ ತಂಬಾಕುವನ್ನು ಯೂಸ್ ಮಾಡೋದು ಅಂತ ಹೇಳಿದ್ರೆ ತಂಬಾಕುವನ್ನು ಹೊಗೆ ರಹಿತ ಅಂತ ಹೇಳ್ತೀವಿ ನಾವು, ಇಂಗ್ಲಿಷ್ ಅಲ್ಲಿ ಸ್ಮೋಕ್ಲೆಸ್ ಅಂತ ಹೇಳ್ತೇವೆ. ಜಗಿಯುವುದು ಅಂತ ಹೇಳ್ತೇವೆ. ಯಾವ್ಯಾವ ತರ ತರವಾದ ಮಾದಕ ವಸ್ತುಗಳನ್ನು ಉಪಯೋಗಿಸ್ತಾರೆ ಅದರಲ್ಲಿ ಸ್ಟಡಿ ಮಾಡಿದಾಗ ಅರೌಂಡ್ 27 crore ಜನಗಳು ಇಂಡಿಯಾದಲ್ಲಿ ಈಗ ಧೂಮಪಾನ ಅಥವಾ ತಂಬಾಕುನ್ನು ಜಗಿಯುವುದರಿಂದ ಯೂಸ್ ಮಾಡ್ತಾ ಇದ್ದಾರೆ. ತಂಬಾಕು ಸ್ಮೋಕಿಂಗ್ ಮಾಡುವವರು, ಜಗಿಯೋರು, ಇದರ ಎರಡರಲ್ಲೂ ತಂಬಾಕುದು ತೊಂದರೆಗಳು ಶರೀರಕ್ಕೆ ಎಲ್ಲ ಅಂಗಗಳಿಗೂ ಆಗುತ್ತೆ. ಮೇಲೆಯಿಂದ ಕೆಳಗೆ, ಕೂದಲಿಂದ ಇಟ್ಕೊಂಡು ಪಾದ ತನಕನು ಎಲ್ಲ ಶರೀರದ ಅಂಗದ ಮೇಲೆ ತಂಬಾಕು ಸೇವನೆಯಿಂದ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡಿದ್ರೆ ಅದರಲ್ಲಿ ಮೋಸ್ಟ್ ಡೇಂಜರಸ್ ಎಲ್ಲರಿಗೂ ಗೊತ್ತಿರೋದು ಅಂತ ಹೇಳಿದ್ರೆ ಕ್ಯಾನ್ಸರ್. ವರ್ಲ್ಡ್ ಅಲ್ಲಿ ಅರೌಂಡ್ 4 ಕ್ಯಾನ್ಸರ್ ಪೇಷಂಟ್ಸ್ ಇದ್ರೆ ಅದರಲ್ಲಿ 1 ತಂಬಾಕು ಯೂಸ್ ಮಾಡುವುದರಿಂದಲೇ ಆಗುತ್ತೆ. 7,000 ರಾಸಾಯನಿಕಗಳು ಇರುತ್ತೆ, ಅದರಲ್ಲಿ 250 ರಾಸಾಯನಿಕದಿಂದ ಕ್ಯಾನ್ಸರ್ ಆಗುತ್ತೆ. ಅದರಲ್ಲಿ 70 ಅಂತೂ ಗ್ಯಾರಂಟಿ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಗೊತ್ತಿರುತ್ತೆ. ಸೊ ಆಗ ರಾಸಾಯನಿಕಗಳು ಇರೋದ್ರಿಂದಲೇ ಎಲ್ಲರಿಗೂ ಹೇಳುದು ತಂಬಾಕುವನ್ನು ಸ್ಮೋಕಿಂಗ್ ಉಪಯೋಗಿಸಬಾರದು.
4: ಈ ತಂಬಾಕು ಸೇವನೆಯಿಂದ ಪರಿಣಾಮ ತುಂಬಾ ತೀವ್ರವಾಗಿರುತ್ತೆ ಅಂತ ಕೂಡ ಹೇಳಿದ್ರಿ. ಈ ತಂಬಾಕನ್ನ ಯಾರು ಹೆಚ್ಚು ಉಪಯೋಗಿಸ್ತಾರೆ, ಅಂದ್ರೆ ಯಾರು ವ್ಯಸನಿಗಳಾಗ್ತಾರೆ?
5: ಯಂಗ್ಸ್ಟರ್ಸ್ ಈಗ ಇ ಸಿಗರೇಟ್ ಅಂತ ಅದನ್ನ ಯೂಸ್ ಮಾಡಿ ಅದು ಡೇಂಜರ್ ಇಲ್ಲ ಅಂತ ಹೇಳಿ ಅದರ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಅದರಲ್ಲೆಲ್ಲ. ಆದ್ರೆ ಅದು ಇ ಸಿಗರೇಟು ಸಿಗರೇಟ್ ಎಷ್ಟು ಮಾಡ್ತಾರೆ ಅಷ್ಟೇ ಡೇಂಜರು ಇದೆ, ಅದರಲ್ಲೂ ಸೇಮ್ ಪ್ರಾಬ್ಲಮ್ ಆಗುತ್ತೆ ತುಂಬಾ ಹೊತ್ತು ಯೂಸ್ ಮಾಡಿದ್ರೆ. ಸೊ ಅದು ಸಹ ಅಷ್ಟೇ ಡೇಂಜರ್. ಸೊ ಅದಕ್ಕೆ ನಾವು ಅದನ್ನು ಸಹ ಯೂಸ್ ಮಾಡಬಾರ್ದು. ಈಗ ನಮ್ಮಲ್ಲಿ ನಾನು ಆಗೊಂದು ಹೇಳಿದೆ 27 crore ಜನ ಯೂಸ್ ಮಾಡ್ತಾರೆ ಅಂತ ಇಂಡಿಯಾದಲ್ಲಿ, ಅದರಲ್ಲಿ ಅರೌಂಡ್ 20 crore ಬರೀ ಸ್ಮೋಕ್ಲೆಸ್ ಅಂತ ಹೇಳ್ತೀವಲ್ಲ ಜರ್ದ ಅದನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ ಅರೌಂಡ್ 10 crore ಅರೌಂಡ್ ಸ್ಮೋಕಿಂಗ್ ಯೂಸ್ ಮಾಡ್ತಾರೆ, ಅದನ್ನೊಂದು 30 lakh ಅರೌಂಡ್ ಎರಡನ್ನು ಯೂಸ್ ಮಾಡ್ತಾರೆ ಇದರಲ್ಲಿ ಅಡಲ್ಟ್ಸ್ ಅಲ್ಲಿ.
4: ಆದ್ರೆ ಉಪಯೋಗಿಸೋರು ಎಲ್ಲರಿಗೂ ನಾವು ವ್ಯಸನಿಗಳು ಅಂತ ಹೇಳಲ್ಲ. ಸೊ ಹಾಗಾದ್ರೆ ವ್ಯಸನಿಗಳು ಯಾರು?
5: ವ್ಯಸನಿಗಳು ಅಂತ ಹೇಳಿದ್ರೆ ನಾವು ICD-10 ಅಥವಾ ICD-11 ಈಗ ಯೂಸ್ ಮಾಡ್ತಾರೆ, ಅದು ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸಾರ್ಡರ್ಸ್ 11 ಅಂತ. ಅದರಲ್ಲಿ ಕೆಲವು ಲಕ್ಷಣಗಳು ಇದ್ರೆ ಅವರು ಡಿಪೆಂಡೆಂಟ್ ಅಂತ. ಅದರಲ್ಲೂ ಅಂತ ಹೇಳಿದ್ರೆ ಯಾರಾದರೂ ತಂಬಾಕುವನ್ನು ಸೇವನೆ ಮಾಡದೇ ಇದ್ರೆ ಅವರಲ್ಲಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಇರಿಟೇಬಲ್ ಆಗುತ್ತೆ, ಸಿಟ್ಟು ಬರುತ್ತೆ, ಎದ್ದ ಕೂಡಲೇ ಎಷ್ಟು ಬೇಗ ಯೂಸ್ ಮಾಡ್ತಾರೆ ತಂಬಾಕುವನ್ನು, ಅದು ಸಿವಿಯರಿಟಿಯನ್ನು ಇಂಡಿಕೇಟ್ ಮಾಡುತ್ತೆ. ಇನ್ನಂತ ಹೇಳಿದ್ರೆ ಸಿಗರೇಟ್ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅದು ಆ ತಕೊಂಡೆ ಅವರು ನಾರ್ಮಲ್ ಆಗಿ ಕೆಲಸ ಮಾಡಬಹುದು. ಅವ್ರು ಹೇಳ್ತಾರೆ ನನ್ನ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಒಂಥರ ಸ್ಮೋಕ್ ಮಾಡಿ ಬಂದ್ಬಿಡ್ತೀನಿ, ಆಮೇಲೆ ನಾನೆಲ್ಲ ಆರಾಮಾಗಿ ಕೆಲಸ ಮಾಡಬಹುದು, ಅದು ಇನ್ನೊಂದು ಕ್ರೈಟೀರಿಯಾ. ಇನ್ನೊಂದು ಅಂತ ಹೇಳಿದ್ರೆ ಅದನ್ನು ತಗೊಳ್ತಾ ಶರೀರದಲ್ಲಿ ಅಥವಾ ಬೇರೆ ತರ ಹಾನಿಗಳು ಉಂಟಾಗಬಹುದು. ಅದು ಅಂತೇಳಿ ಅದರಲ್ಲಿ ಮೋಸ್ಟ್ ಕಾಮನ್ ಹಾನಿ ಆಗುದು ಅಂತ ಹೇಳಿದ್ರೆ ಶ್ವಾಸಕೋಶದಲ್ಲಿ ಬೇಗ ಬೇಗ ನಮಗೆ ಕೋಲ್ಡ್, ಕಾಫ್ ಅದೆಲ್ಲ ಆಗೋದು. ಇದು 3 ಕ್ರೈಟೀರಿಯಾ ಇರುತ್ತೆ, ಇದರಲ್ಲಿ ಯಾವ್ದಾದ್ರು ಎರಡಾದ್ರೂ ಸಹ ಅವರು ವ್ಯಸನಿಗಳು.
4: ಓಕೆ,
5: ಅಂದ್ರೆ ನಾವು ಸಿಂಡ್ರೋಮ್ಸ್ ಅಂತ ಹೇಳ್ತೇವೆ. ನಿಕೋಟಿನ್

0: ಯೂಸ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ನಾವು.
1: ಸಿಗರೇಟ್ ಸೇದವರಿಗೆ ನೀವು ಹೇಳಿದಂತ ಎಲ್ಲಾ ಲಕ್ಷಣಗಳು ಇರುತ್ತೆ, ವ್ಯಸನಿಗಳು ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಸಿಗರೇಟ್ ಸೇದದೆ ಇರುವಂತವರಿಗೂ ಇದು ಎಫೆಕ್ಟ್ ಆಗುತ್ತೆ, ಅದು ಹೇಗೆ?
0: ಅದರಲ್ಲಿ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಇದೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತೇಳಿ ನೀವು ಬಸ್ಸಲ್ಲಿ ಹೋಗುವಾಗ ಯಾರಾದ್ರೂ ಸ್ಮೋಕ್ ಮಾಡ್ತಾ ಇದ್ದಾರೆ, ಬೀಡಿ ಸೇರ್ತಾ ಇರ್ತಾರೆ, ಆಗ ಅದರಲ್ಲಿ ಅವ್ರು ಆ ಇದರಲ್ಲಿ ಇರೋದ್ರಿಂದ ನಿಮಗೂ ಸಹ ಅದರ ರಾಸಾಯನಿಕ ಯಾವುದು ಕ್ಯಾನ್ಸರ್ ಕಾಸ್ ಮಾಡಬಹುದು ಅಥವಾ ಡೇಂಜರಸ್ ರಾಸಾಯನಿಕ ನಿಮ್ಮ ಬಾಡಿ ಒಳಗೂ ಹೋಗ್ಬೋದು. ಅದನ್ನ ನಾವು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೇವೆ. ಇನ್ನೊಂದು ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳಿದ್ರೆ ಮನೇಲಿ ಸ್ಮೋಕ್ ಮಾಡುವಾಗ ನಿಮ್ಮ ಡ್ರೆಸ್ ಅಲ್ಲಿ ಎಲ್ಲಾದ್ರೂ ಅದು
1: ಧೂಳು
0: ಅದು ಹೋಗೇದ್ದು ತಂಬಾಕುದು ಪಾರ್ಟ್ ನಿಮ್ಮ ಶರೀರದಲ್ಲಿ ಯಾವ್ದಾದ್ರು ಡ್ರೆಸ್ ಅಲ್ಲಿ ಅದನ್ನ ಅಂಟ್ಕೊಂಡಿರುತ್ತಲ್ಲ, ಅದರಿಂದಲೂ ತಂಬಾಕು ರಾಸಾಯನಿಕ ಮಕ್ಕಳಿಗೂ ಅವರ ಮನೆಯವರಿಗೂ ಹೋಗ್ಬೋದು. ಅದನ್ನ ನಾವು ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೇವೆ. ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಷ್ಟೇ ಡೇಂಜರ್ ಇದೆ, ಥರ್ಡ್ ಹ್ಯಾಂಡ್ ಸ್ಮೋಕ್ ಅಷ್ಟೇ ಡೇಂಜರ್ ಇದೆ.
1: ಈ ಸಿಗರೇಟ್ ಮತ್ತೆ ವೇಪಿಂಗ್ ಯುವ ಪೀಳಿಗೆಯಲ್ಲಿ ಹೆಚ್ಚಾಗಿದೆಯಲ್ಲ, ಇದು ಮತ್ತೆ ಜಗಿಯೋದು, ಇದು ಎರಡರ ವ್ಯತ್ಯಾಸ ಮತ್ತೆ ಎಷ್ಟು ಹಾನಿ, ಯಾವುದು ತುಂಬಾ ಹಾನಿ ಮಾಡುತ್ತೆ?
0: ಈಗ ನಾವು ಇ ಸಿಗರೇಟ್ ಅಂತ ಹೇಳ್ತೀವಲ್ಲ, ವೇಪಿಂಗ್ ಅಂತ ಹೇಳ್ತಾರೆ, ಅದ್ರಲ್ಲಿ ಯಂಗೆಸ್ಟರ್ಸ್ ಜಾಸ್ತಿ ಆಗ್ತಾ ಇದೆ, ವೇಪರ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ. ಸೊ ಅದರಲ್ಲೂ ಕೆಮಿಕಲ್ ಇರುತ್ತೆ. ಸೊ ಮೊದಲೇ ಹೇಳ್ತಾ ಇದ್ರೆ ಅದು ಅಷ್ಟು ಡೇಂಜರ್ ಇಲ್ಲ ಅಂತ, ಈಗೆಲ್ಲ ಸ್ಟಡೀಸ್ ಏನ್ ಹೇಳ್ತಾ ಇದೆ ಅಂತ ಅದು ಸಹ ಡೇಂಜರ್ ಇದೆ. ಅದಕ್ಕೆ 2019 ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನು ಇ ಸಿಗರೇಟ್ ಅನ್ನು ಬ್ಯಾನ್ ಮಾಡಿದೆ. ಸೇಲ್ ಮಾಡುದು, ಪ್ರೊಕ್ಯೂರ್ ಮಾಡುದು, ಅವರಿಗೆ ಪನಿಷ್ಮೆಂಟು ಇದೆ, ಸ್ಟ್ರಿಕ್ಟ್ ಪನಿಷ್ಮೆಂಟು ಇದೆ. ಅದನ್ನ ಯಾರು ತಗೊಳ್ಳೋದು ಅದೆಲ್ಲ ಇಲ್ಲೀಗಲ್ ಇಂಡಿಯಾದಲ್ಲಿ, ಯಾಕಂದ್ರೆ ಬ್ಯಾನ್ ಆಗೋಗಿದೆ ಇ ಸಿಗರೇಟ್ ಎಲ್ಲ. ಸೊ ಯಾರೇ ಯೂಸ್ ಮಾಡ್ತಾ ಇದ್ರು ಸಹ ಅದು ತಪ್ಪು, ಅದು ಇಲ್ಲೀಗಲ್ ಆಕ್ಟಿವಿಟೀಸ್. ಸೊ ಅದು ಸಹ ಸೇಮ್ ತಂಬಾಕು ಯಾವ ತರ ಬಾಡಿಗೆ ಎಂಟರ್ ಆಗುತ್ತೆ ಅದೇ ತರ ಅದು ಸಹ ಸೇಮ್ ಡೇಂಜರ್.
1: ಇನ್ನು ಯಾರಾದ್ರೂ ಈ ತಂಬಾಕು ವ್ಯಸನದಿಂದ ಮುಕ್ತರಾಗಬೇಕು, ಒಳ್ಳೆಯ ಜೀವನವನ್ನ ನಡೆಸಬೇಕು ಅನ್ನೋರಿಗೆ ಯಾವ ರೀತಿಯ ಮಾರ್ಗದರ್ಶನ ನೀಡಬಹುದು?
0: ಇದಕ್ಕೆ ನಮ್ಮ ಇಂಡಿಯಾದಲ್ಲೇ ಟೊಬಾಕೊ ಕ್ವಿಟ್ ಲೈನ್ ಅಂತ ಇದೆ, ಅದು 1800-11-2356 ಈ ನಂಬರಿಗೆ ಕಾಲ್ ಮಾಡಿದ್ರೆ ಅಲ್ಲಿ ಕೌನ್ಸಿಲರ್ಸ್ ಎಲ್ಲ ಇರ್ತಾರೆ. ಅದರದ್ದು ಈ ಸೆಂಟರ್ ನಮ್ಮ ನಿಮಾನ್ಸ್ ಅಲ್ಲೇ ಇದೆ. ಸೊ ಯಾರು ಬೇಕಾದ್ರೂ ಯಾವಾಗ್ಲೂ ಆ ಟೋಲ್ ಫ್ರೀ ನಂಬರ್ ಕಾಲ್ ಮಾಡಿದ್ರೆ ಅವರು ಯಾವಾಗ್ಲೂ ಕೌನ್ಸಿಲರ್ಸ್ ಮಾತಾಡಿ ಬೇಕಾದ್ರೆ ಅವರಿಗೆ ಸೈಕಾಟ್ರಿಸ್ಟ್ ತೋರಿಸಿ ಅವರಿಗೆ ಮಾತ್ರೆನೂ ಮಾಡ್ಕೊಡ್ತಾರೆ, ಇಲ್ದರೆ ಕೌನ್ಸಿಲಿಂಗು ಮಾಡ್ತಾರೆ. ಸೊ ಯಾರಾದ್ರೂ ತೊಂದರೆ ಇದ್ರೆ ಅವ್ರಿಗೆ ಅನ್ಸಿದ್ರೆ ಸೊ ಅವರು ಅದಕ್ಕೆ ಕಾಲ್ ಮಾಡಿ ಮಾಹಿತಿಗಳನ್ನು ತಗೋಬಹುದು, ಏನೇನು ಮಾಡಬೇಕು, ಏನೇನು ಮಾಡಬಹುದು, ಅದು ಯಾವಾಗ ಅವರು ಡಾಕ್ಟರ್ ಹತ್ರ ತೋರಿಸ್ಕೋಬೇಕಾಗುತ್ತೆ ಎಲ್ಲದರ ಬಗ್ಗೆನು ಮಾಹಿತಿ ತಗೋಬಹುದು. ಅವರು ನಿಯರೆಸ್ಟ್ ಅಂದರೆ ಯಾವುದು ಪಕ್ಕದಲ್ಲಿ ಡಾಕ್ಟರ್ಗಳು ಇದ್ದಾರೆ, ಯಾವ್ಯಾವ ಸೆಂಟ್ರಿಗೆ ಹೋಗ್ಬೋದು, ಅವರೆಲ್ಲ ಅದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಅದು ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಇದೆ ಇಂಡಿಯಾದಲ್ಲಿ, ಅವರಿಗೆ ಬೇಕಾದ ಭಾಷೆಯಲ್ಲಿ ಅವರ ಟ್ರೀಟ್ಮೆಂಟ್ ಅನ್ನು ತಗೋಬಹುದು.
1: ಈ ತಂಬಾಕು ವ್ಯಸನಕ್ಕೆ ಯಾವ ರೀತಿಯ ಚಿಕಿತ್ಸೆಗಳಿವೆ?
0: ಅದಕ್ಕೂ ಫಾರ್ಮಕೊಲಾಜಿಕಲ್ ಇದೆ, ಅದು ಕೌನ್ಸಿಲಿಂಗ್, ಅದು ನಾನ್ ಫಾರ್ಮಕೊಲಾಜಿಕಲ್, ಅದು ಕೌನ್ಸಿಲಿಂಗ್ ಎರಡೂ ಇದೆ. ಅದರಲ್ಲಿ ನಾವು ಒಂದೊಂದರೆ ಅದನ್ನು ಸೇಫ್ ಆಗಿ ನಿಕೋಟಿನ್ ಇರುವ ಗಮ್ಸ್ ಪ್ಯಾಚಸ್ ಅಥವಾ ಸ್ಪ್ರೇಸ್ ಎಲ್ಲ ಬರುತ್ತೆ. ಸೊ ನಾವು ಅದನ್ನು ರಿಪ್ಲೇಸ್ ಮಾಡ್ತೀವಿ, ಅದರಲ್ಲಿ ಅದನ್ನು ಗ್ರ್ಯಾಜುವಲಿ ಕಮ್ಮಿ ಮಾಡಿ ಬಂದ್ ಮಾಡ್ತೀವಿ. ಅದು ಒಂಥರ ಟ್ರೀಟ್ಮೆಂಟು. ಇನ್ನೊಂದು ಅಂತ ಹೇಳಿದರೆ ಮಾತ್ರೆಗಳು ಇದೆ, ಅದಕ್ಕೆ ನೀವು ಡಾಕ್ಟರ್ ಹತ್ರ ಹೋಗಬೇಕು, ಅವ್ರು ನೋಡಿ ಯಾರಿಗೆ ಮಾತ್ರೆ ತಗೋಬೇಕು ಅವರಿಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ತುಂಬಾ ತರದ್ದು ಮಾತ್ರೆಗಳು ಇವೆ, ಅದಕ್ಕೆ ಅವ್ರಿಗೆ ಯಾವ ಕಂಡೀಷನ್ ಇದೆ ಅದರ ಮೇಲೆ. ಇನ್ನೊಂದು ಕೌನ್ಸಿಲಿಂಗ್, ಕೌನ್ಸಿಲಿಂಗು ಸಹ ಅಷ್ಟೇ ಇಂಪಾರ್ಟೆಂಟ್ ಎಷ್ಟು ಮಾತ್ರೆ. ಕೌನ್ಸಿಲಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ನಮಗೆ ಹೊಸ ಅಭ್ಯಾಸಗಳನ್ನು ನಾವು ತಿಳ್ಕೋಬೇಕು, ಹೇಗೆ ನಮಗೆ ಆಸೆ ಆಗುತ್ತೆ, ಅದು ನಮಗೆ ಇಷ್ಟ ಬರುತ್ತೆ, ಆಗ ನಾವು ಅದನ್ನು ಹೇಗೆ
1: ತಡೆಗಟ್ಟಿ
0: ಅದರಿಂದ ನಾವು ಮುಂದೆ ಹೇಗೆ ಹೋಗ್ಬೇಕು, ಯಾಕಂದ್ರೆ ಆಸೆನ ತಡೆಗಟ್ಟಲಿಕ್ಕೆ ಆಗಿಲ್ಲ ಅಂತೇಳಿ ನಾವು ಪುನಃ ಪುನಃ ಹೋಗ್ತೀವಿ. ಸೊ ಅದಕ್ಕೆ ಕೌನ್ಸಿಲಿಂಗು ಅಷ್ಟೇ ಮುಖ್ಯ. ಕೆಲವರು ಹೇಳ್ತಾರೆ ನಾನೀಗ ತಂಬಾಕು ಬಿಟ್ರೆ ನನಗೇನ ತೊಂದರೆ ಕಮ್ಮಿ ಆಗುತ್ತಾ ಅಂತ, ಅದಕ್ಕೂ ಸ್ಟಡೀಸ್ ಇದೆ. 15-20 ಮಿನಿಟ್ ಅಲ್ಲಿ ಬಿಟ್ಟರು ಸಹ ನಿಮ್ಮ ಬಿ ಪಿ ಹಾರ್ಟ್ ರೇಟ್ ಎಲ್ಲ ಕಮ್ಮಿ ಆಗೋಗುತ್ತೆ. ಅದೇ ನೀವು 1-9 ತಿಂಗಳು ಬಿಟ್ರೆ ನಿಮ್ಮದು ಶ್ವಾಸಕೋಶದಲ್ಲಿ ಏನಂತ ಕೆಮ್ಮು, ಶ್ವಾಸಕೋಶದಲ್ಲಿ ಫಂಕ್ಷನ್ಸ್ ಮಾಡ್ಲಿಕ್ಕೆ ಅಷ್ಟು ತೊಂದರೆ ಇರೋದು ಅದೆಲ್ಲ ಇಂಪ್ರೂವ್ ಆಗೋಗುತ್ತೆ. ಅದೇ 5-10 ವರ್ಷ ಬಿಟ್ರೆ ನಿಮ್ದು ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಅದರ ಚಾನ್ಸಸ್ ಕಮ್ಮಿ ಆಗೋಗುತ್ತೆ, ಅರ್ಧಕ್ಕಿಂತ ಜಾಸ್ತಿ. ಅದೇ 10-15 ವರ್ಷ ಬಿಟ್ರೆ ಕ್ಯಾನ್ಸರ್ ಚಾನ್ಸಸ್ ನಾರ್ಮಲ್ ಪಾಪ್ಯುಲೇಷನ್ ಹೇಗಿರುತ್ತೆ ಅಷ್ಟೇ ಆಗೋಗುತ್ತೆ. ಬಿ ಪಿ ಎಲ್ ಕಾರ್ಡ್ ಇದ್ರೆ ಅವರಿಗೆ ಫ್ರೀ ಆಗುತ್ತೆ, ಅಲ್ಲಿ ಮಾತ್ರೆಗಳು ಫ್ರೀ ಆಗಿರೋದು ಸಿಗುತ್ತೆ, ಗಮ್ಸ್ ಅಥವಾ ಅದು ಪ್ಯಾಚ್ ಅಂತ ಹೇಳ್ತಾರೆ ಅದೆಲ್ಲ ಫ್ರೀ ಆಗಿ ಸಿಗುತ್ತೆ. ಮತ್ತೆ ಎಲ್ಲರಿಗೆ ಎಷ್ಟು ಅದು ತುಂಬಾ ಕಾಸ್ಟ್ಲಿ ಇಲ್ಲ, ಸಿಗರೇಟಿಗೆ ಎಷ್ಟು ಕಾಸ್ಟ್ಲಿ ಇದ್ರು ಸ್ಮೋಕ್ ಮಾಡೋದ್ರಿಂದ ಅಥವಾ ಯೂಸ್ ಮಾಡೋದ್ರಿಂದ ಎಷ್ಟು ಖರ್ಚಾಗುತ್ತೆ ಅದಕ್ಕಿಂತ ಕಮ್ಮಿ ಆಗುತ್ತೆ.
1: ಡಾಕ್ಟರ್, ಇಷ್ಟೆಲ್ಲ ನಮ್ಮ ಯುವ ಪೀಳಿಗೆಗೆ ನಮ್ಮ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ವ್ಯಸನಿಗಳು ಯಾರಾದ್ರೂ ಇದ್ದರೆ ಖಂಡಿತವಾಗಿ ಸೆಂಟರ್ಗೆ ಬಂದು ಅವರು ನಿವಾರಣೆಯನ್ನ ಮಾಡ್ಕೊಳ್ಬಹುದು, ಸಮಸ್ಯೆಯನ್ನ ಹೇಳ್ಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಕೂಡ ಹೇಳ್ತಾ ಇದ್ರ. ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶ.
0: ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈಗಿನ 2020-26 ಇದ್ದು, ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದು ಅವತ್ತು ಯಾವಾಗಲೂ ಒಂದೊಂದು ಥೀಮ್ ಕೊಡುತ್ತೆ. ಈ ಥೀಮ್ ಅಲ್ಲಿ ಇಟ್ ಇಸ್ ಪರ್ಟಿಕ್ಯುಲರ್ಲಿ ಫಾರ್ ಇ ಸಿಗರೇಟ್ಸ್ ಅಂಡ್ ಅವರು ಹೇಳ್ತಾ ಇರೋದು ಯಾಕಂತ ಹೇಳಿ ಅಡೋಲೆಸೆಂಟ್ ಅನ್ನು ಟೊಬ್ಯಾಕೊ ಲಾಬಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅದನ್ನು ಅವರು ಸೋಷಿಯಲ್ ಮೀಡಿಯಾ ಅದರಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇ ಸಿಗರೇಟ್ ಇಸ್ ಹೆಲ್ತಿಯರ್ ಕಂಪೇರ್ ಟು ಸ್ಮೋಕ್.

0: ಕುಕ್ಕಿಂಗ್ ಅಂಡ್ ಅದನ್ನೆಲ್ಲ. ಸೊ ಅದೆಲ್ಲ ಕರೆಕ್ಟ್ ಆದ ಮೆಸೇಜಿಂಗ್ ಅಲ್ಲ. ಇಟ್ ಈಸ್ ಆಸ್ ಡೇಂಜರ್ ಆಸ್ ಸಿಗರೇಟ್, ಬೀಡಿ, ಜರ್ದ. ಅದರೊಟ್ಟಿಗೆ ಅವ್ರು ಏನ್ ಹೇಳ್ತಾ ಇರೋದು, ಯಂಗ್ಸ್ಟರ್ಸ್ ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ಅದನ್ನು ಫ್ಲೇವರ್ಡ್ ಅಂತ ಇದ್ ಮಾಡ್ತಾರೆ, ಇನ್ನೊಂದು ಇ ಸಿಗರೇಟ್ ಅಂತ ಅದನ್ನು ಪ್ರಮೋಟ್ ಮಾಡ್ತಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಎನ್ಕರೇಜ್ ಮಾಡ್ತಾರೆ, ಸೊ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅವರಿಗೆಲ್ಲ ಅಡ್ವರ್ಟೈಸ್ ಪ್ರಕಾರ. ಮತ್ತೆ ಇನ್ನೊಂದು ಮೂರನೇದವ್ರು ಮಾಡೋದು ಅಂತ ಹೇಳಿದ್ರೆ ಅದನ್ನು ಮೋರ್ ಅಟ್ರಾಕ್ಟಿವ್, ಕಲರ್ಫುಲ್ ಮಾಡ್ತಾರೆ. ಅಂದ್ರೆ ಕಲರ್ಫುಲ್ ಮಾಡಿದಾಗ ಯಂಗ್ಸ್ಟರ್ಸ್ ಅಟ್ರಾಕ್ಟ್ ಆಗ್ತಾರೆ, ಅದನ್ನು ಯೂಸ್ ಮಾಡ್ಲಿಕ್ಕೆ ತಗೊಂಡ್ಬರ್ತಾರೆ. ಅಂತ ಹೇಳಿದ್ರೆ ಅವರನ್ನು ಪ್ಯಾಕೇಜಿಂಗ್ ಆತರ ಮಾಡಿ ಅದನ್ನು ಅಟ್ರಾಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಸಲ ಅದಕ್ಕೆ ವಿ ಹ್ಯಾವ್ ಟು ಕೌಂಟರ್ ದ ಮೆಸೇಜಿಂಗ್ ಬೈ ದ ಇಂಡಸ್ಟ್ರಿ ಟು ಅಟ್ರಾಕ್ಟ್ ದ ಯಂಗರ್ ಪಾಪ್ಯುಲೇಷನ್ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸೊ ದ WHO ಥೀಮ್ ಅಂತ ಹೇಳಿದ್ರೆ ಕೌಂಟರಿಂಗ್ ದ ನಿಕೋಟಿನ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್.
1: ಸೊ ಕೇಳಿದ್ರಲ್ಲ ಕೇಳುಗರೆ, ತಂಬಾಕು ಅದು ವಿಷಕಾರಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಕೂಡ ಬರುತ್ತೆ. ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಒಳ್ಳೆಯ ಮೆಸೇಜ್ ಅನ್ನ ಕೊಟ್ಟಿದೆ, ಥೀಮ್ ಅನ್ನ ಕೊಟ್ಟಿದೆ. ನಮ್ಮ ಯುವ ಪೀಳಿಗೆ ಯಾವುದೇ ತಂಬಾಕು ಪದಾರ್ಥಗಳಿಗೆ, ಆಮಿಷಗಳಿಗೆ ಒಳಗಾಗದಂತೆ, ಆವರಿಸಿಕೊಳ್ಳದಂತೆ ನೋಡ್ಕೊಂಡು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ಒಳ್ಳೆಯ ಮೆಸೇಜ್ ಥೀಮ್ ಅನ್ನ ಕೊಟ್ಟಿದೆ ಈ ವರ್ಷ. ಇನ್ನು ವ್ಯಸನಿಗಳು ತಮ್ಮ ವ್ಯಸನವನ್ನ, ಚಟವನ್ನ ಬಿಡಬೇಕು ಅನ್ನೋದಾದ್ರೆ ಟೋಲ್ ಫ್ರೀ ಸಂಖ್ಯೆಯನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆಯಬಹುದು ಹಾಗೂ ಸಲಹೆಯನ್ನ ಪಡೆಯಬಹುದು. ಟೋಲ್ ಫ್ರೀ ಸಂಖ್ಯೆ 1800111256. ನಿಮ್ಹಾನ್ಸ್ ಯಾವುದೇ ಹತ್ತಿರದ ಸೆಂಟರ್ನ ಕಾಲ್ ಮಾಡಿ ನಿಮ್ಮ ಭಾಷೆಯಲ್ಲೇ ನಿಮ್ಮ ಸಮಸ್ಯೆಯನ್ನ ಹೇಳಿಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ತಿಳಿಸಿದ್ರು ಡಾಕ್ಟರ್ ಸುಬೋಧ್ BN, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ತಂಬಾಕು ವ್ಯಸನ ನಿವಾರಣಾ ಕೇಂದ್ರ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಸುಬೋಧ್ BN, ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರು, ನಿಮ್ಹಾನ್ಸ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ S.
3: ದುಶ್ಚಟಗಳು ನಿಮ್ಮ ಜೀವಕ್ಕೆ ಮಾರಕವಾಗಬಹುದು. ಧೂಮಪಾನ, ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಿ. ಮೈ ಮೇಲೆ ದೇವರು ದೆವ್ವ ಬರುವುದು ಮಾನಸಿಕ ಒತ್ತಡದ ಲಕ್ಷಣ ಇರಬಹುದು. ಕೂಡಲೇ ಹತ್ತಿರದ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.
4: ಮನೋಚಿಂತನ, ಮನಸ್ಸಿನ ಮಂಥನ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
5: ಸೈಲೆನ್ಸ್, ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
6: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
7: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
6: ಚೇ, ನೋಡಿ ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನ ನಿಲ್ಲಿಸಿ.
5: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

0: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
1: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
2: ಚಂದದ ಗುಡಿ ಶ್ರೀಗಂಧದ ಗುಡಿ.
0: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಆಕಾಶವಾಣಿ ವಿಜಯಪುರ, ಸಮಯ 6:27.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು.

ಈಗ ಕೇಳಿ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ ಜೊತೆಗೆ ನೀತಿ ಕಥೆಯನ್ನ ಆಲಿಸಲಿದ್ದೀರಿ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಯೋಜನೆಗಳು ಮತ್ತು ಅವುಗಳಿಂದ ರೈತರಿಗೆ ಸಿಗುವ ಸೌಲಭ್ಯಗಳು ಈ ಕುರಿತು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ವಿಜಯಪುರ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಿವನಗೌಡ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಲಿದ್ದಾರೆ ಸಿದ್ದರಾಯ ಎನ್ ಸಾಳುಂಕೆ. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 8:00 ಗಾತಾ ರಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಪುಷ್ಪಹಾರ್. 9:15 ಸ್ಪಾಟ್ಲೈಟ್ ಕನ್ನಡ ಅವತರಣಿಕೆ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕರೆಂಟ್ ಅಫೇರ್ಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಲಿಸಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ನಾಳೆಯ ಪ್ರಸಾರ ಕಾರ್ಯದಲ್ಲಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಎನ್ ಪ್ರಕಾಶ್ ಇವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:40 ಜಾನಪದ ಸಂಗೀತ ಕಾರ್ಯಕ್ರಮ ಆಲಿಸಲಿದ್ದೀರಿ. ಇನ್ನು ನಾಳೆ ಬೆಳಿಗ್ಗೆ 7:15 ನಮ್ಮ ನಿಲಯದಿಂದ ಭಾವಗೀತೆಗಳು. 7:45 8:30 ಹಾಗೂ 9:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ನಾಳೆ ಬೆಳಿಗ್ಗೆ 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳಲಿದ್ದೀರಿ. ತದನಂತರದಲ್ಲಿ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನು ನಾಳೆ ಬೆಳಿಗ್ಗೆ 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಆಲಿಸಲಿದ್ದೀರಿ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ಸಂದರ್ಶನ. 12:30 ಆರೋಗ್ಯ ಸಂಚಿಕೆ. ಇನ್ನು 3:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ನ್ಯೂ ಇಂಡಿಯಾ ಸಮಾಚಾರ ಆಲಿಸಲಿದ್ದೀರಿ. ಇನ್ನು ನಾಳೆಯ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:00 ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ. ತದನಂತರದಲ್ಲಿ ಚಿತ್ರಗೀತೆಗಳು. 5:30 ಜ್ಞಾನವಾಣಿ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ. 6:00 ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವಿರಿ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಆಶ್ರಮ. ಈ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಗ್ರಾಮದ ಯುವ ರೈತರಾದ ವೀರೇಶ್ ಮನಗುಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಲಿದ್ದಾರೆ ಸಿದ್ದರಾಯ ಎನ್ ಸಾಳುಂಕೆ. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ನಾಳೆ ರಾತ್ರಿ 8:00 ನಮ್ಮ ನಿಲಯದಿಂದ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:00 ನ್ಯೂಸ್ ಅಟ್ 9. 9:30 ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ವಿಜಯಪುರ, ಸಮಯ 6:10:36. ಇನ್ನು ಮುಂದೆ ನಮ್ಮ ಕಾರ್ಯಕ್ರಮ ಆರಂಭ.

0: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಏ ಬಾರೇವ, ಏ ಬಾರಪ್ಪ ಬಾಯ್ಲೆ, ಏ ಬಾಯ್ಲ್ ಹೋ ಬಾಯ್ಲೆ.
2: ಅಯ್ಯಯ್ಯ ಹಣಮು ಹಿಂಗ್ಯಾಕೆ ಹೋದಿರ್ತಾನೆ ಬಾಯಮ್ಮ, ಅವ್ರಿಗೇನು ಕಿಮ್ಮತ್ತಿಲ್ಲ ಏನ? ಏ ಹಣಮು ಹಣಮು
1: ಅಕ್ಕ ಏನಿದು
2: ಮತ್ತೆ ಏ ದಮಿಡಿಯೋ ಹಣಮು. ಅಲ್ಲೋ ಎಷ್ಟೊತ್ತಾಯ್ತು ಓದ್ರಾಕತ್ತಿ? ನಾನು ಈ ಕಡೆ ಓದ್ರಾಕತ್ತಿ, ನೀ ಆ ಕಡೆ ಓದ್ರಾಕತ್ತಿ, ಯಾರಿಗೆ ಓದ್ರಾಕತ್ತಿ ಅಂತಪ್ರಿ?
1: ಏ ಅವ್ರ ಹೊಲಸ್ ಕೆಲಸ ತಗೋದ ಮಾಡ್ತಾರಲ್ಲ ಅವ್ರಿಗೆ, ಏನದು ನೋಡು ಹೆಂಗ ಕಪಡ ಇಟ್ಕೊ ಬಂದಾರ, ಏನದು ಅವ್ರಿಗೆ ಕರಾಗತ್ತೀರಿ, ಅವ್ರಿಗೆ ಅದಕ್ಕೆ ಕಿಮ್ಮತ್ ಕೊಡುದ ಅವ್ರಿಗೆ?
2: ಏ ಸಾವಕಾಶ ಮಾತಾಡು ಮಾರಾಯ, ಎಲ್ರು ಕೇಳಿಸ್ಕೊಂಡಾರ ಅವ್ರು, ಅವ್ರಿಗೇನು ಕಿಮ್ಮತ್ ಇಲ್ಲೇನು?
1: ಅವ್ರಿಗೇನು ಸಾವಕಾಶ ನೋಡ್ರಿ, ಹೆಂಗಂದ್ ನೋಡ್ರಿ, ಎಲ್ಲ ಬಗ್ಗೆ ಬಳಕತ್ತಾರ ಹಂಗ?
2: ಏ ಏ ಬಾಯಿ ಒಂದಿಟ್ಟು ಹತ್ತೇಡಿ, ಎಲ್ಲರೂ ಕೇಳಿಸ್ಕೊಂಡ್ರ ಅಂದ್ರೆ ಹಿಂದಾಡ ನಿನ್ ಮನಿ ಮುಂದಿನ ಕಸ, ನಿನ್ ಮನ್ಯಾನ ಕಸ ನಿನ್ ಮನಿ ಮುಂದೆ ಬೀಳ್ತೈತಿ. ಹೌದಾ? ಟ್ಯಾಕ್ಸ್ ಕಟ್ತೀಯ? ಒಂದೇಳೆ ನೀ ಟ್ಯಾಕ್ಸ್ ಕಟ್ಟಿದ್ರು ಮತ್ ಕಸ ಹುಡ್ಗಾಕತ್ತ ಅವ್ರಿಗೆ ಬಿಟ್ಟಾರ, ಅವ್ರ ಹುಡುಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಪ ನೀ? ಹ್ಞೂ ಮತ್ತ ನೋಡ, ಒಂದ ದಿನ ಬಿಟ್ರಂತ ಇಟ್ಕೋರ್ಪ, ನಿನ್ ಮನಿ ಕಸ ಎಲ್ ಚೆಲ್ತಿ ಹೇಳ್ ನೀನ್? ಎಷ್ಟು ದಿನ, ಒಂದ್ ದಿನ, ಎರಡು ದಿನ ಮನಿ ಮುಂಚೆ ಹೇಳ್ತಿ? ಅದೇ ಒಂದು ತಿಪ್ಪಿ ಹಾಕೊಂಡಿರ್ತೈತಿ, ಹಿಂದಾಡಿ ಅದ್ರದಿಂದ ಹುಳ ಉಪ್ಪಡಿ ಆಗ್ತಾವ, ಕುಂದ್ರಾಕಾಗೋದಿಲ್ಲ, ಕೆಟ್ಟ ವಾಸನೆ ಬರ್ತೈತಿ. ಅಂತದ್ ಅವ್ರು ತಗೊಂಡ್ ಹೋಗ್ತಾರ ಕಸ, ಅಂತವ್ರಿಗೆ ಎತ್ತಾಗ್ರೆ ಮಾತಾಡ್ತೀಯಲ್ಲೋ ನಿನ್ನ ಹಣಮು. ಏ ಕಿಮ್ಮತ್ ಅಂದ್ರ ನಿನ್ಗ ಅವ್ರಿಗೆ ಶಾಲ್ ಓದಿಸಿ ಸನ್ಮಾನ ಮಾಡತ್ ಹೇಳಾಕತ್ತಿಲ್ಲೋ, ಕೇಳ ಒಂದಿಟ್ಟು ಅಕ್ಕನ ಮಾತ ನೋಡ್ಪ. ಅವ್ರ ಅದಾರತ್ ಹೇಳಿ ಎಲ್ಲ ಸ್ವಚ್ಛ ನಡ್ದೈತಿ, ನಂದು ನಿಂದು ಜಗತ್ತ ಮನಿ ಓಣಿ ಊರ ಉಪಚಾರ ಎಲ್ಲ. ಹೌದಿಲ್ಲ, ಒಂದ್ ವೇಳೆ ನೋಡು ಅವ್ರ ಬರ್ಲಿಲ್ಲ ತಿಟ್ಕೋರ್ಪ, ಎರಡು ದಿನ ಸ್ಟ್ರೈಕ್ ಮಾಡಿದ್ರಂತ ಇಟ್ಕೋ, ಏನೋ ಅವ್ರ ಬೇಡಿಕೆ ಈಡೇರಿಸೋಲಾಂದಾರೇ ಆಗ್ಲಿ, ಅವ್ರ ವೈಯಕ್ತಿಕ ಮನೆಯೊಳಗಿನ ಕೆಲಸರೇ ಆಗ್ಲಿ, ಅವಾಗ ಕಸ ನೋಡಿಲ್ಲ ಯಾಕ ಕಸದವ್ರು ಬಂದಿಲ್ಲ ಕಸ್ತರು, ಅವಾಗ ಗೊತ್ತಾಗ್ತೈತಿ ನಿನಗ ಅವ್ರ ಮಹತ್ವ. ಹೌದಿಲ್ಲ ಮಾನ್ಯ, ನಿನ್ ಮನ್ಯಾಗ ಬರ್ತಡೆ ಮಾಡ್ದಿ ಮಗಂದು, ಎಷ್ಟು ಕಸ ಬಿದ್ದಿತ್ತು ಏನ್ ಸುದ್ದಿ? ಒಂದಿನಾರ ಹೋಗಿ ಚೆಲ್ದಿನ ನಿನ್ ಹೆಂಡತಿ ಒದ್ರೆ ಒದ್ರಿದ್ಲು, ಕಸ ಚೆಲ್ ಬರ್ರಿ ಕಸ ಚೆಲ್ ಬರ್ರಿ ಅಂತೇಳಿ. ಏ ಕಸ್ತವ್ರು ಬರ್ತಾರ ಬಿಡು ಅಂತ ಹೊತ್ಕೊಂಡ್ ಹೊತ್ಕೊಂಡ್ ಮಕ್ಕೊಂದಿ ಕೌದಿ. ಮತ್ತ ನಿನಗೇನ ನಿನಗರ ಒಟ್ಟ ನನಪ ಇರುದಿಲ್ಲಪ್ಪ, ಪಾಪ ಅದು ನಿನ್ ಹೇಂತ ಹೇಳ್ಕೋತ ಬಿಳ್ಕೋತ ಸಾಲಿ ಕಲ್ಸಕ್ ಹೋಗ್ತಾಳ ಅಂತಾರ, ಅದನ್ನೆಲ್ಲ ಕೆಲ್ಸ ಮಾಡಿ ಯಜ್ಞ ಮಾಡಿದಳು, ಗೊತ್ತಾಗ್ತಿಲ್ಲ ನಿನಗ?
1: ಹೌದೇ ಕೈ ಗೊತ್ತಾಗ್ತವ್ರ, ಒಂದ್ ನಾಯ ಸತ್ತಿತ್ತವ ಪಾಪ ಅವ್ರ ಬಂದ್
2: ಮತ್ತ ಮೂಗ್ ಮುಚ್ಕೊಂಡ್ ಓಣ್ಯಾನವ್ರು ನೀವು ಕೂಡಿ ಅಡ್ಡಾಡಕತ್ತಿದ್ರಿ, ನಿನ್ ಮಕ್ಳು ಇದ್ರ ನೀವು ಇದ್ರ ಪಾಪ ಅಂತ ಕೆಲ್ಸ ಅವ್ರು ಮಾಡ್ತಾರ ಇಲ್ಲಿ ಹೇಳಿ.
1: ಮತ್ತೊಂದು ಕಣ್ಣೆದ್ರಿಗೆ 8 ದಿವಸ ಆಗಿತ್ತು, ಆ ಡ್ಯಾನೇಜ್ ತುಂಬಾ ಹೊಲಸ್ಟ್ ಆಗ್ತಿದ್ದವ, ಅದನ್ನ ಮೂಗು ಮುಚ್ಕೊಂಡ್ ಅಡಕತ್ತಾರ
2: ಮತ್ತ
1: ಯಾರು ಮಾಡ್ಲಿ ನೋಡಕ್ಕ.
2: ಅದನ್ನೇನು ಏನ್ ನಿನಗ್ ಮಾಡಕ್ ಆಗ್ತೈತೆ ಹೇಳ್ ನೀ ಏನ್ ಮಾಡೋದು? ಮತ್ತ ಅವ್ರಿಗೆ ಫೋನ್ ಹಚ್ಚಿ ಕರಿಬೇಕು, ಅವಾಗ ಅವ್ರ ಮಾತು ಅವಾಗ ಗೊತ್ತಾಗುತ್ತ. ಮತ್ತ ಅದಕ್ಕ ನಿನಗೇನ ಅವ್ರಿಗೇನ ನಾ ಹೇಳದಿಲ್ಲ ಆಗಳಿ, ಅವ್ರಿಗೇನ ನೀ ಏನ ಬೇರೆ ರೊಕ್ಕ ಕೊಡ್ತೀಯ, ನಿನ್ ಮನಿದಿಂದ ಏನ್ ರೊಕ್ಕ ಕೊಡ್ತೀಯ, ನೀರ್ ಕೊಡ್ತೀಯ, ಏನ್ ಕೊಡ್ತೀಯ? ಅದಕ್ಕ ನಾ ಏನ್ ಹೇಳುದು, ಅವ್ರನ್ನ ಚಂದಂಗ್ ಮಾತಾಡ್ಸ್ಬೇಕಪ್ಪ, ಯಪ್ಪ ಎಣ್ಣ ಅಂದೆ ಅಂದ್ರೆ ಸ್ವರ್ಗ ಸುಖ ಅಂತ ಹೇಳ್ಯಾರ. ಅದಕ್ಕ ಅವ್ರನ್ನ ಏನ್ ಮಾಡುದು, ನೀನು ಏನು ಮಾಡ್ಬೇಕಾಗಿಲ್ಲ, ನೀನು ಮರ್ಯಾದೆ ಕೊಡಿರ್ತೀನಿ ನಾನು ಮನಿ ಹಿಂದದಾರಲ್ಲ ಅವರು. ಮೊನ್ನೆ ಆ ಸೋಮಣ್ಣನ ಮಗನ್ ಗೆಡ್ಡಿ ಕೊಟ್ಟಿನಿ, ಅದಕ್ಕ ಈಗ ನಾನು ನೋಡಿದ್ರ ಒಟ್ಟ ನನ್ ಮುಂದ ಆಯುದಿಲ್ಲವ, ಈಗ ನಿನಗೂ ಕೊಡ್ಬೇಕಂದೆ ದೊಡ್ಡವ ಕೂತಿಯಲ್ಲ. ನೋಡ್ಪ ಅವರು ಮನುಷ್ಯರ್ ಅದಾರ, ಅವರಿಂದ ನಮ್ಮ ನಾಡು ಸ್ವಚ್ಛ ಆಗ್ತೈತಿ, ನಮ್ಮ ಓಣಿ ಸ್ವಚ್ಛ ಆಗ್ತೈತಿ, ನಮ್ಮ ಆಂಗ್ಲ ಸ್ವಚ್ಛ ಆಗ್ತದ ಅಂದ್ರೆ ಬರೇ ಮರ್ಯಾದೆ ಕೊಡು. ಮರ್ಯಾದೆ ಅಂದ್ರೆ ಏನ ಹೇಳಿದೆಲ್ಲ, ಅವ್ರಿಗೇನ್ ಬಾಳ ಮಾಡ್ಬೇಕಾಗಿ, ಒಂದಿಟ್ಟು ಬ್ಯಾಸ್ಗಿತ್ತ ಗ್ಲಾಸ್ ನೀರು ಕೊಡುದು. ಹಾ ನಿನಗ ಬಾಳ ಮನಸ್ಸು ದೊಡ್ಡದಿತ್ತ, ಒಂದ್ ಕಪ್ ಚಾ ಕೊಟ್ರು ನಡಿತೈತಿ, ಕರೆ ನೀನು ಈಗ ಹಿಂಗ ಎತ್ತಾಗ್ರೆ ಮಾತಾಡಕತ್ತಿ, ಚಾ ಏನ್ ಕೊಡ್ತಿ?
1: ಇಲ್ಲ ಕೊಡ್ತೀರ ಇಷ್ಟ ಇಲ್ಲ ತಿಳಿಸಿ ಹೇಳಿದ್ವಿ, ನಾ ಕೊಡ್ಲಿಕ್ಕೆ ಏನಾಗತ್ತವ, ಮತ್ ಬಿಸಿಲು ಬೇರೆ ಅದ. ಹೌದಲ್ಲ ಅಕ್ಕ.
2: ಮತ್ತ ಅದಕ್ಕೆ ಕೇಳ್ತೀನಿ ನೋಡು, ಎಲ್ಲಾರ್ಗಿ ಮರ್ಯಾದೆ ಕೊಡ್ಬೇಕು, ಅವ್ರವ್ರ ಕೆಲಸ ಅವ್ರವ್ರಿಗೆ ದೊಡ್ಡದು. ಹೌದಿಲ್ಲ, ಈಗ ಯಾರ ಕೆಲಸ ಯಾರು ಮಾಡಿದ್ರ ಅವ್ರು ಮಾಡಿದ್ರೇನೆ ಚಲೋ ಅಲ್ಲಿ ಹೇಳ. ಮತ್ತ ಬ್ಯಾರವ್ರಿಗೆ ನನಗ ನಿನಗ ಆಗ್ತೈತೆ? ಮತ್ತ ಅದಕ್ಕ ಅವರು ಏನು ಏಕು ಭಾವನದಿಂದ ಎಲ್ಲಾರು ಕೆಲಸ ಮಾಡ್ತಾರೆ, ಎಲ್ಲಾರು ಸ್ವಚ್ಛ ಮಾಡ್ಕೊಂಡು ಹೋಗ್ತಾರ, ಅವ್ರಿಗೆ ಒಂದು ಸಲ್ಯೂಟ್ ಹೊಡಿಬೇಕು ತಮ್ಮ.
1: ನೀ ಹೇಳ್ದಂಗ ಇನ್ ಮೇಲೆ ಅವ್ರಿಗೆ ಬಂದ ತಕ್ಷಣ ನೀರ್ ತಗೋರಿ, ಚಾ ಬೇಕಾದ ತಗೋರಿ ಅಂತ ಹೇಳಿ ನಾ ಮರ್ಯಾದೆ ಮಾಡಿ ಕಳಿಸ್ತೀನಿ. ನನ್ ತಪ್ಪತ್ತಕ್ಕ ಬುದ್ಧಿ
2: ವರ್ಕೊಂಡಿಟ್ ತಲೆಯಾಗಿದ.
1: ಆಯ್ತವ ಆಯ್ತು, ಇನ್ನ ಮೇಲೆ ಈ ತರ ಮಾಡಕ್ ಹೋಗಲ್ಲ. ಅವ್ರ ಬಂದ ತಕ್ಷಣ ಮರ್ಯಾದೆ ಕೊಡ್ತೀನಿ.
2: ಆ ನಡಿ ನಡಿ ಅಲ್ಲಿ ಗಾಡಿ ಬರತ್ತೆ ನೋಡ್ ಕಸದ ಅದ್ರಾಗೆ ಹಾಕ್ ನಿ ಮತ್ತೆ.
1: ಆಯ್ತಕ್ಕ, ಒಳ್ಳೆ ಮಾಹಿತಿ ಕೊಟ್ಟಕ್ಕ, ನಮಸ್ಕಾರಕ್ಕ, ನಾನು ಆಜು ಬಾಜು ಅಂತ ಹೇಳ್ತೇನಕ್ಕ.
2: ಆಯ್ತು ಆಯ್ತು ಆಯ್ತು, ಬರ್ತೀನಿ ನಾನು.

0: ಒಂದಾರಿ ಮಹಾನ್ ಸಂತರೊಬ್ಬರು ಕಿತ್ತು ತಿನ್ನೋ ಬಡತನದಲ್ಲಿರುವ ಒಬ್ಬ ವ್ಯಕ್ತಿಗೆ ಸ್ಪರ್ಶಮಣಿ ಅನ್ನೋ ಅಮೂಲ್ಯವಾದ ಮಣಿಯನ್ನ ಕೊಡ್ತಾರೆ. ಅದನ್ನ ಕೊಟ್ಟು ಅವರು ಹೀಗೆ ಹೇಳ್ತಾರೆ, ಇದನ್ನ 6 ತಿಂಗಳ ಒಳಗಾಗಿನೇ ಬಳಸ್ಕೊಳ್ಬೇಕು, ಇದನ್ನ ಸ್ಪರ್ಶ ಮಾಡಿದ್ರೆ ಕಬ್ಬಿಣವೆಲ್ಲವೂ ಚಿನ್ನ ಆಗ್ತದೆ ಅಂತ ಹೇಳಿದ್ರು. ಆ ವ್ಯಕ್ತಿ ತುಂಬಾ ಸಂತೋಷದಿಂದ ಆ ಗುರುಗಳಿಗೆ ನಮಸ್ಕರಿಸಿ ಆ ಮಣಿಯನ್ನ ಸ್ವೀಕರಿಸ್ತಾನೆ. ಆದ್ರೆ ಆ ವ್ಯಕ್ತಿ ತುಂಬಾ ಆಲಸಿಯಾಗಿರ್ತಾನೆ. ಸಂತರು ಕೊಟ್ಟಿರುವಂತಹ ಈ ಮಣಿಯನ್ನ ಬಳಸ್ಕೊಳ್ಳಿಕ್ಕಾಗಿ ಇನ್ನೂ 6 ತಿಂಗಳ ಕಾಲ ಸಮಯ ಇದೆ ಅಲ್ಲ ಅಂತ ಹೇಳಿ ಮುಂದೆ ನೋಡಿದ್ರಾಯ್ತು ಅಂತ ಅದನ್ನ ಮನೆಯಲ್ಲಿ ಒಂದ್ ಕಡೆ ತೆಗೆದಿಟ್ಟು ಅದನ್ನ ಮರ್ತೇ ಹೋಗ್ಬಿಡ್ತಾನೆ. ಸ್ಪರ್ಶ ಮಣಿಯನ್ನ ಬಳಸಿ ಆ ವ್ಯಕ್ತಿ ಎಷ್ಟು ಶ್ರೀಮಂತನಾಗಿರಬಹುದು, ಹೇಗೆಲ್ಲ ಬಳಸ್ಕೊಂಡಿರಬಹುದು, ತನ್ನ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಿಕೊಂಡಿರಬಹುದು ಅಂತೆಲ್ಲ ಅಂದ್ಕೊಂಡು ಆ ಸಂತರು 6 ತಿಂಗಳ ಬಳಿಕ ಆತನ ಮನೆಗೆ ಬರ್ತಾರೆ. ಆದ್ರೆ ಆ ವ್ಯಕ್ತಿಯ ಮನೆ 6 ತಿಂಗಳ ಹಿಂದೆ ಹೇಗಿರ್ತದೋ ಅದೇ ರೀತಿ ಇರ್ತದೆ, ಅದರಲ್ಲಿ ಯಾವುದೇ ಬದಲಾವಣೆ ಆಗಿರುವುದಿಲ್ಲ. ಯಾಕೆ ಆ ಸ್ಪರ್ಶಮಣಿಯನ್ನ ಬಳಸ್ಕೊಂಡು ಕಬ್ಬಿಣವನ್ನ ಬಂಗಾರವನ್ನಾಗಿ ಮಾಡಿಕೊಳ್ಳಿಲ್ವಾ ಅಂತ ಆ ಸಂತರು ಆ ವ್ಯಕ್ತಿಗೆ ಕೇಳ್ತಾರೆ. ಆಲಸಿಯಾಗಿರುವಂತಹ ವ್ಯಕ್ತಿಗೆ ಆಗ ಮಣಿ ನೆನಪಾಗ್ತದೆ. ಇದನ್ನ ಕೇಳಿದ ಆ ವ್ಯಕ್ತಿ ತಕ್ಷಣಕ್ಕೆ ಮನೆಯೊಳಗೆ ಓಡಿ ಹೋಗಿ ಆಗ ಗಡಿಬಿಡಿಯಿಂದ ಅವನು ಆ ಕಡೆ ಈ ಕಡೆಗೆ ಹುಡುಕಾಡ್ತಾನೆ. ಏನ್ ಹುಡುಕಾಡ್ತಾ ಇದ್ದೀಯಾ ಅಂತೇಳಿ ಆ ಸಂತರು ಕೇಳ್ತಾರೆ. ನನ್ಗೆ 6 ತಿಂಗಳ ಕಾಲ ಬಳಸ್ಕೊಳ್ಳಿಕ್ಕೆ ಕೊಟ್ಟಿರುವಂತಹ ಸ್ಪರ್ಶಮಣಿಯನ್ನ ಬಳಸ್ಕೊಳ್ಳಿಕ್ಕೆ ನನ್ನಿಂದ ಆಗ್ಲೇ ಇಲ್ಲ, ನೀವ್ ಅದನ್ನ ಕೊಟ್ಟ ಹೋದ ನಂತರ ನಾನು ಅದನ್ನ ಮರ್ತೇ ಹೋದೆ ಅಂತ ಹೇಳ್ತಾನೆ. ಆಗ ಸಂತರು ಹೀಗೆ ಹೇಳ್ತಾರೆ, ಈಗ 6 ತಿಂಗಳ ಕಾಲ ಪೂರ್ತಿ ಆಗ್ಬಿಡ್ತು, ಇನ್ನು ಕೆಲವು ಕ್ಷಣಗಳು ಮಾತ್ರ ಉಳಿದಿದೆ, ತಕ್ಷಣವೇ ಮನೆಯಲ್ಲಿರುವ ಎಲ್ಲಾ ಕಬ್ಬಿಣದ ವಸ್ತುಗಳನ್ನ ತಗೊಂಡ್ ಬಾ, ಅದನ್ನಾದ್ರೂ ಚಿನ್ನವನ್ನಾಗಿ ಮಾಡೋಣ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ಇಡೀ ಮನೆ ಹುಡುಕಾಡಿ ಬಂದು ಕೇವಲ ಒಂದು ಕಬ್ಬಿಣದ ಸೂಜಿಯನ್ನ ಮಾತ್ರ ತರ್ತಾನೆ. ಆಗ ಆ ಸ್ಪರ್ಶಮಣಿಗೆ ಆ ಸೂಜಿಯನ್ನ ಸಂತರು ಸ್ಪರ್ಶ ಮಾಡ್ತಾರೆ. ಕಬ್ಬಿಣದ ಸೂಜಿ ಬಂಗಾರದ ಸೂಜಿ ಆಗಿಬಿಡುತ್ತದೆ. ಆದಷ್ಟು ಮಾಡೋ ಅಷ್ಟರಲ್ಲಿ ಸಂತರು ಕೊಟ್ಟಿರುವಂತಹ ಸಮಯ ಮುಗ್ದೋಗ್ಬಿಟ್ಟಿರ್ತದೆ, ನಿನಗಿದ್ದ ಭಾಗ್ಯ ಇಷ್ಟೇ ಕಣಪ್ಪ ಅಂತ ಹೇಳಿ ಆ ಸಂತರು ಮುಂದೆ ನಡೀತಾರೆ. ಶ್ರೋತೃಗಳೇ, ಕೇಳಿದ್ರಲ್ಲ ಕಥೆಯನ್ನ. ಈ ಕಥೆಯ ನೀತಿ, ಯಾರು ಆಲಸ್ಯವನ್ನ ಮಾಡ್ತಾರೋ, ಪರಿಶ್ರಮ ಪಡೋದಿಲ್ವೋ, ಅವರು ಸಿಕ್ಕಿರೋ ಭಾಗ್ಯವನ್ನ ಕಳ್ಕೊಂಡ್ ಬಿಡ್ತಾರೆ.
1: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ನಿರೂಪಣೆ
2: ಹನುಮಂತ್ ಚೌಹಾಣ್ ಹಾಗೂ ಭಾರತಿ ಸುಣಗಾರ್.
1: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಪ್ರಸ್ತುತಿ
3: ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ವಿಜಯಪುರ, ಸಮಯ 6:19:45. ಇನ್ನು ಕೆಲವೇ ಕ್ಷಣ 6:20 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 6:30 ಅವಲೋಕನ ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತ ಸರ್ಕಾರ ಕೈಗೊಂಡ ಕಡಲ ನೀತಿ ಸುಧಾರಣೆಗಳು ಮತ್ತು ವ್ಯವಹಾರವನ್ನು ಸುಲಭಗೊಳಿಸುವ ಉಪಕ್ರಮಗಳ ಪರಿಣಾಮವನ್ನು ಪ್ರತಿಬಿಂಬಿಸುತ್ತದೆ. ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟವಾಗಿ ಭಾರತದ ಹೊರಹೊಮ್ಮುವಿಕೆಯು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ನಿರಂತರ ನೀತಿ ಸುಧಾರಣೆಗಳು, ಕೈಗಾರಿಕಾ ಪ್ರಯತ್ನಗಳು ಮತ್ತು ಅಂತಾರಾಷ್ಟೀಯ ಪರಿಸರ ಮತ್ತು ಸುರಕ್ಷತಾ ಮಾನದಂಡಗಳ ಅನುಸರಣೆಯ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ. ಇದು ಜವಾಬ್ದಾರಿಯುತ ಮತ್ತು ಸುಸ್ಥಿರ ಹಡಗು ಮರುಬಳಕೆಗಾಗಿ ಜಾಗತಿಕ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ. ಭಾರತದ ಹಡಗು ಮರುಬಳಕೆ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ಜಾಗತಿಕ ಮಾರುಕಟ್ಟೆಯ ಹೆಚ್ಚಿನ ಪಾಲನ್ನು ವಶಪಡಿಸಿಕೊಳ್ಳಲು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಭಾರತ 2019 ಅಂಗೀಕರಿಸಿದ ಹಾಂಗ್ಕಾಂಗ್ ಅಂತಾರಾಷ್ಟೀಯ ಹಡಗುಗಳ ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಮರುಬಳಕೆ ಸಮಾವೇಶದೊಂದಿಗೆ ಹೊಂದಿಕೆಯಾಗುವ ಹಡಗು ಮರುಬಳಕೆ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಭಾರತ ಸರ್ಕಾರ ಹಡಗುಗಳ ಮರುಬಳಕೆ ಕಾಯ್ದೆ 2019 ಜಾರಿಗೆ ತಂದಿತು. ಹಡಗು ಮರುಬಳಕೆ ಯಾರ್ಡ್ಗಳ ಆಧುನೀಕರಣವನ್ನು ಬೆಂಬಲಿಸಲು ಕೇಂದ್ರ ಸರ್ಕಾರ 53.5 ಕೋಟಿ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಒದಗಿಸಿದೆ. ಕೇಂದ್ರ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಕ್ರೆಡಿಟ್ ನೋಟ್ ಯೋಜನೆಯನ್ನು ಪ್ರಾರಂಭಿಸಿತು. ಇದರ ಅಡಿಯಲ್ಲಿ ಹಡಗು ಮಾಲೀಕರು ಮರುಬಳಕೆಯ ಹಡಗಿನ ಸ್ಕ್ರಾಪ್ ಮೌಲ್ಯದ 40% ಸಮಾನವಾದ ಕ್ರೆಡಿಟ್ ನೋಟನ್ನು ಪಡೆಯುತ್ತಾರೆ. ಭಾರತೀಯ ಹಡಗು ಕಟ್ಟೆಯಲ್ಲಿ ನಿರ್ಮಿಸಲಾದ ಹೊಸ ಹಡಗಿನ ಮೌಲ್ಯದ 5% ಪಾವತಿಗೆ ಕ್ರೆಡಿಟ್ ನೋಟನ್ನು ಬಳಸಬಹುದು. ಇದು ಹಡಗು ಮರುಬಳಕೆ ಮತ್ತು ದೇಶೀಯ ಹಡಗು ನಿರ್ಮಾಣ ಎರಡನ್ನೂ ಉತ್ತೇಜಿಸುತ್ತದೆ. ಸವಾಲುಗಳನ್ನು ಗುರುತಿಸಲು ಮತ್ತು ಉದ್ದೇಶಿತ ಪರಿಹಾರಗಳನ್ನು ಕಾರ್ಯಗತಗೊಳಿಸಲು ಕೇಂದ್ರ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ನಿಯಮಿತವಾಗಿ ಗುಜರಾತ್ ಮ್ಯಾರಿಟೈಮ್ ಬೋರ್ಡ್, ಶಿಪ್ ಮರುಬಳಕೆ ಕೈಗಾರಿಕೆಗಳ ಸಂಘ, ಜಾಗತಿಕ ಶಿಪ್ಪಿಂಗ್ ಕಂಪನಿಗಳು, ಖರೀದಿದಾರರು, ವರ್ಗೀಕರಣ ಸಂಘಗಳು ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ತೊಡಗಿಸಿಕೊಂಡಿದೆ. ಭಾರತ ಸರ್ಕಾರ ಐರೋಪ್ಯ ಒಕ್ಕೂಟದ ಅನುಮೋದಿತ ಮರುಬಳಕೆ ಸೌಲಭ್ಯಗಳ ಪಟ್ಟಿಯಲ್ಲಿ ಭಾರತೀಯ ಹಡಗು ಮರುಬಳಕೆ ಯಾರ್ಡ್ಗಳನ್ನು ಸೇರಿಸಲು ಸಕ್ರಿಯವಾಗಿ ಪ್ರಯತ್ನಿಸುತ್ತಿದೆ. ಅನುಮೋದನೆಗಳನ್ನು ಸುಗಮಗೊಳಿಸಲು ಸಂಬಂಧಿತ ಅಧಿಕಾರಿಗಳೊಂದಿಗೆ ನಿರಂತರ ತೊಡಗಿಸಿಕೊಳ್ಳುವಿಕೆ ನಡೆಯುತ್ತಿದೆ. ಅಲಾಂಗ್ ಶಿಪ್ ಮರುಬಳಕೆ ಯಾರ್ಡ್ನ ಯೋಜಿತ ವಿಸ್ತರಣೆಯ ಮೂಲಕ ಭಾರತ ತನ್ನ ಹಡಗು ಮರುಬಳಕೆ ಸಾಮರ್ಥ್ಯವನ್ನು ಸುಮಾರು 9 ದಶಲಕ್ಷ ಲೈಟ್ ಡಿಸ್ಪ್ಲೇಸ್ಮೆಂಟ್ ಟನ್ಗಳಿಗೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಭವಿಷ್ಯದ ಬೇಡಿಕೆಯನ್ನು ಬೆಂಬಲಿಸಲು, ಮೂಲಸೌಕರ್ಯವನ್ನು ಸುಧಾರಿಸಲು ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಗುಜರಾತ್ ಸರ್ಕಾರ ಸಮಗ್ರ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದೆ. ಬಾಲ್ಟಿಕ್ ಮತ್ತು ಅಂತಾರಾಷ್ಟೀಯ ಕಡಲ ಮಂಡಳಿಯ ಪ್ರಕಾರ ಮುಂದಿನ ದಶಕದಲ್ಲಿ ಜಾಗತಿಕವಾಗಿ 16,000 ಹಡಗುಗಳನ್ನು ಮರುಬಳಕೆ ಮಾಡುವ ನಿರೀಕ್ಷೆ ಇದೆ. ಪ್ರಸ್ತುತ 35.4% ಮಾರುಕಟ್ಟೆ ಪಾಲನ್ನು ಹೊಂದಿರುವ ಭಾರತ ವಾರ್ಷಿಕವಾಗಿ ಸುಮಾರು 500-600 ಹಡಗುಗಳನ್ನು ಮರುಬಳಕೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದು ಹಡಗು ಮರುಬಳಕೆ ಸಾಮರ್ಥ್ಯವನ್ನು ವಿಸ್ತರಿಸುತ್ತಲೇ ಇದೆ. ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತ ಉನ್ನತ ಸ್ಥಾನಕ್ಕೆ ಏರಿಕೆಯಾಗಿರುವುದು ಸುಸ್ಥಿರತೆ, ಸುಧಾರಣೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೈಗಾರಿಕಾ ಸಹಯೋಗದ ಮೇಲೆ ಕೇಂದ್ರೀಕರಿಸಿದ ಸಂಘಟಿತ ಕಾರ್ಯತಂತ್ರದ ಪರಿಣಾಮವಾಗಿದೆ. ಬಲವಾದ ಭವಿಷ್ಯದ ಬೇಡಿಕೆ, ಅಂತಾರಾಷ್ಟೀಯ ಮಾನದಂಡಗಳೊಂದಿಗೆ ಹೆಚ್ಚುತ್ತಿರುವ ಅನುಸರಣೆ ಮತ್ತು ನಿರಂತರ ಸರ್ಕಾರಿ ಬೆಂಬಲದೊಂದಿಗೆ ಭಾರತ ಆರ್ಥಿಕತೆ ಮತ್ತು ಸುಸ್ಥಿರ ಕಡಲ ಅಭಿವೃದ್ಧಿಯ ಉದ್ದೇಶಗಳನ್ನು ಮುನ್ನಡೆಸುವಾಗ ಹಡಗು ಮರುಬಳಕೆಯಲ್ಲಿ ತನ್ನ ನಾಯಕತ್ವವನ್ನು ಬಲಪಡಿಸಲು ಉತ್ತಮ ಸ್ಥಾನದಲ್ಲಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ.

ಆಕಾಶವಾಣಿ ವಿಜಯಪುರ, ಸಮಯ 6:35. ಇದೊಂದು ಪ್ರಕಟಣೆ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ವಿಜಯಪುರ. 5 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ನಿಮ್ಮ ಸಮೀಪದ ಲಸಿಕಾ ಕೇಂದ್ರದಲ್ಲಿ ರವಿವಾರ ದಿನಾಂಕ 28 ಜೂನ್ 2026 ಪೋಲಿಯೋ ಹನಿ ಹಾಕಿಸಿ. ಪ್ರಕಟಣೆ ಆಲಿಸಿದಿರಿ. ಹಾಗೆ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸೂಚಿಸಿದೆ.

ಆಕಾಶವಾಣಿ ವಿಜಯಪುರ, ಸಮಯ 6:36. ಇನ್ನು ಕೆಲವೇ ಕ್ಷಣ 6:37 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರವನ್ನು ಆಲಿಸಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, ಇಬ್ಬರು ಅಧಿಕಾರಿಗಳ ನೇಮಕ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ದ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30ರಿಂದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಯಾವುದೇ ಸರಕು ಸಾಗಣೆ ವಾಹನವು ಅಗತ್ಯ ದಾಖಲೆಗಳಿಲ್ಲದೆ ಚೆಕ್ಪೋಸ್ಟ್ ಅಥವಾ ರಾಜ್ಯದ ಗಡಿಯನ್ನು ದಾಟಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ವಾಣಿಜ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ತೆರಿಗೆ ಸೋರಿಕೆಗೆ ಅವಕಾಶ ನೀಡಬಾರದು. ಪ್ರಾಮಾಣಿಕ ತೆರಿಗೆದಾರರಿಗೆ

0: ಯಾವುದೇ ರೀತಿಯ ತೊಂದರೆ ನೀಡದಂತೆ ಸೂಚನೆ ನೀಡಿದ್ದಾರೆ. ಜಿಎಸ್ಟಿ ಸಂಗ್ರಹದಲ್ಲಿ 9% ಪ್ರಗತಿಯಾಗಿದ್ದು ರಾಜ್ಯ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದು ಗುಜರಾತ್, ತಮಿಳುನಾಡು, ಹರಿಯಾಣ ರಾಜ್ಯಗಳಿಗಿಂತ ಹೆಚ್ಚು ಪ್ರಗತಿ ಹೊಂದಿರುವುದು ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ. ಬಳಿಕ ನಡೆದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರವಾನಗಿ ನವೀಕರಣ ಮೊತ್ತವನ್ನು 2 ಕಂತುಗಳಲ್ಲಿ ಪಾವತಿಸಲು ಅವಕಾಶ ಕಲ್ಪಿಸುವಂತೆ ತಿಳಿಸಿದ್ದಾರೆ. ಹೊಸದಾಗಿ 574 ಸನ್ನದುಗಳನ್ನು ಈ ಹರಾಜು ಹಾಕಲು ನಿರ್ಧರಿಸಲಾಗಿದೆ. ಅಧಿಕಾರಿಗಳು ಸರ್ಕಾರದ ಘನತೆ ಉಳಿಸುವ ವೃತ್ತಿಪರತೆ ಪ್ರದರ್ಶಿಸುವಂತೆ ಸಲಹೆ ನೀಡಿದ ಮುಖ್ಯಮಂತ್ರಿ, ಇಲ್ಲವಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಮುಂದಾಗಿದೆ. ಈ ಕುರಿತಂತೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಖಾಲಿ ಇರುವ ಹುದ್ದೆಗಳ ಭರ್ತಿ ಅನೇಕ ಕಾರಣಗಳಿಂದ ವಿಳಂಬವಾಗಿತ್ತು. ಅದರಲ್ಲೂ ಒಳ ಮೀಸಲಾತಿ ದೊಡ್ಡ ಸಮಸ್ಯೆಯಾಗಿತ್ತು. ಇದೀಗ 72,000 ಹುದ್ದೆಗಳ ನೇಮಕ ಸಂಬಂಧ ತೀರ್ಮಾನಿಸಲಾಗಿದ್ದು 2 ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವ ವಿಚಾರವೇ ಇಲ್ಲ ಎಂದು ಹೇಳಿದ್ದಾರೆ. ರೈತರನ್ನು ಒಕ್ಕಲೆಬ್ಬಿಸಿ ಟೌನ್ಶಿಪ್ ನಿರ್ಮಾಣ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮೇಲೆ ಸಂಚಾರ ದಟ್ಟಣೆ ಸೇರಿದಂತೆ ಅನೇಕ ಒತ್ತಡವಿದೆ. ನೈಸ್ ಯೋಜನೆ ಸಂದರ್ಭದಲ್ಲಿ ಬೆಂಗಳೂರು ಸುತ್ತಮುತ್ತ 7 ಟೌನ್ಶಿಪ್ ಮಾಡಬೇಕು ಎಂಬ ಪ್ರಸ್ತಾವನೆ ಇತ್ತು. ಬಿಡದಿ ಟೌನ್ಶಿಪ್ ಆದರೆ ಸಂಚಾರ ದಟ್ಟಣೆ ಸ್ವಲ್ಪ ಸುಧಾರಿಸಬಹುದು ಎಂದು ಉಪಮುಖ್ಯಮಂತ್ರಿ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ವ್ಯವಹಾರಿಕ ಸಂಬಂಧ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆ ವೇಳೆ ಆಗಿರುವ ಅಡ್ಡ ಮತದಾನದಿಂದ ನೋವುಂಟಾಗಿದೆ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲಿದ್ದು, ಈ ಬಗ್ಗೆ ನಾಳೆ ಬೆಂಗಳೂರಿನಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಹೆಚ್ಚಿರುವ ಪ್ರದೇಶಗಳಿಗೆ ಸಂಜೆ ವೇಳೆಯಲ್ಲೂ ಆಟೋ ಟಿಪ್ಪರ್ಗಳನ್ನು ಕಳುಹಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಯಲಚೇನಹಳ್ಳಿ ಪ್ರದೇಶದಲ್ಲಿ ಈಗಾಗಲೇ ಸಂಜೆ ವೇಳೆಯಲ್ಲೂ ಕಸ ಸಂಗ್ರಹಣೆಗೆ ಆಟೋಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಯಲಚೇನಹಳ್ಳಿ ಕೆರೆ ಸಮೀಪದ ಕಸ ವರ್ಗಾವಣೆ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಈ ಪ್ರದೇಶದಲ್ಲಿ ರಸ್ತೆ ಬದಿಯಲ್ಲಿ ಕಸ ಬಿಸಾಡುವುದನ್ನು ಪರಿಣಾಮಕಾರಿಯಾಗಿ ತಡೆಯಬೇಕು ಎಂದು ಸೂಚಿಸಿದ್ದಾರೆ. ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಬೇಕಾದರೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ದಾರೆ. ಯಾರಾದರೂ ರಸ್ತೆ ಬದಿಯಲ್ಲಿ ಕಸ ಎಸೆಯುತ್ತಿರುವುದು ಕಂಡುಬಂದರೆ ತಕ್ಷಣ ಪಾಲಿಕೆ ಸಿಬ್ಬಂದಿಗೆ ಮಾಹಿತಿ ನೀಡಬೇಕು.

ನಿಯಮ ಉಲ್ಲಂಘಿಸುವವರ ವಿರುದ್ದ ದಂಡ ವಿಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆ ನಡೆಯುವ ಬಿಡಿಎ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ವಾಕಥಾನ್ನಲ್ಲಿ ಭಾಗವಹಿಸುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಿಎಂಆರ್ಸಿಎಲ್ ವಿಶೇಷ ಮೆಟ್ರೋ ಸೇವೆ ಪ್ರಕಟಿಸಿದೆ. ನಾಳೆ ಬೆಳಗ್ಗೆ 4 ಗಂಟೆಯಿಂದ ನಗರದ ಎಲ್ಲಾ ಮೆಟ್ರೋ ಮಾರ್ಗಗಳಲ್ಲಿ ರೈಲು ಸಂಚಾರ ಆರಂಭವಾಗಲಿದೆ ಎಂದು ತಿಳಿಸಿದೆ. ಈ ಮೆಟ್ರೋ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಬಿಎಂಆರ್ಸಿಎಲ್ ಮನವಿ ಮಾಡಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿರಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿನಲ್ಲಿ ಹುಲಿ ಸೆರೆಯಾಗಿದೆ. ಸೆರೆ ಸಿಕ್ಕ ಹೆಣ್ಣು ಹುಲಿ 8 ರಿಂದ 10 ವರ್ಷದ್ದಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಚಿರಕನಹಳ್ಳಿ, ಕುಂದಕೆರೆ, ಕಡಬೂರು ಸೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಲಿ ಸಂಚಾರ ಕಂಡುಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬೋನನ್ನು ಅಳವಡಿಸಿತ್ತು. ಆಹಾರ ಅರಸಿ ಬಂದಿದ್ದ ಹುಲಿ ಬೋನಿಗೆ ಬಿದ್ದಿದೆ. ಇದೇ ಭಾನುವಾರ ದೇಶಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದ್ದು, ಒಟ್ಟು 1,23,545 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಾಲನೆ ನೀಡಲಿದ್ದಾರೆ. ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಪಲ್ಸ್ ಪೋಲಿಯೋ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಆರ್ಸಿಎಚ್ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,40,677 ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕೆಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇದೇ 30ರಿಂದ ರಾಜ್ಯದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಎಂದು ಮಾಹಿತಿ ನೀಡಲಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಪ್ರವಾಹ ನಿಯಂತ್ರಣ ನಿಧಿಯಡಿ ಕೈಗೊಂಡ ಕಾರ್ಯಗಳು ಹಾಗೂ ಮಹಾನಗರ ಪಾಲಿಕೆ ವಿಜಯಪುರದಿಂದ ಕೈಗೊಂಡ ಹಲವು ಅಭಿವೃದ್ದಿ ಕಾರ್ಯಗಳನ್ನು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಲಭ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ಪರಿಶೀಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಿದ್ದತೆಗಳು ನಡೆಯುತ್ತಿವೆ. ಜಯಂತಿ ಅಂಗವಾಗಿ ಕೆಂಪೇಗೌಡರ ಮೂಲಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, 2 ಅಧಿಕಾರಿಗಳ ನೇಮಕ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ದ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30ರಿಂದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:50 34 ಸೆಕೆಂಡ್ಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಆಕಾಶವಾಣಿ ವಿಜಯಪುರ, ಸಮಯ 6:51. ಈಗ ಕೇಳಿ ಕಿಸಾನ್ ವಾಣಿ ಕಾರ್ಯಕ್ರಮ. ಕೃಷಿ ಇಲಾಖೆಯ ಯೋಜನೆಗಳು ಮತ್ತು ಅವುಗಳಿಂದ ರೈತರಿಗೆ

0: ಸಿಗುವ ಸೌಲಭ್ಯಗಳು. ಈ ಕುರಿತು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ವಿಜಯಪುರ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಿವನಗೌಡ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಲಿದ್ದಾರೆ ಸಿದ್ದರಾಯ್ ಎನ್ ಸಾಳುಂಕೆ.
1: ಆಕಾಶವಾಣಿ ವಿಜಯಪುರ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: 3 ಕಾಲೇಜ್ನಲ್ಲಿ
7: ಚಿಂತಿಸಬೇಡಿ,
6: ಫೀಸ್ ನೋಡು. ಏನ್ ಸಮಾಚಾರ,
8: ಏನಾಯ್ತು?
7: ಫೀಸ್ ನ ಟೆನ್ಷನ್,
8: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
9: ಆರ್ಬಿಐ ಹೇಳುತ್ತೆ,
10: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
11: ತಜ್ಞ ವಾಣಿ

0: ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಯೋಜನೆಗಳು ಮತ್ತು ಅವುಗಳಿಂದ ರೈತರಿಗೆ ಸಿಗುವ ಸೌಲಭ್ಯಗಳು ಈ ಕುರಿತು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ವಿಜಯಪುರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಿವನಗೌಡ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕಿ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ನಿರ್ದಿಷ್ಟ ಆರ್ಥಿಕತೆಯ ಸಂಪೂರ್ಣ ಜೀವನದಲ್ಲಿ ಕೃಷಿ ನಿರ್ಣಾಯಕ ಪಾತ್ರವನ್ನು ವಹಿಸೈತಿ. ಆಯಾ ದೇಶದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಕೃಷಿ ಆಗಿದೆ ಅಂತ ಹೇಳಬಹುದು. ಆಹಾರ ಮತ್ತು ಕಚ್ಚಾ ವಸ್ತುಗಳನ್ನು ಸಹ ಈ ನಮ್ಮ ಕೃಷಿ ಭೂಮಿ ಒದಗಿಸ್ತೈತಿ. ಆತ್ಮೀಯರೇ, ಇವತ್ತಿನ ದಿನ ನಮ್ಮ ಜೊತೆ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ವಿಜಯಪುರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಿವನಗೌಡ ಎಸ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡಿ ಕೃಷಿ ಇಲಾಖೆ

0: ಇಲಾಖೆಯ ಯೋಜನೆಗಳು ಮತ್ತು ಅವುಗಳಿಂದ ರೈತರಿಗೆ ಸಿಗುವಂತಹ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಶಿವನಗೌಡ ಎಸ್ ಪಾಟೀಲ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
1: ನಮಸ್ಕಾರ. ಬಿಜಾಪುರ ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು.
0: ಸರ್, ಮೊದಲನೇದಾಗಿ ನಮ್ಮ ಈ ವಿಜಯಪುರ ಜಿಲ್ಲೆಯಲ್ಲಿರುವಂಥ ಕೃಷಿ ಭೂಮಿಯ ಪರಿಚಯ ಮಾಡಿಕೊಡಿ.
1: ಬಿಜಾಪುರ ಜಿಲ್ಲೆಯನ್ನು ನಾವು ಅವಲೋಕನೆ ಮಾಡಿದಾಗ ಬಿಜಾಪುರ ಜಿಲ್ಲೆಯಲ್ಲಿ ಒಟ್ಟು 916,195 ಹೆಕ್ಟರ್ ಪ್ರದೇಶ ಸಾಗುವಳಿ ಪ್ರದೇಶ ಇದೆ, ಕಲ್ಟಿವಬಲ್ ಏರಿಯಾ ಇದೆ. ಅದರಲ್ಲಿ ನಾವು ಮುಂಗಾರು ಹಂಗಾಮಿಗೆ ಒಂದು ಗುರಿ ಹಾಕೊಂಡಿರ್ತೀವಿ ಮತ್ತು ಹಿಂಗಾರು ಹಂಗಾಮಿಗೆ ಒಂದು ಗುರಿಯನ್ನು ಹಾಕೊಂಡಿರ್ತೀವಿ. ಮುಂಗಾರು ಹಂಗಾಮಿಗೆ ನಾವು 775,000 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹಾಕೊಂಡಿದ್ದೀವಿ. ಈ 775,000 ಹೆಕ್ಟರ್ ಪ್ರದೇಶದಲ್ಲಿ ನಾವು ವಿವಿಧ ಬೆಳೆಗಳನ್ನು ಬೆಳೆಯುವ ಒಂದು ಗುರಿಯನ್ನು ಈ ಸಲ ನಾವು ಬಿತ್ತನೆಗೆ ಗುರಿಯನ್ನು ಹಾಕೊಂಡೆ.
0: ತುಂಬಾ ಸಂತೋಷ ಸರ್. ಅದೇ ರೀತಿ ಈಗ ಜಿಲ್ಲೆಯಲ್ಲಿ ಈಗಾಗಲೇ ಆದ ಮಳೆಯ ಪ್ರಮಾಣ ಎಷ್ಟು ಮತ್ತು ಈ ಸಂದರ್ಭದಲ್ಲಿ ಎಷ್ಟು ಮಳೆ ಆಗಬೇಕಾಗಿತ್ತು ಸರ್?
1: ನಾವು ಕಳೆದ ಸಲ ಮತ್ತು ನೋಡಿದಾಗ ಜಿಲ್ಲೆಯಲ್ಲಿ ಈಗ ನಮಗೆ 57 mm ಮಳೆಗೆ 78 mm ಅಂದರೆ 31% ನಾವು ಮಾರ್ಚ್ 1st ಮೇ ಅಂತ್ಯಕ್ಕೆ ನಾವು ನೋಡಿದಾಗ ಏನು ಮಳೆ ಪ್ರಮಾಣ ಏನು ಆಗಬೇಕಾಗಿತ್ತು ಆ ಪ್ರಮಾಣ ಆಗಿಲ್ಲ. ಮತ್ತು ಈಗಾಗಲೇ ರೈತರು ಮೇ ಕಳೆದ ವಾರ ಮಳೆ ಆಗಿದ್ದರಿಂದ ಸ್ವಲ್ಪ ಲ್ಯಾಂಡ್ ಪ್ರಿಪರೇಷನ್ ಅಂದರೆ ಭೂಮಿಯನ್ನು ಹದಗೊಳಿಸುವ ಕಾರ್ಯ ಮಾಡಿದ್ದಾರೆ ಈಗೆಲ್ಲ ರೈತ ಬಾಂಧವರು. ಈ ಜೂನ್ 7 ಅಂತ ಹೇಳ್ತೀವಿ, ಅದಕ್ಕಾಗಿ ಅವರು ಕಾಯ್ತಾ ಇದ್ದಾರೆ. ವರುಣದೇವ ಅದು ದಯಮಾಡಿಸಿದರೆ ಜಿಲ್ಲೆಯ ಎಲ್ಲ ರೈತರು ತಮ್ಮ ಕೃಷಿ ಚಟುವಟಿಕೆಯಲ್ಲಿ ಅಲ್ಲೆಲ್ಲಿ ಮಳೆ ಆಗ್ತಾ ಇದೆ, ಸಂಪೂರ್ಣವಾಗಿ ಇನ್ನೂ ಮಳೆ ಆಗಿಲ್ಲ, ಸಂಪೂರ್ಣವಾಗಿ ಮಳೆ ಆದರೆ ರೈತರು ತಮ್ಮ ಬಿತ್ತನೆಯ ಕಾರ್ಯ ಕೈಗೊಳ್ಳಲು ಸನ್ನದ್ಧರಾಗಿದ್ದಾರೆ.
0: ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಈಗ ಮುಂಗಾರು ಬಿತ್ತನೆಯ ಸಂದರ್ಭ, ಈ ಸಮಯದಲ್ಲಿ ಗೊಬ್ಬರ ಮತ್ತು ಬೀಜಗಳ ಸಂಗ್ರಹಣೆ ಕುರಿತು ನಮ್ಮ ರೈತರಿಗೆ ಏನು ಹೇಳಕ್ ಬಯಸ್ತಿರುತ್ತೆ ಸರ್? ತಾವು
1: ಜಿಲ್ಲೆಯ ರೈತ ಬಾಂಧವರಿಗೆ ನಾನು ಏನು ಹೇಳ ಬಯಸ್ತಾ ಇದ್ದೀನಿ ಅಂದರೆ ಮುಂಗಾರಿನಲ್ಲಿ ನಾವು ಪ್ರಮುಖವಾಗಿ ಸುಮಾರು 775,000 ಹೆಕ್ಟರ್ ಪ್ರದೇಶದಲ್ಲಿ ಏನು ಗುರಿ ಹಾಕೊಂಡಿದ್ದೆವು ಅದರಲ್ಲಿ ಮುಖ್ಯವಾಗಿ 475,000 ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬರುತ್ತೆ ಎತ್ತಿಕೊಂಡು ನಾವು ಗುರಿ ಹಾಕೊಂಡಿದ್ದೇವೆ. ಅದಾದ ನಂತರ ಎರಡನೆಯ ಅತಿ ಮುಖ್ಯವಾದ ನಮ್ಮ ಜಿಲ್ಲೆಯ ಬೆಳೆಯಪ್ಪ ಅಂತಂದರೆ ಒಂದು ಹತ್ತಿ. ಕಳೆದ ಸಲ ನಮ್ಮ ಜಿಲ್ಲೆಯಲ್ಲಿ ಹತ್ತಿ ಏರಿಯಾ ಜಾಸ್ತಿನೂ ಬಂದಿದೆ, ಅದಕ್ಕೆ ಒಳ್ಳೆಯ ರೇಟ್ ಸಿಕ್ಕಿದೆ. ಹೀಗಾಗಿ ರೈತರು ಹೆಚ್ಚಿನ ಪ್ರದೇಶದಲ್ಲಿ ಹತ್ತಿ ಬೆಳೆ ಬೆಳೀತಾ ಇದ್ದಾರೆ. ಅದಾದ ನಂತರ ನಮ್ಮದು ಇನ್ನೊಂದು ಬೆಳೆ ಯಾವುದಪ್ಪ ಅಂತಂದರೆ ಮೆಕ್ಕೆಜೋಳ. ಅದು ಸಹ ಕಳೆದ ಸಾಲಿನಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಬಂದಿತ್ತು. ಅದಾದ ನಂತರ ನಮಗೆ ಇನ್ನೊಂದು ಪ್ರಮುಖವಾದ ನಮ್ಮ ಜಿಲ್ಲೆಯ ಬೆಳೆಯಪ್ಪ ಅಂತಂದರೆ ಕಬ್ಬು. ಸುಮಾರು 95,000 ಹೆಕ್ಟರ್ ಪ್ರದೇಶದಲ್ಲಿ ನಾವು ಗುರಿ ಹಾಕೊಂಡಿದ್ದೇವೆ. ಅದಾದ ನಂತರ ಸಜ್ಜೆ ಹಾಗೂ ಉದ್ದು, ಹೆಸರು, ಸೂರ್ಯಕಾಂತಿ ಬೆಳೆ, ಈ ರೀತಿ ಬೇರೆ ಬೇರೆ ಬೆಳೆಗಳು ಬರ್ತವೆ. ಅದಕ್ಕೆ ಸುಮಾರು ಒಟ್ಟಾರೆ 775,000 ಹೆಕ್ಟರ್ ಪ್ರದೇಶಕ್ಕೆ ಬೇಕಾಗುವ ಎಲ್ಲ ಥರದ ಬೀಜು, ತೊಗರಿ ಬೀಜು, ಹೆಸರಿನ ಬೀಜು, ಉದ್ದಿನ ಬೀಜು, ಮೆಕ್ಕೆಜೋಳದ ಬೀಜು, ಇವೆಲ್ಲವನ್ನು ನಾವು ರಿಯಾಯಿತಿ ದರದಲ್ಲಿ ರೈತರಿಗೆ ಜಿಲ್ಲೆಯ 20 ರೈತ ಸಂಪರ್ಕ ಕೇಂದ್ರ ಹಾಗೂ ಹೆಚ್ಚುವರಿ ರೈತ ವಿತರಣಾ ಕೇಂದ್ರಗಳನ್ನು ನಾವು ಸ್ಥಾಪಿಸಿದ್ದೀವಿ. ಅದರ ಮುಖಾಂತರ ರೈತರಿಗೆ ಸರಿಯಾದ ಸಮಯದಲ್ಲಿ ಅವರು ಏನು ಬಿತ್ತನೆ ಪ್ರಾರಂಭಕ್ಕೆ ಏನು ಬೇಕು, ಯಾವ ಬೀಜ ಬೇಕು ಅದು ಕೊಡಲು ಇಲಾಖೆ ಎಲ್ಲ ಸನ್ನದ್ಧವನ್ನು ಮಾಡಿದೆ. ಈಗಾಗಲೇ ಅಲ್ಲೆಲ್ಲೆಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಎಲ್ಲಿ ಮಳೆ ಆಗಿದೆ ಅಲ್ಲಿ ರೈತರು ಬೀಜ ಒಯ್ಯುವ ಪ್ರಕ್ರಿಯೆ ನಡೀತಾ ಇದೆ.
0: ತುಂಬಾ ಸಂತೋಷ ಸರ್. ಅದೇ ರೀತಿ ಈಗ ತಾವು ಮಾತಾಡ್ತಾ ಹೇಳಿದ್ರಿ, ಸಜ್ಜೆಯನ್ನು ಕೂಡ ತಾವು ವಿತರಣೆ ಮಾಡ್ತೀನಿ ಅಂತೇಳಿ, ಇದರ ಜೊತೆಗೆ ಸಿರಿಧಾನ್ಯಗಳಾದಂತಹ ಬೆಳೆಗಳು ಅದಾವ ಸರ್, ಅವುಗಳ ಬೀಜಗಳನ್ನ ಏನಾದರೂ ವಿತರಣೆ ಮಾಡ್ತಾ ಇದ್ದೀರಾ?
1: ಹಾ, ಸಿರಿಧಾನ್ಯಗಳ ಪ್ರದೇಶ ಒಂದ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಅದರ ಜೊತೆ ನಾವು ಹೆಚ್ಚಿನ ಪ್ರದೇಶದಲ್ಲಿ ಅದು ಬರ್ತಾ ಇಲ್ಲ. ಬಟ್ ನಾವು ಸಜ್ಜೆ, ನವಣೆ, ಬರಗು, ಹಾರ್ಕ ಇವೆಲ್ಲವನ್ನು ರೈತ ಸಂಪರ್ಕ ಕೇಂದ್ರ ಮುಖಾಂತರ ನೀಡ್ತಾ ಇಲ್ಲ. ಆದರೆ ಎಲ್ಲಿ ಅದರ ಬಿತ್ತನೆಗೆ ರೈತರು ಮುಂದೆ ಬಂದರೆ ಯಾವ ರೈತರ ಹತ್ರ ಇದರ ಬೀಜ ಇದ್ದಾವೆ ಎಂಬುವುದನ್ನು ಹೇಳಿ ರೈತರಿಗೆ ಕೊಡಿಸುವ ವ್ಯವಸ್ಥೆಯನ್ನು ಸಹ ಇಲಾಖೆ ಕ್ರಮ ವಹಿಸ್ತಾ ಇದೆ.
0: ತುಂಬ ಸಂತೋಷ ಸರ್. ಅದೇ ರೀತಿ ಈಗ ನಮ್ಮ ಈ ರೈತರಿಗೆ ಈಗ ಮುಂಗಾರು ಅಂತರೂ ಪ್ರಾರಂಭ ಆಗೈತಿ, ಈ ಸಂದರ್ಭದಲ್ಲಿ ಬೀಜಗಳ ಸಂಪೂರ್ಣ ಬೇಕು, ಅದರ ಜೊತೆಗೆ ಗೊಬ್ಬರ ಕೂಡ ಬೇಕು ಸರ್. ಈಗ ನಮ್ಮ ಜಿಲ್ಲೆಯಲ್ಲಿ ಬೀಜಗಳ ಮತ್ತು ಗೊಬ್ಬರಗಳ ಸಂಗ್ರಹಣೆ ನಮ್ಮ ರೈತರಿಗೆ ಬೇಕಾಗುವಷ್ಟು ಲಭ್ಯತೆ ಇದೆಯಾ ಸರ್?
1: ಈಗ ನಾವು ಬೀಜಕ್ಕೆ ಬಂದಾಗ ಜಿಲ್ಲೆಯ ಏನು ರೈತ ಬಾಂಧವರು ಏನು ಬಿತ್ತನೆಗೆ ಮುನ್ನುಡಿ ಇಡ್ತಾ ಇದ್ದಾರೆ ಅದಕ್ಕೆ ಬೇಕಾಗುವ ಬೀಜ ಸಾಕಷ್ಟು ಇದೆ, ಯಾವುದೇ ತೊಂದರೆ ಇಲ್ಲ. ನಾವು ರಸಗೊಬ್ಬರಕ್ಕೆ ಬಂದಾಗ ತಮಗೆಲ್ಲ ತಿಳಿದಂತೆ ರಸಗೊಬ್ಬರವನ್ನು ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ನಾವು ಏನು ರೈತ ಬಾಂಧವರು ಅಲ್ಲಿ ವಿನಂತಿಸಿಕೊಳ್ಳುವುದು ಏನಂದರೆ ಅಂತಂದರೆ ಸಮತೋಲನ ಗೊಬ್ಬರವನ್ನು ಬಳಸುವುದು ಬಹಳ ಸೂಕ್ತ. ಒಂದೇ ಕೇವಲ ಯೂರಿಯಾ

0: ಡಿ ಎ ಪಿ ಅನ್ನೋ ಬದಲಿ ಎಲ್ಲ ತರಹದ ಗೊಬ್ಬರಗಳನ್ನು ಬಳಸಿದ್ದೇ ಆದರೆ ನಿಜವಾಗಿಯೂ ಏನು ನಮ್ಮ ಒಂದು ಈಗಿನ ಒಂದು ಸಿನಾರಿಯೋ ಏನಿದೆ ಬೇರೆ ದೇಶದ ನಡುವೆ ಯುದ್ಧ ಆಗಿದ್ದರಿಂದ ಅದು ಪ್ರೊಡಕ್ಷನ್ನು ಮತ್ತು ಅರೈವಲ್ಕ ಸ್ವಲ್ಪ ಹಿನ್ನಡೆ ಆಗಿದ್ದರಿಂದ ರೈತರು ನಾವು ಎಲ್ಲ ಸನ್ನದ್ದನ್ನು ರೈತರಿಗೆ ಬೇಕಾಗುವ ಗೊಬ್ಬರ ಕೊಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಅದಕ್ಕೆ ರೈತರು ಸಹಕಾರ ನೀಡಿ ಎಲ್ಲ ತರಹದ ಸಮತೋಲನ ಗೊಬ್ಬರವನ್ನು ಬಳಸುವುದು ಬಹಳ ಸೂಕ್ತ ಎಂಬುದು ಈ ರೈತರ ಮುಂದೆ ಮನವಿ ಮಾಡ್ಕೋತಾ ಇದ್ದೀನಿ. ಅದರ ಜೊತೆ ಸಾವಯವ ಗೊಬ್ಬರಗಳನ್ನು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು, ಮಾಡಿ ರೈತರ ಸಹಕಾರ ಈ ಮುಖಾಂತರ ಎಲ್ಲ ರೈತ ಬಾಂಧವರಿಗೆ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಇದರ ಜೊತೆ ನಾವು ಒಂದು ಯೂರಿಯಾ ಡಿಸ್ಟ್ರಿಬ್ಯೂಷನ್ಗೆ ಒಂದು ಕೆ ಕಿಸಾನ್ ಆ್ಯಪ್ ಅತ್ತ ತಂದಿದ್ದೀವಿ. ಅಂದರೆ ಯಾರು ರೈತರಿಗೆ ಇದನ್ನು ಗೊಬ್ಬರ ಒಯ್ದರು, ಎಷ್ಟು ಒಯ್ದರು ಮತ್ತು ಅದು ಅವಶ್ಯಕತೆ ಇತ್ತ ಅಂಬುವ ಬಗ್ಗೆ ಒಂದು ಮಾನಿಟರಿಂಗ್ ಸಿಸ್ಟಮ್, ಅಂದರೆ ಟೋಟಲ್ ಅವ್ರನ್ನ ತೊಗೊಂಡು ಹೋಗಿದ್ದು ಯಾರಿಗೆ ಮುಟ್ಟಿತು ಅಂಬುವ ಬಗ್ಗೆ ಒಂದು ವ್ಯವಸ್ಥೆಯನ್ನು ರೂಪಿಸ್ಲಿಕ್ಕೆ ಮಾಡಿದ್ದೀವಿ. ಅದಕ್ಕೆ ಎಲ್ಲರೂ ಆಧಾರ್ ಕಾರ್ಡ್ ತೊಗೊಂಬಂದು ಗೊಬ್ಬರ ಅಂಗಡಿಗಳಿಗೆ ಹೋದರೆ ಅವರು ಈ ಆಧಾರ್ ಕಾರ್ಡ್ ಮೇಲೆ ತಮ್ಮ ಹೊಲ ಎಷ್ಟಿದೆ ಎತ್ತಿಕೊಂಡು ಅವರು ನೋಡ್ತಾರೆ. ಆ ಹೊಲದಲ್ಲಿ ಯಾವ ಬೆಳೆ ಬೆಳೀತಾರೆ, ಅದಕ್ಕೆ ಏನು ಗೊಬ್ಬರ ಕೊಡ್ಲಿಕ್ಕೆ ಸಾಧ್ಯ ಐತಿ, ಅದನ್ನೆಲ್ಲ ಕೊಡುವ ವ್ಯವಸ್ಥೆಯನ್ನು ನಾವು ಈಗಾಗಲೇ ಕ್ರಮ ಕೈಗೊಳ್ಳಿ.
1: ತುಂಬಾ ಸಂತೋಷ ಸರ್. ತಾವು ಮಾತಾಡ್ತಾ ಹೇಳಿದ್ರಿ ಈಗ ರಸಗೊಬ್ಬರಗಳನ್ನ ಆಧಾರ್ ಕಾರ್ಡ್ ಅಥವಾ ಪಹಣಿ ಮುಖಾಂತರ ತಾವು ವಿತರಣೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಆ ಪಹಣಿ ಮುಖಾಂತರ ಅಂದ್ರೆ ಅವ್ರ ಒಂದು ಎಫ್ ಐ ಡಿ ನಂಬರ್ ಅಂತ ಹೇಳ್ತೀವಿ, ಆ ಎಫ್ ಐ ಡಿ ನಂಬರ್ ಮುಖಾಂತರ ಅವರು ಎಷ್ಟು ಎಕರೆ ಅಥವಾ ಎಷ್ಟು ಹೆಕ್ಟರ್ ಭೂಮಿ ಇದೆ ಅಂತ ತಮ್ಮ ಆಗ್ಲಿ ಗೊತ್ತಾಗಿರ್ತೈತಿ. ಅದ್ರ ಮುಖಾಂತರ ಆ ರೈತನಿಗೆ ಎಷ್ಟು ರಸಗೊಬ್ಬರ ಬೇಕು, ಯಾವ ಪ್ರಮಾಣದ ರಸಗೊಬ್ಬರಗಳು ಬೇಕಾಗುವಂತಹ ವಿಷಯವನ್ನ ತಾವು ತಿಳ್ಕೊಬಹುದಲ್ಲ ಸರ್?
0: ಹಾ, ಈ ಸದ್ಯ ನಮ್ಗೆ ಅವರು ರೈತರು ಏನಿಲ್ಲ, ಅವರು ನೇರವಾಗಿ ಗೊಬ್ಬರ ವಿತರಕರ ಅಂಗಡಿಗೆ ಹೋದರೆ ಅವರು ಒಂದು ಆಧಾರ್ ನಂಬರ್ ತೊಗೊಂಡು ಹೋದ್ರಾಯ್ತು. ಅವ್ರ ಆಧಾರ್ ನಂಬರ್ ತೊಗೊಂಡು ಹೋದ್ರೆ ಅವರು ಆ ಆಧಾರ್ ನಂಬರ್ ಎಂಟ್ರಿ ಮಾಡೋಣ, ತಕ್ಷಣ ನನ್ನ ಹೆಸರು ಮೇಲೆ ಎಷ್ಟು ಹೊಲ ಇದೆ ಅಂಬುದನ್ನು ಅದು ಕಾಣಿಸ್ತದೆ. ಅದು ಕಳೆದ ವರ್ಷದಲ್ಲಿ ಅವರು ಯಾವ ಬೆಳೆ ಬೆಳೆದಿದ್ದರೆಂಬುದನ್ನು ಸಹ ಅದರಲ್ಲಿ ತಿಳ್ಕೋಬಹುದು. ಈಗಿನ ಒಂದು ಸಮಯದಲ್ಲಿ ಅದನ್ನು ತಿಳ್ಕೊಂಡು ಯಾವ ಬೆಳೆಗೆ ಎಷ್ಟು ಗೊಬ್ಬರ ಕೊಡಬೇಕು, ಎಷ್ಟು ಬೇಕಾಗುತ್ತೆ ಅತ್ತಿಕೊಂಡು ಹೇಳಿ ಅದನ್ನು ನಿರ್ಧರಿಸಿ ಒಂದು ವ್ಯವಸ್ಥಿತ ರೂಪದಲ್ಲಿ, ಅಂದರೆ ಎಚ್ಚೆತ್ತವಾಗಿ ಗೊಬ್ಬರ ಬಳಸದೆ ಅವರಿಗೆ ಅವಶ್ಯಕತೆಗೆ ಅನುಗುಣವಾಗಿ, ಅಂದರೆ ನಾವು ಮುಂದಿನ ತಿಂಗಳ ಬೇಕಾಗುವುದನ್ನು ಹೀಗೆ ತೊಗೊಂಡು ಹೋಗೋದು, ಅದಕ್ಕೆ ಪೆನಿಕ್ ಬಾಯಿಂಗ್ ಅಂತ ನಾವೇನು ಕೇಳ್ತೀವಿ, ಮತ್ತು ಹೋಗಿ ಸ್ಟೋರ್ ಮಾಡಿಟ್ಕೊಳ್ಳೋದು ಅವರು ಮಾಡದೆ ರೈತರು ನಾವು ಮುಂದೆ ಹಂತ ಹಂತವಾಗಿ ಗೊಬ್ಬರ ಪ್ರೊಡಕ್ಷನ್ ಆಗ್ತಿರ್ತದೆ ಬರ್ತಿರ್ತದೆ ಅದನ್ನು ಕೊಡ್ತಾ ಇರ್ತೀವಿ. ಆದರೆ ಯಾವುದು ಗೊಬ್ಬರ ಇಲ್ಲ ಅಂತಕೊಂಡು ತೊಗೊಂಡು ಹೋಗಿ ಇಟ್ಕೊಳ್ಳೋದಾಗಿರ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡು ಹೋಗೋದಾಗಬಾರ್ದು, ಮಾಡಬಾರ್ದು ಅತ್ತಿಕೊಂಡು ಹೇಳಿ ನಾವು ಅದನ್ನು ಯಾಪ್ ಮತ್ತು ಯಾರಿಗೆ ಕೊಟ್ಟರು ಎಂಬುವ ಬಗ್ಗೆ ಗೊತ್ತಾಗಲಿ ಎಂಬ ಸಂಬಂಧ, ಮತ್ತು ಯಾರಾದರೂ ಯಾರು ಬೇಕಾದವರು ಖರೀದಿ ಮಾಡಬಾರ್ದು ಎಂಬುವ ದೃಷ್ಟಿಕೋನದಿಂದ ಈ ಕೆ ಕಿಸಾನ್ ಆ್ಯಪನ್ನು ಮಾಡಲಾಗಿದೆ. ಇದು ನಮಗೋಸ್ಕರ ರೈತರಿಗೋಸ್ಕರ ಒಳ್ಳೆಯದು ಒಂದು ಸುಸೂತ್ರವಾಗಿ ಸಾಗಲಿ ಎಂಬುವ ಒಂದು ವಿಚಾರದೊಂದಿಗೆ ಈ ಆ್ಯಪ್ ಮಾಡಲಾಗಿದೆ. ರೈತರು ಸಹಕಾರ ಮಾಡಿ ಅವರ ಆಧಾರ್ ಕಾರ್ಡ್ ತೋರಿಸಿ ಗೊಬ್ಬರವನ್ನು ಪಡೆದುಕೊಳ್ಳಬೇಕಂತ ವಿನಂತಿಸುತ್ತೇನೆ
1: ಸರ್. ಅದೇ ರೀತಿ ಈಗ ರಸಗೊಬ್ಬರದ ಮೇಲೆ ಎಂ ಆರ್ ಪಿ ದರ ಇರುತ್ತೆ ಸರ್, ಅದಕ್ಕಿಂತ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ ಸರ್ ಕೆಲವೊಂದಿಷ್ಟು ಅಂಗಡಿಗಳಿರ್ತಾವಲ್ಲ, ಅವರಿಗೆ ತಾವು ಏನು ಕ್ರಮಗಳನ್ನು ಕೈಗೊಳ್ಳಕ್ಕೆ ಬಯಸ್ತೀರಿ ಸರ್?
0: ಈಗ ಹೆಚ್ಚಿನ ದರದಲ್ಲಿ ಯಾರಾದರೂ ಮಾರಾಟಗಾರರು ಮಾರಿದ್ದೇ ಆದರೆ ನಾವು ನಮ್ಮಲ್ಲಿ ವಿಜಿಲೆನ್ಸ್ ತಂಡ ಆಗ್ತಿದೆ, ಆ ಒಂದು ಜಾಗೃತ ಕೋಶ ಆಗ್ತದೆ. ಅವ್ರಿಗೆ ತಾವು ನೇರವಾಗಿ ಫೋನ್ ಮುಖಾಂತರ ಹೇಳಿದ್ರಾಯ್ತು, ಅಥವಾ ಅವ್ರಿಗೆ ಅಲ್ಲಲ್ಲಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ಅಧಿಕಾರಿಗಳಿಗೂ ಹೇಳಿದ್ರಾಯ್ತು. ಅವರು ಯಾರು ಆ ರೀತಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುವ.
1: ಅದೇ ರೀತಿ ಸರ್, ಈಗ ರಸಗೊಬ್ಬರಗಳ ಪರ್ಯಾಯವಾಗಿ ಈಗ ಸಾವಯವ ಗೊಬ್ಬರಗಳನ್ನ ನಾವು ರೈತರು ಬಳಸಬೇಕು ಅಂದ್ರೆ ಈ ಅತಿಯಾದ ರಸಗೊಬ್ಬರಗಳ ಬಳಕೆಯಿಂದ ಭೂಮಿ ಹದಗೆಡ್ತಾ ಹೋಗ್ತಾ ಇದೆ ಸರ್, ಅದಕ್ಕೆ ತಾವು ಏನ್ ಹೇಳಕ್ ಬಯಸ್ತೀರಿ?
0: ಈಗ ತಾವು ಉತ್ತಮವಾದ ಒಂದು ಪ್ರಶ್ನೆಯನ್ನು ಕೇಳಿದಿರಿ. ಅತಿಯಾದ ಗೊಬ್ಬರವನ್ನು ಬಳಸುವುದರಿಂದ ನಮ್ಮ ಭೂಮಿ ಅದು ಕೆಡ್ತಾ ಇದೆ. ಅದಕ್ಕೆ ನಾವು ಪರ್ಯಾಯವಾಗಿ ನಾವು ಹಸಿರೆಲೆ ಗೊಬ್ಬರ ಮತ್ತು ಸಿಟಿ ಕಾಂಪೋಸ್ಟು, ವರ್ಮಿ ಕಾಂಪೋಸ್ಟು ಅಥವಾ ಈ ಪಿ ಎಸ್ ಬಿ ಅಂದರೆ ಫಾಸ್ಫರಸ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಏನು ಕರಿತೀವಿ, ಅಥವಾ ಇನ್ನಿತರೆ ಪೂರಕವಾಗಿ ಅಂದರೆ ಭೂಮಿಯನ್ನು ಫಲವತ್ತತೆ ಮಾಡಲು ಏನೆಲ್ಲ ಬೇಕು ಅವಕ್ಕೆ, ಅದನ್ನು ಮಾಡುವುದರಿಂದ ಅತಿಯಾದ ಗೊಬ್ಬರ ಕಡಿಮೆನೂ ಮಾಡುವುದು ಜೊತೆಗೆ ನಮ್ಮ ಭೂಮಿಯ ಫಲವತ್ತತೆಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆ. ಅದಕ್ಕೆ ನಾವು ಸಾಕಷ್ಟು ತರಬೇತಿಗಳನ್ನು ಮತ್ತು ರೈತರಲ್ಲಿ ಹೋಗಿ ಅಲ್ಲೆಲ್ಲೆಲ್ಲಿ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೀವಿ, ಪ್ಯಾಂಪ್ಲೇಟ್ ಕೊಡ್ತಾ ಇದ್ದೀವಿ ಮತ್ತು ರೈತರಿಗೆ ಇದಕ್ಕೆ ಮನವರಿಕೆ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಕಠಿಣ ಸಂದರ್ಭದಲ್ಲಿ ರೈತರಿಗೆ ಅವಶ್ಯಕತೆವಾದ ಗೊಬ್ಬರವನ್ನು ತಗೊಂಡು ಈ ಪರ್ಯಾಯವಾಗಿ

0: ಏನು ಗೊಬ್ಬರ ಬದಲಾಗಿ ಏನೆಲ್ಲ ಕ್ರಮಗಳನ್ನು ಕೊಂಡ್ರೆ ಉತ್ತಮ ಇಳುವರಿನೂ ತಗೋಬಹುದು ಮತ್ತು ಗೊಬ್ಬರ ಅತಿ ಎಚ್ಚೆತ್ತವಾಗಿ ಬಳಸುವುದನ್ನು ಕಡಿಮೆ ಮಾಡಿದರೆ ಇದು ಒಳ್ಳೆಯದು ಹತ್ತಿಕೊಂಡು ನಮ್ಮ ಭೂಮಿನೂ ಅದಕ್ಕೆ ಸಹಕಾರ ಕೊಡ್ತದೆ. ಅದಕ್ಕೆ ರೈತರು ಎಚ್ಚೆತ್ತವಾಗಿ ಗೊಬ್ಬರ ಬಳಸಬಾರದು ಅಂತಕೊಂಡು ನಾನು ಕೇಳ್ಕೊತಾ ಇದ್ದೀನಿ.
1: ತುಂಬಾ ಸಂತೋಷ ಸರ್. ಅದೇ ರೀತಿ ಈ ಸಾವಯವ ಗೊಬ್ಬರಗಳಾದಂಥ ಸೆಣಬು ಮತ್ತು ದೆಂಚ ಅಂತ ಹೇಳ್ತೀವಿ, ಅವುಗಳ ಬೀಜಗಳನ್ನು ಏನಾದರೂ ತಾವು ಕೃಷಿ ಇಲಾಖೆಯಿಂದ ವಿತರಣೆ ಮಾಡ್ತಾ ಇದ್ದೀರಾ?
0: ನಾವು ರೈತರಿಗೆ ಒಂದು ಮಾದರಿಯಾಗಿ ಅಂದರೆ ಎಲ್ಲ ರೈತರಿಗೆ ನಾವು ಕೊಡ್ತಾ ಇಲ್ಲ, ಕೆಲವೊಂದು ರೈತರಿಗೆ ಇದರ ಉಪಯೋಗ ಗೊತ್ತಾಗಲಿ, ಇದರ ಮಹತ್ವ ಏನೈತಿ, ಇದನ್ನು ಹಾಕಿದ್ರಿಂದ ಅದು ಮಣ್ಣಿನ ಫಲವತ್ತತೆ ಯಾವ ರೀತಿ ಆಗುತ್ತೆ ಅಂಬು ತಿಳಿಗೋಸ್ಕರ ನಾವು ರಿಯಾಯಿತಿ ದರದಲ್ಲಿ ರೈತ ಸಂಪರ್ಕ ಕೇಂದ್ರದ ಮೂಲಕ ನಾವು ಕೊಡ್ತಾ ಇರ್ತೀವಿ. ಅದನ್ನು ಈ ವರ್ಷನೂ ಸಹ ಅದನ್ನು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅದು ಸೆಣಬು, ಡೇಂಚ ಮತ್ತು ಇನ್ನಿತರೆ ಹಸಿರೆಲೆ ಗೊಬ್ಬರಗಳನ್ನು ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ರೈತರು ಅವು ಮಾರ್ಕೆಟ್ನಲ್ಲಿ ಅಥವಾ ಬೇರೆ ಪ್ರೈವೇಟ್ದವರು ಕೊಡ್ತಿರ್ತಾರೆ, ಅದನ್ನು ತಗೋಬೋದು. ನಮ್ಮ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಕೊಡ್ತಕ್ಕಂಥ ಬೀಜಗಳನ್ನು ತಗೊಂಡು ಅದರಿಂದ ಮಣ್ಣಿನ ಫಲವತ್ತತೆ, ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅಂತ ಏನು ಕರಿತೀವಿ, ಅದು ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡ್ರೆ ಮಣ್ಣು ಒಂದು ಸಮೃದ್ಧಿಯಾಗಿರ್ತದೆ, ಅದಕ್ಕೆ ರಸಗೊಬ್ಬರ ಬಳಕೆ ಕಡಿಮೆ ಬೇಕಾಗುತ್ತೆ ಎಂಬುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ.
1: ತುಂಬಾ ಸಂತೋಷ ಸರ್. ಅದೇ ರೀತಿ ಈ ಮಣ್ಣಿನ ಸಂರಕ್ಷಣೆ ಕುರಿತು ನಮ್ಮ ರೈತರಿಗೆ ಏನು ಮಾಹಿತಿ ಹೇಳಕ್ ಬಯಸ್ತಿರ್ತಾವ?
0: ಮಣ್ಣು ನಾನು ಪದೇ ಪದೇ ಏನು ಹೇಳ್ತಾ ಇದ್ದೀನಿ, ಮಣ್ಣು ಇದು ಕೃಷಿಯ ಅವಿಭಾಜ್ಯ ಅಂಗ.
1: ಹೌದು ಸರ್.
0: ಈ ಒಂದು ಅವಿಭಾಜ್ಯ ಅಂಗ ಅಂದರೆ ಮಣ್ಣಿಲ್ಲಾರದೆ ನಾವು ಏನು ಮಾಡೋಕ್ಕಾಗಲ್ಲ. ಸೊ ಮಣ್ಣಿನ ಆರೋಗ್ಯ ಮನುಷ್ಯನಿಗೆ, ಮನುಷ್ಯನ ದೇಹದ ಆರೋಗ್ಯ ಎಷ್ಟು ಮುಖ್ಯವೋ ಅದೇ ರೀತಿ ರೈತನಿಗೆ ಮಣ್ಣಿನ ಆರೋಗ್ಯನೂ ಸಹ ಅಷ್ಟೇ ಮುಖ್ಯ. ಎಷ್ಟು ಇಳುವರಿ ನಾನು ಪಡೆದೀನಿ ಎಂಬುದರ ಜೊತೆ ಈ ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ನಾನು ಎಷ್ಟು ಇಳುವರಿ ಪಡಿತಾ ಇದ್ದೀನಿ, ಪಡೆಯಬಹುದು ಎಂಬುದನ್ನು ಭಾಳ ಮುಖ್ಯ. ಈ ಒಂದು ಮಣ್ಣಿನ ಆರೋಗ್ಯ ಕಾಪಾಡಬೇಕಾದ್ರೆ ನಾವು ಅದರ ನಾನು ಈಗಾಗಲೇ ಹೇಳಿದೆ, ಸಾವಯವ ಇಂಗಾಲದ ಪ್ರಮಾಣ ನಮ್ಮ ಜಿಲ್ಲೆಯಲ್ಲಿ ಬಹಳ ಕಡಿಮೆ ಇದೆ. ಅಂದರೆ ನಾವು ಹೇಳುವುದು ಮಿನಿಮಮ್ ಅಂದ್ರೆ 0.5% ಅರೇ ನಾವು ಸಾವಯವ ಇಂಗಾಲ ಇದ್ರೆ ಆ ಮಣ್ಣು ಉತ್ತಮವಾದ ಮಣ್ಣು, 0.5%ಕ್ಕಿಂತ ಜಾಸ್ತಿ ಇದ್ರೆ ಅತ್ಯುತ್ತಮವಾದ ಮಣ್ಣು. ಆದರೆ ನಾವು ಹೇಳೋದು 0.5 ಅರೇ ಇರಬೇಕು ಅಂತ ಹೇಳ್ತಾ ಇದ್ದೀವಿ. ಆ 0.5 ಇತ್ತುಪ್ಪ ಅಂತಂದ್ರೆ ನಾವು ಹಾಕಿದ ಗೊಬ್ಬರ, ಏನು ನಾವು ಗೊಬ್ಬರ ಏನು ಹಾಕ್ತೀವಿ ಅದು ಬೆಳೆಗಳಿಗೆ ಸುಸೂತ್ರವಾಗಿ ಹಾಕಿದ ಗೊಬ್ಬರ ಎಲ್ಲ ಸಿಗ್ತದೆ. ನಾವು ಅದು ಸಾವಯವ ಇಂಗಾಲದ ಪ್ರಮಾಣ ಕಡಿಮೆ ಇತ್ತು, 0.2, 0.1, 0.3 ಹಿಂಗಿತ್ತಪ್ಪ ಅಂದ್ರೆ ಹಾಕಿದ ಗೊಬ್ಬರ ಅದು ಪೂರ್ತಿ ಪ್ರಮಾಣದಲ್ಲಿ, ಯಾವ ರೀತಿ ಮನುಷ್ಯನ ಊಟ ಮಾಡಿದ್ರು ಊಟ ಹತ್ತಿಲ್ಲಪ್ಪ ಅಂತಾರ ಹಂಗ, ಅವಾಗ ಒಂದು ಬಾಡಿಯಲ್ಲಿ ವೇರಿಯೇಷನ್ ಆಯ್ತಪ್ಪ ಅಂದ್ರೆ ಅದು ಏನು ಹಾಕಿದ ಗೊಬ್ಬರ ಬೆಳೆಗಳಿಗೆ ಸಿಗಲ್ಲ. ಅದಕ್ಕೆ ಸಾವಯವ ಇಂಗಾಲದ ಪ್ರಮಾಣ ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಅದು ಇರುವುದರಿಂದ ಏನಾಗುತ್ತೆ, ನೀರು ಹಿಡಿದಿಟ್ಟುಕೊಳ್ಳುವ ಸಮಯನೂ ಜಾಸ್ತಿ ಆಗುತ್ತೆ. ಈಗ ನೋಡಿ ತಾವು ರೈತ ಬಾಂಧವರು, ಮೊದಲು ಒಂದು ಮಳೆ ಆಯ್ತಪ್ಪ ಅಂತಂದ್ರೆ ಕಪ್ಪು ಭೂಮಿಯಲ್ಲಿ 15-20 ದಿವಸ ಒಳಗಡೆ ಹೋಲಾಕೆ ಆಗ್ತಿದ್ದಿಲ್ಲ. ಕೆಂಪು ಭೂಮಿಯಲ್ಲಿ 8-10 ದಿವಸಕ್ಕೆ ಅದು ಆರ್ತಿತ್ತು. ಬಟ್ ಈಗ ಕಪ್ಪು ಭೂಮಿನೇ 10 ದಿವಸನಾಗ ಅದು ಒಣಗಿಬಿಡ್ತದೆ. ಯಾಕಪ್ಪ ಅಂತ ನಾವು ನೋಡಿದಾಗ ಅಲ್ಲಿ ಏನು ನಾವು ಸಾವಯವ ಇಂಗಾಲ ಅಂತ ಏನು ಕರಿತೀವಿ ಅದು ಸ್ಪಂಜ್ ರೀತಿಗೆ ಆಕ್ಟ್ ಮಾಡ್ತಿರ್ತದೆ. ಆ ಒಂದು ನೀರು ಹಿಡಿದಿಟ್ಟುಕೊಳ್ಳುವ ಒಂದು ಸಾಮರ್ಥ್ಯ ಅದು ಕಡಿಮೆ ಆಗ್ತಾ ಇದೆ. ಅದು ಕಡಿಮೆ ಆಗುವುದರಿಂದ ಒಂದು ನೀರು ಹಿಡಿದಿಟ್ಟು ಹೆಚ್ಚಿನ ಅವಧಿಗೆ ನೀರಿಟ್ಟುಕೊಳ್ಳೋದಾಗಿರ್ಬೋದು, ಹಾಕಿದಂಥ ಗೊಬ್ಬರ ಬೆಳೆಗೆ ಸಿಗುವಂಥದ್ದಾಗಿರ್ಬೋದು, ಎಲ್ಲ ರೀತಿ ಬೇಕಾದ್ರಪ್ಪ ಅಂದರೆ ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಇರಲೇಬೇಕು. ಈ ಸಾವಯವ ಇಂಗಾಲದ ಪ್ರಮಾಣ ನಾವು ಜಾಸ್ತಿ ಮಾಡ್ಕೊಳ್ಬೇಕಾದ್ರೆ ಏನಾದರೂ ಮಾಡಿ ಹೆಂಗಾದರೂ ಮಾಡಿ ಒಟ್ಟಾರೆ ಆ ಮಣ್ಣಿಗೆ ನಾವು ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಎಲ್ಲರೇ ಸಿಕ್ಕರೆ ತಿಪ್ಪಿ ಗೊಬ್ಬರ ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಯಾವುದು ಸಿಗುತ್ತೆ ಅದಕ್ಕೆ ನಾವು ಅದನ್ನು ಕೊಡ್ತಾ ಇರಬೇಕು. ಅದು ಬಹಳ ಮುಖ್ಯ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಈಗ ಏನು ಉಪ್ಪಿಟ್ಟಿಗೆ 1 ಸ್ಪೂನ್ ತುಪ್ಪ ಹಾಕಿದರೆ ಯಾವ ರೀತಿ ಅದರ ವ್ಯಾಲ್ಯೂ, ಅದರ ಒಂದು ಚಿತ್ರಣೆ ಬದಲಾವಣೆ ಆಗುತ್ತಲ್ಲ, ಅದೇ ರೀತಿ ಒಂದು ಹೊಲಕ್ಕೆ ನಾವು ಗೊಬ್ಬರ ಹಾಕಿದ್ರೆ, ಯಾವುದೇ ಸಾವಯವ ಗೊಬ್ಬರ ಹಾಕಿದರೆ ಅದರ ಫಲವತ್ತತೆ ಖಂಡಿತ ಬದಲಾವಣೆ ಆಗುತ್ತೆ, ಅದು ಹೊಲ ಬಹಳ ಚೆನ್ನಾಗಿರುತ್ತೆ ಅಂತಕೊಂಡು ನಾನು ಹೇಳಬಯಸ್ತೀನಿ.
1: ಅಂದರೆ ತಾವು ಹೆಚ್ಚಾಗಿ ರೈತರಿಗೆ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಿ ಸಾವಯವದತ್ತ ಹೆಚ್ಚಿನ ಒತ್ತು ಕೊಟ್ಟರೆ ನಮ್ಮ ಭೂಮಿಯನ್ನು ಉಳಿಯುತ್ತಾ ಮುಂದೆ ನಮ್ಮ ಮುಂದಿನ ಪೀಳಿಗೆ ಕೂಡ ನಾವು ಒಳ್ಳೆಯ ರೀತಿ ಭೂಮಿಯನ್ನು ಒದಗಿಸಿ ಕೊಡಬೇಕಾಗತ್ತ ಅನ್ನೋ ತಮ್ಮ ಮಾತಿನಲ್ಲಿ ಅರ್ಥ ಆಗ್ತಾ ಇದೆ ಸರ್. ಸರ್, ಅದೇ ರೀತಿ ಈಗ ನಮ್ಮ ರೈತರು ಕೃಷಿ ಇಲಾಖೆಯಿಂದ ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಮಣ್ಣು ಪರೀಕ್ಷೆಯನ್ನು ಕೂಡ ಮಾಡಿಸ್ಕೋಬೋದಲ್ಲ ಸರ್?
0: ಹೌದು, ರೈತರು ಯಾಕಪ್ಪ ಅಂದ್ರೆ ಮಣ್ಣು ಪರೀಕ್ಷೆ ಬಹಳ ಅವಶ್ಯಕತೆ ಇದೆ. ನಾವು ಏನು ಮಾಡ್ತಾ ಇದ್ವಿ, ನಮ್ಮ ಮಣ್ಣಲ್ಲಿ

0: ಏನಿದೆ ಎಂಬುದು ನಮ್ಗೆ ಗೊತ್ತಿಲ್ಲ.
1: ಹೌದು ಸರ್,
0: ಗೊತ್ತಿಲ್ಲದೆ ನಾವು ಏನು ಮಾಡ್ತಾ ಇದ್ದೀವಿ, ಗೊಬ್ಬರವನ್ನು ಹಾಕ್ತಾ ಇದ್ದೀವಿ. ಅದ್ರ ಬದಲಿ ನಮ್ಮದು ಹೆಂಗೆ ನಮ್ಮ ಆರೋಗ್ಯವನ್ನು ಹೋಗಿ ನಮ್ಮದು ಬಿ ಪಿ ಎಷ್ಟೈತಿ, ಶುಗರ್ ಎಷ್ಟೈತಿ, ಯಾವ ರೀತಿ ನಾವು ಚೆಕ್ ಮಾಡ್ತೀವಿ. ನಾವೇನು ಇದು ಏನು ಒಂದೇ ಸಲ 3 ವರ್ಷಗೊಮ್ಮೆ 4 ವರ್ಷಗೊಮ್ಮೆ ಮಾಡಿದ್ರೆ ಸಾಕು, ಒಮ್ಮೆ ಅದನ್ನು ಚೆಕ್ ಮಾಡ್ಕೊಂಬಂದ್ರೆ ಅದರಲ್ಲಿ ಎನ್ ಎಷ್ಟಿದೆ, ಪಿ ಎಷ್ಟಿದೆ, ಕೆ ಎಷ್ಟಿದೆ, ಮೈಕ್ರೋನ್ಯೂಟ್ರಿಯಂಟ್ ಪ್ರಮಾಣ ಏನಿದೆ, ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಎಷ್ಟಿದೆ, ಪಿ ಎಚ್ ಎಷ್ಟಿದೆ, ಇವೆಲ್ಲವನ್ನು ಅದು ಟೆಸ್ಟ್ ಮಾಡಿಕೊಡ್ತು. ಆ ಒಂದು ಇಟ್ಟುಕೊಂಡು ತಾವು ಗೊಬ್ಬರ ಹಾಕಿದರೆ ನಿಜವಾಗಿಯೂ ಯಾವುದು ಕಡಿಮೆ ಐತಿ ಅದು ಹಾಕಿದರೆ ಅದಕ್ಕೆ ಲಾಭ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಅದು ಭೂಮಿಯಲ್ಲಿದೆ, ನೀವು ಗೊಬ್ಬರ ಜಾಸ್ತಿ ಹಾಕಿದ್ರಪ್ಪ ಅಂದ್ರೆ ಅದು ಏನು ಮಾಡ್ತಾ ಭೂಮಿಯಲ್ಲಿ ಹಾಗೆ ಕೂಡುತ್ತೆ.
1: ಅಂದ್ರೆ ಅತಿಯಾದ್ರೆ ಅಮೃತ ಕೂಡ ವಿಷ
0: ಆಗುತ್ತೆ ಅಂಬುವ ಒಂದು ಏನಿದೆ ಅದೇ ರೀತಿ ಕೂಡುತ್ತೆ. ಅದಕ್ಕೆ ಮಣ್ಣು ಪರೀಕ್ಷೆ ಬಹಳ ಮುಖ್ಯ. ಅದನ್ನು ನಾವು ನಮ್ಮ ಹಿಟ್ನಳ್ಳಿ ಫಾರ್ಮ್ನಲ್ಲಿ ನಮ್ಮ ಇಲಾಖೆಯಿಂದ ಅದು ಮಣ್ಣು ಪರೀಕ್ಷೆ ನಾವು ಮಾಡ್ತೀವಿ. ಅದಲ್ಲದೆ ಕೃಷಿ ವಿಜ್ಞಾನ ಕೇಂದ್ರದ ಇಂಡಿ ಮತ್ತು ಇಲ್ಲಿ ನಮ್ಮ ಕಾಲೇಜಿನಲ್ಲಿಯೂ ಸಹ ಒಂದು ಮಣ್ಣು ಪರೀಕ್ಷೆ ಕೇಂದ್ರಗಳಿದ್ದಾವೆ. ದಯಮಾಡಿ ಕಡೆಗೆ 2 ವರ್ಷ 3 ವರ್ಷ 4 ವರ್ಷಗೊಮ್ಮೆ ಆದರೂ ಸಹ ಈ ಮಣ್ಣು ಪರೀಕ್ಷೆ ಮಾಡಿಕೊಂಡು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ತಾವು ಗೊಬ್ಬರ ಬಳಸಿದರೆ ಅತಿ ಸೂಕ್ತ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊತೇನೆ.
1: ತುಂಬ ಸಂತೋಷ ಸರ್. ಅದೇ ರೀತಿ ನನ್ನದೊಂದು ಪ್ರಶ್ನೆ ಸರ್, ಏನತ್ತಂದ್ರೆ ಈಗ ಹೆಚ್ಚಾಗಿ ಜನರು ಸಾವಯವದ ಕಡೆ ಒಲವು ತೋರಿಸಬೇಕಂದ್ರೆ ಅವುಗಳ ಇಳುವರಿಯ ಆಧಾರದ ಮೇಲೆ ತಾವು ಏನಾದರೂ ಬೆಳೆಗಳಿಗೆ ಬೆಲೆಗಳನ್ನು ನಿರ್ಧರಿಸಬಹುದಾ ಅಂತೇಳಿ ನನ್ನೊಂದು ಪ್ರಶ್ನೆ ಸರ್.
0: ಅದ್ರ ಬಗ್ಗೆ ಬಹಳ ಚಿಂತನೆ ಸರ್ಕಾರ ಮಟ್ಟದಲ್ಲಿ ಬಹಳ ಚಿಂತನೆ ನಡೆದಿದೆ. ಸಾವಯವ ಬೆಳೆದಂತ ಈಗ ಬೆಳೆಗಳಿಗೆ ವಿಶೇಷ ಒಂದು ಬೆಲೆ ಸಿಗಬೇಕು ಎಂಬುದು ಒಂದು ರೈತರ ಕೂಗಿದೆ. ಅದಕ್ಕೆ ನಾವು ಯಾವ ರೀತಿ ಅದು ಸಾವಯವ ಸರ್ಟಿಫಿಕೇಶನ್ ಮಾಡಬೇಕಾಗುತ್ತೆ, ಇದು ಸಾವಯವ ಇದರಿಂದ ಬೆಳೆದಂತ ಬೆಳೆ ಹತ್ತಿಕೊಂಡು ನಮ್ದು ಸರ್ಟಿಫಿಕೇಶನ್ ಏಜೆನ್ಸಿಯು ಸಹ ಇದೆ, ಅದರ ಮುಖಾಂತರ ಅವ್ರು ಸರ್ಟಿಫಿಕೇಶನ್ ಮಾಡಿಕೊಂಡ್ರೆ ಅದು ಖಂಡಿತ ಒಂದು ಒಳ್ಳೆಯ ಬೆಲೆ ಸಿಗ್ತದೆ. ಅದರ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ನಡೆದಿದೆ, ಅದು ಸಾವಯವ ಸರ್ಟಿಫಿಕೇಶನ್ ಮಾಡ್ಕೊಳ್ಬೇಕು ಅಂತ ನಾನು ರೈತರಲ್ಲಿ ಕೇಳ್ಕೊತೇನೆ.
1: ತುಂಬ ಸಂತೋಷ ಸರ್. ಅಂದರೆ ಸಾವಯವ ಕೃಷಿಯನ್ನು ಮಾಡ್ತಾ ಇರುವಂಥ ರೈತರಿಗೆ ಒಂದು ಒಳ್ಳೆಯ ಬೆಲೆಗಳ ಆಧಾರದ ಮೇಲೆ ಅವುಗಳಿಗೆ ಒಂದು ಬೆಲೆ ಸಿಗ್ತಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರು ರಾಸಾಯನಿಕವನ್ನು ಬಿಟ್ಟು ಸಾವಯವದ ಕಡೆ ಒತ್ತು ಕೊಟ್ಟರೆ ನಮ್ಮ ಭೂಮಿಗೂ ಒಳ್ಳೆಯದು, ಅದರ ಜೊತೆಗೆ ನಮ್ಮ ಗ್ರಾಹಕರಿಗೂ ಒಳ್ಳೆಯದಂತ ಹೇಳ್ತೀರಿ?
0: ಎಸ್, ಹೌದು, ಖಂಡಿತ. ಇದು ಒಂದು ಸಾಮಾಜಿಕ ಮುಂದಿನ ಪೀಳಿಗೆಗೆ ನಾವು ಏನಾದರೂ ಒಳ್ಳೆಯ ಒಂದು ಭೂಮಿ ಬಿಟ್ಟು ಹೋಗಬೇಕಾದ್ರೆ ನಾವು ಸ್ವಲ್ಪ ಆದರೂ ಸ್ವಲ್ಪರೇ ನಾವು ಸಾವಯವ ಕಡೆ ಮುಖ ಮಾಡಬೇಕು ಎಂಬುದು ಬಹಳ ಪ್ರಮುಖವಾದ ವಿಷಯ. ಅದಕ್ಕೆ ಪೂರಕವಾಗಿ ಬೇಕಾಗುವ ಎಲ್ಲ ವಿಚಾರಗಳು ಮತ್ತು ಜ್ಞಾನ ಅಥವಾ ಏನಾದರೂ ಅದಕ್ಕೆ ಪೂರಕವಾಗಿ ಏನು ಬೇಕಾಗ್ತದೆ, ಯಾರು ಈಗಾಗಲೇ ಮಾಡ್ತಾ ಇದ್ದಾರೆ ಅವರು ಹೊಲಕ್ಕೆ ಭೇಟಿ ಕೊಡಿಸು ಸಹ ನಾವು ಕ್ರಮ ಕೈಗೊಳ್ತೀವಿ. ದಯಮಾಡಿ ಸ್ವಲ್ಪ ಆದರೆ ಸ್ವಲ್ಪರೇ ನಾವು ಸಾವಯವ ಕಡೆ ಮುಖ ಮಾಡುವುದು ಇಂದಿನ ದಿನಮಾನದ ಅವಶ್ಯಕತೆ ಇದೆ ಅಂತ ನಾನು
1: ಕೇಳ್ತೀನಿ. ತುಂಬ ಸಂತೋಷ ಸರ್. ಅದೇ ರೀತಿ ಈಗ ನಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ಸಿಗುವಂಥ ಸೌಲಭ್ಯಗಳ ಕುರಿತ ಮಾಹಿತಿಯನ್ನು ಮಾಡಿಕೊಡ್ರಿ.
0: ನಾವು ಈಗ ಮುಂಗಾರು ಹಂಗಾಮು ಪ್ರಾರಂಭ ಆಗನೇ ನಮ್ಮ ಇಲಾಖೆಯಲ್ಲಿ ಎಲ್ಲ ತರಹದ ಚಟುವಟಿಕೆಗಳು ಪ್ರಾರಂಭ ಆಗುತ್ತವೆ. ಪ್ರಮುಖವಾಗಿ ನಾವು ನಮ್ಮ ಇಲಾಖೆಯಿಂದ ನಾವು ರೈತರಿಗೆ ಬೇಕಾಗುವ ಎಲ್ಲ ತರಹದ ಬೀಜಗಳನ್ನು ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಅದಾದ ನಂತರ ಕೆಲವು ಮಂದಿ ರೈತರಿಗೆ ನಮ್ಮ ಒಂದು ಆರ್ಥಿಕ ಮಿತಿ ಒಟ್ಟು ಏನು ನಾನು ಹೇಳಿದೆ ಡೈಂಚಿ ಆಗಿರ್ಬೋದು ಸೆಣಬಾಗಿರ್ಬೋದು ಕೊಡ್ತಾ ಇದ್ದೀವಿ. ಅದಾದ ನಂತರ ಪೂರಕವಾಗಿ ಕೆಲವೊಂದು ರೈತರಿಗೆ ಇನ್ಪುಟ್ಸ್ ಅಂತ ಏನು ಕರಿತೀವಿ, ಜಿಪ್ಸಮ್ ಆಗಿರ್ಬೋದು, ಮೈಕ್ರೋನ್ಯೂಟ್ರಿಯಂಟ್ ಆಗಿರ್ಬೋದು, ಜಿಂಕು, ಈ ರೀತಿ ಅವು ಸಹ ಕೊಡ್ತೀವಿ. ಅದಾದ ನಂತರ ಬೆಳೆ ಸ್ವಲ್ಪ ಎತ್ತರ ಆಯ್ತಪ್ಪ ಅಂತಂದರೆ ಯಾವುದು ರೋಗ ಬರ್ತದೆ, ಕೀಟ ಬರ್ತದೆ, ಅದನ್ನು ಸಹ ಅದಕ್ಕೆ ಬೇಕಾಗುವ ಔಷಧಿಗಳನ್ನು ಸಬ್ಸಿಡಿ ದರದಲ್ಲಿ ಕೊಡಲು ನಾವು ಇಲಾಖೆಯಲ್ಲಿ ಈಗಾಗಲೇ ಕಾರ್ಯಕ್ರಮ ನಿಯೋಜಿಸಲಾಗಿದೆ. ಅದಕ್ಕಾಗಿ ಅದರ ಜೊತೆ ನಮ್ಮ ಇಲಾಖೆಯಾಗಿ ಇನ್ನೊಂದು ಪ್ರಮುಖ ಯೋಜನೆಯಪ್ಪ ಅಂತಂದರೆ ಕೃಷಿ ಭಾಗ್ಯ ಯೋಜನೆ. ಈಗ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಯಾರಾದರೂ ಕೃಷಿ ಹೊಂಡಗಳನ್ನು ಮಾಡ್ಕೊಳ್ಳೋಕೆ ಇಚ್ಛಾಶಕ್ತಿ ಹೊಂದಿದರೆ ತಾವು ರೈತರು ರೈತ ಸಂಪರ್ಕ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸಿದೆ ಆದರೆ ರೈತ ಸಂಪರ್ಕ ಕೇಂದ್ರ ಮುಖಾಂತರ ರೈತರಿಗೆ ನಾವು ಕೃಷಿ ಭಾಗ್ಯ ಯೋಜನೆಯಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಅವರಿಗೆ ಕೃಷಿ ಹೊಂಡ ಹೊಡೆದು ಎಲ್ಲ ತರಹದ ಅವರಿಗೆ ಮಾಹಿತಿಯನ್ನು ನೀಡಿ ಆ ಕೃಷಿ ಹೊಂಡವನ್ನು ಹೊಡೆಸಲಾಗುವುದು. ಅದಾದ ನಂತರ ರೈತರಿಗೆ ಈ ಬಿತ್ತುವಾಗ ಕೂರಿ ಆಗಿರ್ಬೋದು, ನೇಗಿಲೆ ಆಗಿರ್ಬೋದು, ಅಥವಾ ವಿವಿಧ ಪವರ್ ಟಿಲ್ಲರ್ ಆಗಿರ್ಬೋದು, ರೋಟೋವೇಟರ್ ಆಗಿರ್ಬೋದು, ಇವನು ಸಹ ರೈತರಿಗೆ ಸಬ್ಸಿಡಿ ದರದಲ್ಲಿ ನೀಡಲು ಕ್ರಮ ವಹಿಸಲಾಗ್ತದೆ. ಜೊತೆಗೆ ಏನು ನಮ್ಮದು ಮೈಕ್ರೋ ಇರಿಗೇಷನ್ ಅಂತ ಒಂದು ಯೋಜನೆ ಇದೆ, ಆ ಯೋಜನೆಯಡಿಯಲ್ಲಿ ನಾವು ಸ್ಪ್ರಿಂಕ್ಲರು ಡ್ರಿಪ್ಪು ರೈತರಿಗೆ ಒದಗಿಸುವ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲಾಗಿದೆ.
1: ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಈಗ ಮುಂಗಾರು ಹಂಗಾಮಿಗೆ ಬೇಕಾಗುವಂಥ ಈ ತೊಗರಿ ಕುರಿತು ಮತ್ತು ಈ ಕಬ್ಬು ಕುರಿತು ತಾವು ಈಗ ಕಾರ್ಯಕ್ರಮಗಳನ್ನು ರೂಪಿಸಿದೆ ಅಂತ ನಾವು ಕೇಳ್ಪಟ್ವಿ. ಆ ಕಾರ್ಯಕ್ರಮಗಳ ಕುರಿತು ನಮ್ಮ ರೈತರಿಗೆ ಏನು ಹೇಳ್ತೀರಿ?
0: ಮುಂಗಾರು ಪ್ರಾರಂಭ ಆಗೋಕ್ಕಿಂತ ಮೊದಲೇ ನಾವು ರೈತರಿಗೆ ಒಂದು ಈ ತೊಗರಿಯಲ್ಲಿ ಇಳುವರಿ

0: ಯಾವ ರೀತಿ ಜಾಸ್ತಿ ತಗೋಬಹುದು? ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆ ತೊಗರಿ, ಈ ತೊಗರಿಯನ್ನ ನಾವು ಯಾವ ರೀತಿ ಅದನ್ನ ನಾವು ಮಾಡಿದ್ರೆ ನಾವು ಇಳುವರಿಯನ್ನು ಜಾಸ್ತಿ ತಗೋಬೇಕು ಎಂಬ ಬಗ್ಗೆ ಒಂದು ಒಂದು ದಿನದ ಬಹಳ ಅರ್ಥಗರ್ಭಿತವಾದ ಒಂದು ಕಾರ್ಯಕ್ರಮವನ್ನು ನಾವು ಹಿಟ್ನಳ್ಳಿ ಫಾರ್ಮ್ನಲ್ಲಿ ಈಗ ಒಂದು 15 ದಿವಸದಿಂದ ಮಾಡಿದ್ದೀವಿ. ಎಲ್ಲ ರೈತರಿಗೆ ಒಂದು ಮನವಿ ಏನಪ್ಪ ಅಂತಂದ್ರೆ, ಈಗ ನಾವು ತೊಗರಿ 6 ತಿಂಗಳ ಬೆಳೆ, ಅದ್ರ ಜೊತೆ ನಾವೇನು ಹೇಳೋದಪ್ಪ ಅಂತಂದ್ರೆ 3.5 ಫೀಟ್ ನಮ್ಗೆ ಯೂಶ್ವಲಿ ನಮ್ಮ ಜಿಲ್ಲೆಯಲ್ಲಿ 3.5-4 ಫೀಟ್ ತನಕ ಬಿತ್ತಾರೆ. ನಡುವ ಏನು 4 ಫೀಟ್ ನಡುವ ಏನು ಜಾಗ ಇರ್ತದೆ ಅದ್ರ ಆ ಸ್ಪೇಸಿಂಗ್ನಲ್ಲಿ ನಾನು ಹೇಳೋದು ಮಳೆ ಡಿಪೆಂಡ್ ಮಳೆ ಮೇಲೆ ಅವಲಂಬಿತವಾಗಿರ್ತದೆ. ಮಳೆ ಚೆನ್ನಾಗಾಯ್ತು, ಜಲ್ದಿ ಆಯಿತು ಅಪ್ಪ ಅಂತಂದರೆ ಹೆಸರು ಉದ್ದು ಹೋಗ್ಬೋದು. ಸ್ವಲ್ಪ ತಡ ಆಯ್ತಪ್ಪ ಅಂತಂದರೆ ಅವರು ಶೇಂಗಾ, ಸೂರ್ಯಪಾನ ಈ ರೀತಿ ನಾವು ಇಂಟರ್ ಕ್ರಾಪಿಂಗ್ ಅಂತ ಏನು ಕರಿತೀವಿ ಅದು ಮಾಡಿದ್ದೆ. ಆದರೆ ರೈತರಿಗೆ ಏನು ತೊಗರಿ ಸುಮಾರು ಆಗಸ್ಟ್ ತನನು ಅದು ತನ್ನ ಪಂಗ್ಲನ್ನು ಹೊಡಿದಿಲ್ಲ, ಏನು ಮಾಡಿದಿಲ್ಲ, ಒಂದೇ ಕಡ್ಡಿಯಾಗಿ ಬೆಳೀತಿರ್ತದೆ. ಅಷ್ಟರ ಒಳಗಡೆ ಈ ಬೆಳೆಗಳನ್ನು ತೆಗೆದುಕೊಂಡದ್ದೆ. ಆದರೆ ರೈತರಿಗೆ ಒಂದು ಬೆಳೆ ಹೋದರೂ ಸಹ ಮತ್ತೊಂದು ಬೆಳೆಯಲ್ಲಿ ಆದಾಯ ಸಿಗ್ತದೆ, ಮತ್ತು ಏನು ಖರ್ಚಾಗ್ತದೆ ತೊಗರಿಗೆ ಅದನ್ನು ಇದರಾಗೆ ತಕ್ಕೋಬೋದು. ಈ ರೀತಿ ನಾವು ಅಂತರ ಬೆಳೆಗಳನ್ನು ಮಾಡುವುದನ್ನು ಹೇಳಿದೆವು. ಮತ್ತು ಇನ್ನೊಂದು ಎರಡನೇದು ಏನಪ್ಪ ಅಂತಂದರೆ ಅಗಲು ಒಂದು 6 ಫೀಟಿನ ಸಾಲ್ ಮಾಡಿನೂ ಸಹ ನಮ್ಮ ಜಿಲ್ಲೆಯಲ್ಲಿ ಉತ್ತಮ ಇಳುವರಿ ಪಡೆದಂಥ ರೈತರಿದ್ದಾರೆ. ಅವ್ರ ಕಡೆಯಿಂದ ಸಹ ರೈತರಿಗೆ ನಾನು 6 ಫೀಟ್ ಸಾಲ್ ಮಾಡಿ ಯಾವ ರೀತಿ ಇಳುವರಿ ಪಡೆದಿದ್ದೀನಿ, 8 ಕ್ವಿಂಟಲ್ 10 ಕ್ವಿಂಟಲ್ ತನನು ಪಡೆದಂಥ ರೈತರಿಂದ ರೈತರಿಗೆ ಮಾಹಿತಿ ನೀಡಲಾಯಿತು. ಇನ್ನೊಂದು ಒಂದು ಸಣ್ಣ ಒಂದು ಟೆಕ್ನಾಲಜಿಯಪ್ಪ ಅಂದರೆ ಒಂದು ಕುಡಿ ಚೀಟು ಅಂದರೆ ಪಂಗ್ಲ ಕಟ್ ಮಾಡೋದು ಅಂದರೆ ಕುಡಿ ಚೀಟುದು ಒಂದು ಕಾರ್ಯಕ್ರಮವನ್ನು ಸಹ ಯಾವ ರೀತಿ ಮಾಡಬೇಕೆಂಬುದು ತಿಳುವಳಿಕೆ ಹೇಳಿದೆವು. ಈ ಕುಡಿ ಚೀಟುವುದರಿಂದ ಏನು ನಮ್ಮ 40-45 ದಿವಸ ಒಳಗಡೆ ತೊಗರಿಯಲ್ಲಿ ಕುಡಿ ಚೀಟುವುದರಿಂದ ಈ ಪಂಗಲಗಳು ಜಾಸ್ತಿಯಾಗಿ ಕವಲುಗಳ ಸಂಖ್ಯೆ ಜಾಸ್ತಿಯಾಗಿ ಕವಲುಗಳು ಜಾಸ್ತಿ ಆದಪ್ಪ ಅಂದ್ರೆ ಹೂವು ಜಾಸ್ತಿ ಆಗ್ತದೆ, ಹೂವು ಜಾಸ್ತಿ ಆಯ್ತು ಅಂದ್ರೆ ಕಾಯಿ ಜಾಸ್ತಿ ಆಗ್ತದೆ. ಕವಲುಗಳ ಸಂಖ್ಯೆ ಜಾಸ್ತಿ ಮಾಡೋಕ್ಕೋಸ್ಕರ ನಾವು ಒಂದು ಕುಡಿ ಚೀಟು ಮಷಿನ್ ಕೊಟ್ಟಿದ್ದೀವಿ. ಅದನ್ನು ಬಳಸಿದ್ದೆ ಆದರೆ ಸುಮಾರು 13-15% ಅಂದ್ರೆ ಒಂದು ನಮಗೆ ಅನಿಸಿದ ಮಟ್ಟಿಗೆ ಒಂದು ಕ್ವಿಂಟಲ್ ತನನು ಇಳುವರಿ ಜಾಸ್ತಿ ತೆಗಿಬೋದು, ಅಥವಾ 75 ಕೆಜಿಯಿಂದ 1 ಕ್ವಿಂಟಲ್ ಒಂದೇ ಒಂದು ತಂತ್ರಜ್ಞಾನ ಅದು ಕುಡಿ ಚೀಟುದರಿಂದ ತೆಗಿಬಹುದು ಅತ್ತಿಕೊಂಡು ಈಗಾಗಲೇ ತೆಗೆದಂಥ ರೈತರು ಜಿಲ್ಲೆಯಲ್ಲಿ ಇದನ್ನು ಕುಡಿ ಚೀಟಿ ಹೆಚ್ಚಿನ ಇಳುವರಿ ತಗೊಂಡಂಥ ರೈತರಿಂದ ರೈತರಿಗೆ ಮಾಹಿತಿ ನೀಡಲಾಯಿತು. ಈ ರೀತಿಯವಾಗಿ ಸಮಗ್ರವಾಗಿ ಜಿಲ್ಲೆಯ ಈ ಪ್ರಮುಖ ಬೆಳೆಯಲ್ಲಿ ಏನು ತೊಂದರೆ ಇದೆ, ಯಾವ ರೀತಿ ಅದನ್ನು ನಾವು ಓವರ್ಕಮ್ ಮಾಡಬಹುದು ಎಂಬ ಬಗ್ಗೆ ಒಂದು ದಿನದ ಕಾರ್ಯಾಗಾರ ರೈತರಿಗೆ ತಿಳುವಳಿಕೆ ಹೇಳುವ ಕಾರ್ಯಾಗಾರವನ್ನು ನಾವು ಮಾಡಿದ್ದೆವು. ಜೊತೆಗೆ ಹಿಂದಿನ ಒಂದು 15 ದಿವಸದಿಂದ ನಾವು ಶುಗರ್ ಕೇನ್ ಬಗ್ಗೆ ಮಾಡಿದ್ವಿ. ಅಂದರೆ ಈ ಒಂದು ಕಬ್ಬಿನಲ್ಲಿ ನಮ್ಮ ಕಳೆದ ಸಾಲಿಗೆ ಹೋಲಿಸಿದಾಗ ಈ ವರ್ಷ ಕಬ್ಬಿನ ಪ್ರದೇಶ ಜಾಸ್ತಿ ಆಗ್ತಾ ಇದೆ, ಬಹಳ ಅಂದ್ರೆ ಬಹಳ ಜಾಸ್ತಿ ಆಗ್ತಾ ಇದೆ. ಆ ಕಬ್ಬಿನಲ್ಲಿ ಏನು ನಮ್ಮ ಜಿಲ್ಲೆಯಲ್ಲಿ ಇಳುವರಿ ಏನಿದೆ, ಇಷ್ಟು ಕಡಿಮೆ ಹಾಕಿದೆ, ರೈತರು ಯಾವ ಒಂದು ವೆರಿ ಇಂಪಾರ್ಟೆಂಟ್ ವಿಷಯವನ್ನು ಅವರು ಮಾಡುವ ತಮ್ಮ ದಿನನಿತ್ಯದಲ್ಲಿ ತಪ್ತಾ ಇದ್ದಾರೆ, ಅದರ ಒಂದು ಕೆಪ್ಯಾಸಿಟಿ ಏನಿದೆ ಅಂದ್ರೆ ಕಬ್ಬು ಎಷ್ಟು ಬೆಳಿಬಹುದು. ನಾವು 125 ಟನ್ ಪರ್ ಎಕರೆ ಬೆಳೆದಂಥ ರೈತರ ಜೊತೆ ರೈತರಿಂದ ರೈತರಿಗೆ ಸಂವಾದ ಮಾಡಿಸಿದೆವು. ನಿಜವಾಗಿಯೂ ಅದೊಂದು ಅವರ ಮನವನ್ನು ಕಲಕ್ತು. ಏನು ಸುಮಾರು ಒಂದು 800-900 ರೈತರು ಅವತ್ತು ದಿವಸ ಪಾಲ್ಗೊಂಡಿದ್ದರು. 125 ಟನ್ ಪರ್ ಎಕರೆ ಬೆಳೆದಂಥ ರೈತರು ನಾನು ಯಾವ ರೀತಿ ಬೆಳೆದೀನಿ, ಹೆಂಗೆ ಬೆಳೆದೀನಿ, ನನ್ನ ಭೂಮಿನೂ ನಿಮ್ಮಂಗೆ ಇದೆ, ಭೂಮಿನೂ ಹಂಗೆ ಇದೆ, ನೀರು ಹಿಂಗೆ ಇದೆ, ಮತ್ತು ಕ್ಲೈಮೇಟು ಹಿಂಗೆ ಇದೆ, ಆದ್ರೆ ನಾನು 125 ಟನ್ ಬೆಳೆದಿನಿ,
1: ಬೆಳೆಯುವ
0: ಪದ್ಧತಿಗಳು ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ನೀವು. ಅಟ್ಲೀಸ್ಟ್ ನಮ್ಮದು ಒಂದು ಕಾರ್ಯಾಗಾರದ ಉದ್ದೇಶ ಏನಪ್ಪ ಅಂದ್ರೆ ಏನು 30 ಟನ್ ಬೆಳೆವು 40 ಬೆಳೆವು 50 ಟನ್ ಕಾರ್ಯಾಗಾರದ ಸದುದ್ದೇಶ ಏನಿತ್ತಪ್ಪ ಅಂದ್ರೆ ಈಗ ಏನ್ ರೈತ ಬೆಳೀತಾ ಇದಾರೆ ಅದಕ್ಕೆ ಒಂದು 10-12 ಟನ್ ಅವ ಜಾಸ್ತಿ ಬೆಳೆದ್ರು ಸಹ ಈ ಕಾರ್ಯಾಗಾರದ ಒಂದು ಸಫಲತೆ ಆಯ್ತದ.
1: ಮುಖ್ಯ ಉದ್ದೇಶ ಎಕರೆಗೆ 100 ಟನ್ ಇಳುವರಿ ಬರಬೇಕು ಅನ್ನುವಂತ ಉದ್ದೇಶ ಈ ಕಾರ್ಯಕ್ರಮದ ಆಗಿತ್ತು ಅಂತ ಹೇಳ್ತಾ ಇದ್ದೀವಿ.
0: ಆಗಿತ್ತು, ಆದರೆ ನೀವು ರೈತರು 100 ಟನ್ ಬೆಳಿಲಕ್ಕೆ ಆಗಲಿಲ್ಲ ಅಂದರೂ ಸಹ ಈಗ ಒಬ್ಬ ರೈತ 50 ಟನ್ ಬೆಳೀತಾರೆ, ಇನ್ನೂ ಒಂದು 10 ಟನ್ ಯಾವ ರೀತಿ ಬೆಳಿಬೋದು, ಮುಂದೆ ಒಂದು ದಿವಸ ಅವನು 100 ಟನ್ ಬೆಳಿಲಿ, ಬಟ್ ಅಟ್ಲೀಸ್ಟ್ ಒಂದು 10 ಟನ್ರೆ ಬೆಳೆದ್ರೆ ಅದೊಂದು ಈ ಕಾರ್ಯಾಗಾರ ನಿಜವಾಗಿಯೂ ಒಂದು ಸಫಲತೆ ಕಾಣುತ್ತೆ ಅತ್ತಿಕೊಂಡು ನಾನು ಹೇಳಕ್ಕೆ ಇಚ್ಛಪಡ್ತೀನಿ.
1: ತುಂಬಾ ಸಂತೋಷ ಸರ್. ಅದೇ ರೀತಿ ಈಗ ಕೊನೆಯದಾಗಿ ನಮ್ಮ ಯುವಕರು ಕೃಷಿ ಮಾಡ್ಬೇಕನ್ನೋರಿಗೆ ಏನ್ ಕಿವಿ ಮಾತು ಹೇಳ ಬಯಸ್ತೀರಿ ಸರ್? ತಾವು
0: ಕೃಷಿ ಅಂದ್ರೆ ಇದು ಒಂದು ಚಾಲೆಂಜಿಂಗ್, ಇದು ನಾವು ಕೇವಲ 4 ಗೋಡೆಗಳ ಮಧ್ಯೆ ಮಾಡುವಂತ ಒಂದು ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲ. ಇದು ನಮ್ಮ ಏನು

0: ವೆದರ್ ಇದರ ಮೇಲೆ ನಾವು ಸಂಪೂರ್ಣವಾಗಿ ಅವಲಂಬಿತವಾಗಿರ್ತೀವಿ. ಅದರಲ್ಲಿ ಲಾಭನೂ ಅಷ್ಟೇ ಇದೆ, ಜೊತೆಗೆ ಚಾಲೆಂಜಸ್ಸು ಅಷ್ಟೇ ಇದೆ. ಇದನ್ನು ನಾವು ಮೊದಲೇ ಫಸ್ಟು ಯುವಕರು ಅರ್ತುಕೊಂಡು ಆ ಚಾಲೆಂಜನ್ನು ಮೆಟ್ಟಿ ನಿಂತು ತಿಳ್ಕೊಳಾರದೆ ಕೃಷಿ ಮಾಡದೆ ಅವರ ಮನೆಯಲ್ಲಿ ಬೆಳೆದು ಬಂದಂಥ ಹಿರಿಯರ ಅನುಭವಗಳನ್ನು ತಾವು ಮೈಗೂಡಿಸಿಕೊಂಡು ಹೊಸ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಹಳೆಯ ಬೇರು ಹೊಸ ಚಿಗುರು ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಹಳೆಯ ಅನುಭವಗಳು ಅವರ ಏನು ತಾತ ಮುತ್ತಾತ ಮತ್ತು ಅವರ ಮಣ್ಣಿನ ಗುಣಧರ್ಮ ಇವೆಲ್ಲವನ್ನು ಅವರು ಅರ್ಥಕೊಂಡು ಹೊಸ ಒಂದು ತಂತ್ರಜ್ಞಾನ ಏನಿದೆ, ಹೊಸದು ಏನಿದೆ ಅದನ್ನು ಕಲಿಯುವ ಆಸಕ್ತಿ ಇಟ್ಟುಕೊಂಡು ಮಾಡಿದ್ದಾದರೆ ನಾವು ನಿಜವಾಗಿಯೂ ಕೃಷಿ ಲಾಭದಾಯಕ ಆಗುತ್ತೆ. ಜೊತೆಗೆ ಕೇವಲ ಬೆಳೆದಷ್ಟೇ ಅಲ್ಲ, ಬೆಳೆದಂಥ ಬೆಳೆಗೆ ನಾನು ಯಾವ ರೀತಿ ಏನಾದರೂ ಮಾಡಿ ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡಬೇಕು, ಅಂದರೆ ಮೌಲ್ಯವರ್ಧನೆ ಮಾಡಬೇಕು. ಕೇವಲ ಮೌಲ್ಯವರ್ಧನೆ ಮಾಡೋದ್ರ ಜೊತೆಗೆ ಅಷ್ಟೇ ಅಲ್ಲದೆ ಬ್ರ್ಯಾಂಡಿಂಗ್ ಹೆಂಗೆ ಮಾಡ್ಕೋಬೇಕು, ನನ್ನದೇ ಆದ ಬ್ರ್ಯಾಂಡ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಬ್ರ್ಯಾಂಡಿಂಗ್ ಅಲ್ಲದೆ ಮಾರ್ಕೆಟಿಂಗ್ ಹೆಂಗೆ ಮಾಡ್ಕೋಬೇಕು, ಇವೆಲ್ಲವನ್ನು ಸ್ವಲ್ಪ ಯುವಕರಂತೀವಿ ಇಂಥ ಒಂದು ಮೊಬೈಲ್ ಯುಗದಲ್ಲಿ ಅವೆಲ್ಲವನ್ನು ಅವ್ರು ತಿಳ್ಕೋಬೇಕೆಂಬುವ ಆಸಕ್ತಿ ಇತ್ತಪ್ಪ ಅಂದ್ರೆ ಖಂಡಿತ ಮಾಹಿತಿ ಖಂಡಿತ ಸಿಗುತ್ತೆ ಅವ್ರಿಗೆ, ಅಥವಾ ಇಲಾಖೆ ಕೊಡ್ತದೆ. ಆ ಆಸಕ್ತಿಯನ್ನು ಇಟ್ಕೊಂಡು ಕೃಷಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ್ರೆ ಖಂಡಿತ ಲಾಭದಾಯಕ ಆಗುತ್ತೆ. ಅದಕ್ಕೆ ಯುವಕರಲ್ಲಿ ಒಂದು ವಿನಂತಿ ಏನಪ್ಪ ಅಂದರೆ ಅವರು ಈ ಎಲ್ಲವನ್ನು ಒಂದು ಸ್ವಲ್ಪ ಅವರು ಮೈಗೂಡಿಸಿಕೊಂಡು ಕೃಷಿ ತೊಡಗಿದ್ದೆ ಆದರೆ ಖಂಡಿತ ಇದೊಂದು ಕೃಷಿಗೆ ಹೊಸ ಚೈತನ್ಯ ಬರುತ್ತೆ ಅಂತಕೊಂಡು ನಾನು ಹೇಳ ಬಯಸ್ತಾ ಇದ್ದೀನಿ.
1: ತುಂಬ ಸಂತೋಷ ಸರ್, ಇಲ್ಲಿ ತನಕ ನಮ್ಮ ಆಕಾಶವಾಣಿಗೆ ಬಂದು ಈ ನಮ್ಮ ರೈತರನ್ನ ಕುರಿತು ಸಾಕಷ್ಟು ಮಾಹಿತಿಯನ್ನು, ಅಂದರೆ ಈ ಕೃಷಿ ಇಲಾಖೆಯ ಸಾಧನೆಗಳಿರ್ಬೋದು, ಅದರ ಯೋಜನೆಗಳಿರ್ಬೋದು, ಅದರಿಂದ ರೈತರಿಗೆ ಆಗುವಂಥ ಸೌಲಭ್ಯಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ಹೇಳಿಕೊಟ್ರಿ. ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥ ನಮ್ಮ ರೈತರಾಗಲಿ ಕೇಳುಗರಾಗಲಿ ಯಾರಾದರೂ ತಮ್ಮ ಜೊತೆ ಮಾತಾಡಿ ಈ ಕೃಷಿ ಇಲಾಖೆಯ ಸೌಲಭ್ಯಗಳ ಕುರಿತು ಮತ್ತು ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ತಮ್ಮಿಂದ ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಎಸ್, ನಾನು ಶಿವನಗೌಡ ಪಾಟೀಲ್ ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ. ನಾನು ಜಂಟಿ ಕೃಷಿ ನಿರ್ದೇಶಕರು ವಿಜಯಪುರ ಜಿಲ್ಲೆ. ನನ್ನ ನಂಬರು 8777930601. ಇದಕ್ಕೆ ತಾವು ತಮಗೆ ಅನಿವಾರ್ಯತೆ ಇದ್ದಲ್ಲಿ, ಯಾವುದಾದ್ರೂ ಅವಶ್ಯಕತೆ ಇದ್ದಲ್ಲಿ ಮಾತಾಡಿದರೆ ಖಂಡಿತ ನಾನು ಇಲಾಖೆಯ ಬಗ್ಗೆ, ಇಲಾಖೆಯಲ್ಲಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲು ನಾನು ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಾವು ಯಾವುದೇ ಸಭೆ ಸಮಾರಂಭದಲ್ಲಿದ್ದರೂ ಸಹ ನಮ್ಮ ಕೆಳಮಟ್ಟದ ಅಧಿಕಾರಿಗಳಿಗೆ ಹೇಳಿ ವಿಷಯ ಮುಟ್ಟಿಸ್ಲಕ್ಕ ನಾವೆಲ್ಲ ರೀತಿಯ ಪ್ರಯತ್ನ ಮಾಡಲಾಗ.
1: ತುಂಬ ಸಂತೋಷ ಸರ್. ಆತ್ಮೇರೆ ಶಿವನಗೌಡ ಎಸ್ ಪಾಟೀಲ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು 8277930601. ಈ ನಂಬರ್ಗೆ ಕರೆ ಮಾಡಿ ಶಿವನಗೌಡ ಎಸ್ ಪಾಟೀಲ್ ಅವರ ಜೊತೆ ಮಾತಾಡಿ ಕೃಷಿ ಇಲಾಖೆಯ ಕಾರ್ಯಕ್ರಮಗಳು ಮತ್ತು ಅದರಿಂದ ರೈತರಿಗೆ ಸಿಗುವಂಥ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಪಡ್ಕೋಬೋದು. ಒಳ್ಳೆಯದು ಶಿವನಗೌಡ ಎಸ್ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಕೃಷಿ ಇಲಾಖೆಯ ಯೋಜನೆಗಳು ಮತ್ತು ಅದರಿಂದ ರೈತರಿಗೆ ಸಿಗುವಂಥ ಸೌಲಭ್ಯಗಳ ಕುರಿತು ಮತ್ತು ಅದೇ ರೀತಿ ಮುಂಗಾರು ಹಂಗಾಮಿಗೆ ಬೇಕಾಗುವಂಥ ಬೀಜಗಳು ಮತ್ತು ಗೊಬ್ಬರಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ವಿಜಯಪುರ ಜಿಲ್ಲೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು.
2: ಇದುವರೆಗೆ ಕೃಷಿ ಇಲಾಖೆಯ ಯೋಜನೆಗಳು ಮತ್ತು ಅವುಗಳಿಂದ ರೈತರಿಗೆ ಸಿಗುವ ಸೌಲಭ್ಯಗಳು ಈ ಕುರಿತು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ವಿಜಯಪುರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಿವನಗೌಡ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸಿದ್ದರಾಯನ್ ಸಾಳುಂಕಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ವಿಜಯಪುರ, ಸಮಯ 7:34. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆಕಾಶವಾಣಿ. ಸಮಯ ಸರಿಯಾಗಿ 7:35 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮಾದಕ ವಸ್ತು ಪಿಡುಗಿನ ವಿರುದ್ಧದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589ಕ್ಕೆ ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ವಾರ್ತೆಗಳ ವಿವರ. ಮಾದಕ ವಸ್ತುಗಳ ಪಿಡುಗು ರಾಷ್ಟೀಯ ಭದ್ರತೆ ಮತ್ತು ಯುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಭೀತಿಯಾಗಿದ್ದು ಇದರ ವಿರುದ್ದದ ಅಭಿಯಾನಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ನಾರ್ಕೋ ಕೋಆರ್ಡಿನೇಷನ್ ಸೆಂಟರ್ ಎನ್ ಕಾರ್ಡ್ 10 ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2004ರಿಂದ 2014ರ ಅವಧಿಯಲ್ಲಿ 26 ಲಕ್ಷ ಕೆಜಿ ಇದ್ದ ಸಿಂಥೆಟಿಕ್ ಮಾದಕ ವಸ್ತುಗಳ ಜಪ್ತಿ ಪ್ರಮಾಣವು 2014ರಿಂದ 2026ರ ಅವಧಿಯಲ್ಲಿ 1,18,00,000 ಕೆಜಿಗೆ ಏರಿಕೆಯಾಗಿದೆ. ಇದು ಮಾದಕ ವಸ್ತು ಜಾಲದ ವಿರುದ್ದ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ವಸ್ತುಗಳ ಬೇಡಿಕೆ ಹಾಗೂ ಪೂರೈಕೆ ಕಡಿತ ಮತ್ತು ಪುನರ್ವಸತಿಗೆ ಒತ್ತು ನೀಡುವ ಮಾದಕ ವಸ್ತು ನಿಯಂತ್ರಣ ದೃಷ್ಟಿಕೋನ ಪತ್ರ 2026-2029 ಬಿಡುಗಡೆ ಮಾಡಿದರು. ಇದರ ಜೊತೆಗೆ ಸುಮಾರು 6,000 ಕೋಟಿ ರೂಪಾಯಿ ಮೌಲ್ಯದ 2,09,500 ಕೆಜಿಗೂ

0: ಅಧಿಕ ಮಾದಕ ವಸ್ತುಗಳನ್ನು ನಾಶಪಡಿಸುವ ಮಾದಕ ವಸ್ತು ವಿಲೇವಾರಿ ಪಾಕ್ಷಿಕಕ್ಕೂ ಚಾಲನೆ ನೀಡಿದ ಗೃಹ ಸಚಿವರು, ಈ ಕ್ರಮವು ಮಾದಕ ವಸ್ತು ಜಾಲಗಳಿಗೆ ದೃಢ ಸಂದೇಶ ರವಾನಿಸಲಿದೆ ಎಂದರು. ನಶೆ ಮುಕ್ತ ಭಾರತ ಅಭಿಯಾನ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಒಂದು ಸಾಮೂಹಿಕ ಚಳುವಳಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಬಿಎಸ್ ವರ್ಮಾ ಅವರ ಲೇಖನವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಮಾದಕ ವಸ್ತು ಮುಕ್ತ ಭಾರತ ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಈ ಆಂದೋಲನದಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿಯವರು ನಾಳೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 589ಕ್ಕೆ ಏರಿಕೆಯಾಗಿದ್ದು ಸುಮಾರು 3,000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7.2 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರ ದಲ್ಲಿ ಮತ್ತಷ್ಟು ಪ್ರಬಲವಾದ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪನಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಅವರು ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ವಿಶ್ವದ ಹಲವು ದೇಶಗಳು ವೆನೆಜುವೆಲಾದ ರಕ್ಷಣಾ ಕಾರ್ಯಕ್ಕೆ ನೆರವು ನೀಡುವುದಾಗಿ ಘೋಷಿಸಿವೆ. ಭಾರತ ಸರ್ಕಾರ ಕೂಡ ಆಪರೇಷನ್ ಆಮಿಸ್ಟಾಡ್ ಮೂಲಕ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ವಾಯುಸೇನೆಯ 2 MCC C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳೊಂದಿಗೆ ಇಂದು ವೆನೆಜುವೆಲಾಕ್ಕೆ ಪ್ರಯಾಣ ಬೆಳೆಸಿವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು 2 ಭೀಷ್ಮ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಹಾಗೂ ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿದೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ದುರಂತದ ಬಗ್ಗೆ ಸಂತಾಪ ಸೂಚಿಸಿ ಪರಿಹಾರ ಕಾರ್ಯಗಳಿಗೆ ಅಗತ್ಯವಿರುವ ಎಲ್ಲಾ ಬೆಂಬಲವನ್ನು ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದ ಸಂದೇಶವನ್ನು ಉಲ್ಲೇಖಿಸಿರುವ ಅಧ್ಯಕ್ಷರು ಅಂತಾರಾಷ್ಟೀಯ ಮಟ್ಟದಲ್ಲಿ ವ್ಯಕ್ತವಾಗುತ್ತಿರುವ ಬೆಂಬಲವನ್ನು ಶ್ಲಾಘಿಸಿದ್ದಾರೆ ಹಾಗೂ ಭಾರತದ ಈ ಸಹೋದರತ್ವದ ಮನೋಭಾವಕ್ಕೆ ವೆನೆಜುವೆಲಾ ಪರವಾಗಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಜಪಾನ್ ನಡುವಿನ 16ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲು ಜಪಾನ್ ಪ್ರಧಾನಮಂತ್ರಿ ಸುನಾಯೆ ತಕೈಚಿ ಅವರು ಜುಲೈ 1-3ರವರೆಗೆ ನವದೆಹಲಿಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಉತ್ತಮ ಅವಕಾಶವನ್ನು ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಗ್ರಾಹಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವ ಜೊತೆಯಲ್ಲೇ ಉದ್ಯಮ ಸ್ನೇಹಿ ವಾತಾವರಣವನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ಆರೋಗ್ಯ ಕ್ಷೇತ್ರದಲ್ಲಿ ಜನ ವಿಶ್ವಾಸ ಕಾಯ್ದೆ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಔಷಧಗಳು ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940 ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅನ್ವಯ ಬರುವ ಸಣ್ಣ ಪುಟ್ಟ ಅಪರಾಧಗಳನ್ನು ತರ್ಕಬದ್ದಗೊಳಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳ ಭಾಗವಾಗಿ

ಹಾಗಾಗಿ ಜಾಹೀರಾತುಗಳಿಗಾಗಿ ಸರ್ಕಾರಿ ವಿಶ್ಲೇಷಕರ ವರದಿ ಬಳಸುವುದಕ್ಕೆ ವಿಧಿಸಲಾಗುತ್ತಿದ್ದ ದಂಡದ ನಿಬಂಧನೆಯನ್ನು ಕೈಬಿಡಲಾಗಿದೆ. ಕೃತಕ ಬುದ್ದಿಮತ್ತೆ, ಪರಮಾಣು, ಬಾಹ್ಯಾಕಾಶ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳು ಭವಿಷ್ಯದ ಪ್ರಗತಿ ಹಾಗೂ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ನಿರ್ಧರಿಸಲಿವೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು, ಮುಂಚೂಣಿ ತಂತ್ರಜ್ಞಾನಗಳಲ್ಲಿ ಭಾರತವು ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. ಲಂಡನ್ನಲ್ಲಿ ನಡೆದ ವಾರ್ಷಿಕ ಯುಕೆ ಭಾರತ ಪ್ರಶಸ್ತಿಗಳು 2026 ಕಾರ್ಯಕ್ರಮದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಯುಕೆ ಭಾರತ ಬಾಂಧವ್ಯವನ್ನು ಉನ್ನತೀಕರಿಸುವಲ್ಲಿ ತೋರಿದ ಅಸಾಧಾರಣ ನಾಯಕತ್ವಕ್ಕಾಗಿ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಭಾರತ ಯುಕೆ ಸಂಬಂಧಗಳನ್ನು ಬಲಪಡಿಸುತ್ತಿರುವ ಸರ್ಕಾರಗಳು, ವ್ಯವಹಾರಗಳು, ಶಿಕ್ಷಣ ತಜ್ಞರು, ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಅನಿವಾಸಿ ಭಾರತೀಯ ಸಮುದಾಯದಾದ್ಯಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಈ ಮನ್ನಣೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪ್ರಮುಖವಾಗಿ ಭಾರತದ ರೌನಕ್ ಚೌಹಾನ್ ವಿಶ್ವದ 6ನೇ ಶ್ರೇಯಾಂಕಿತ ಮತ್ತು ಪುರುಷರ ಸಿಂಗಲ್ಸ್ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾ ತೈಪೇಯ ಚೌಟಿಯಾನ್ ಚೆನ್ ವಿರುದ್ದ 21-17, 26-24 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಈ ಮೂಲಕ ಟೂರ್ನಿಯ ಅತಿದೊಡ್ಡ ಅಚ್ಚರಿ ಮೂಡಿಸಿದ್ದಾರೆ. ಇನ್ನು ಪುರುಷರ ಸಿಂಗಲ್ಸ್ ವಿಭಾಗದಲ್ಲೇ ಭಾರತದ ಕಿಡಂಬಿ ಶ್ರೀಕಾಂತ್ ಮಲೇಷಿಯಾದ ಲೀ ಜಿ ಜಿಯಾ ವಿರುದ್ದ ಪ್ರೀಕ್ವಾರ್ಟರ್ ಫೈನಲ್ನಲ್ಲಿ ಗೆಲುವು ದಾಖಲಿಸಿದರು. ಮಹಿಳಾ ಸಿಂಗಲ್ಸ್ನಲ್ಲಿ ತಾನ್ವಿ ಶರ್ಮಾ, ರಕ್ಷಿತಾ ಸ್ತ್ರೀ ಮತ್ತು ದೇವಿಕಾ ಸಿಹಾಗ್ ಅಂತಿಮ 8 ಘಟ್ಟ ಪ್ರವೇಶಿಸಿದರು. ಜರ್ಮನಿಯಲ್ಲಿ ನಡೆದ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಶೂಟರ್ಗಳು 7 ಚಿನ್ನ, 8 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ ಒಟ್ಟು 24 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಭಾರತದ ಪರವಾಗಿ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಸೇಜಲ್ ಕಾಂಬ್ಳೆ, ಪುರುಷರ 25 ಮೀಟರ್ ರ್ಯಾಪಿಡ್ ಫೈರ್ ಪಿಸ್ತೂಲ್ನಲ್ಲಿ ಸಮೀರ್, ಪುರುಷರ 50 ಮೀಟರ್ ರೈಫಲ್ 3 ಪೊಸಿಷನ್ಸ್ ವಿಭಾಗದಲ್ಲಿ ರೋಹಿತ್ ಕನ್ಯಾನ್ ಮತ್ತು ಪುರುಷರ 10 ಮೀಡಕ್ ಏರ್ ರೈಫಲ್ನಲ್ಲಿ ಪ್ರೀತಂ ಕೇಂದ್ರೆ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಸೇಜಲ್ ವಂಶಿಕ ಮತ್ತು ನವ್ಯಾ ಬಿಷ್ಣೋಯ್ ಅವರನ್ನೊಳಗೊಂಡ ಮಹಿಳಾ ತಂಡವು ತಂಡ ವಿಭಾಗದಲ್ಲಿ ಸ್ವರ್ಣ ಪದಕ ತಂದುಕೊಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾದಕ ವಸ್ತು ಪಿಡುಗಿನ ವಿರುದ್ದದ ಅಭಿಯಾನಕ್ಕೆ ಒಗ್ಗಟ್ಟಾಗಿ ಕೈಜೋಡಿಸುವಂತೆ ನಾಗರಿಕರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ನಾಳೆಯಿಂದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರ್ನಾಟಕ ಪ್ರವಾಸ, ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589 ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

ಆಕಾಶವಾಣಿ ವಿಜಯಪುರ, ಸಮಯ ರಾತ್ರಿಯ 7:46:17. ಈಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಅದಕ್ಕಿಂತ ಪೂರ್ವದಲ್ಲಿ ಇದೊಂದು ಪ್ರಕಟಣೆ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ವಿಜಯಪುರ, 5 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ನಿಮ್ಮ ಸಮೀಪದ ಲಸಿಕಾ ಕೇಂದ್ರದಲ್ಲಿ ರವಿವಾರ ದಿನಾಂಕ 28 ಜೂನ್ 2026 ಪೋಲಿಯೋ ಹನಿ ಹಾಕಿಸಿ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸೂಚಿಸಿದೆ. ಪ್ರಕಟಣೆಯನ್ನ ಆಲಿಸಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಆಕ್ಸಿಡೆಂಟ್ ಚಿತ್ರದಿಂದ ಆದ ಗೀತೆಯನ್ನು. ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ಈಗ ಕೇಳಿ ಬರುತ್ತಿರುವ ಗೀತೆ ಅವಳ ಹೆಜ್ಜೆ ಚಿತ್ರದು. ಗೀತೆಗೆ ಸಾಹಿತ್ಯ ರಚನೆ ಜಿ ಉದಯಶಂಕರ್ ಇವರದ್ದು, ಸಂಗೀತ ನಿರ್ದೇಶನ ರಾಜನ್ ಮತ್ತು ನಾಗೇಂದ್ರ, ಧ್ವನಿಯಾಗಿದ್ದಾರೆ ಡಾಕ್ಟರ್ ಎಸ್ಬಿ

ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 7:56. ಇನ್ನು ಕೊನೆಯದಾಗಿ ಆಲಿಸಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಇವರ ಕಂಠ ಸಿರಿಯಲ್ಲಿ ಚಿತ್ರ ಮೈನಾ.

ಇದುವರೆಗೆ ಚಿತ್ರಗೀತೆಗಳನ್ನ ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 8:18. ಇನ್ನು ಮುಂದೆ ಕೇಳಿ ಗಾತಾ ರಹೇ ಮೇರಾ ದಿಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಆತ್ಮೀಯರೇ, ಗಮನಿಸಿ, ಇದೊಂದು ಪ್ರಕಟಣೆ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ವಿಜಯಪುರ. 5 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ನಿಮ್ಮ ಸಮೀಪದ ಲಸಿಕಾ ಕೇಂದ್ರದಲ್ಲಿ ರವಿವಾರ ದಿನಾಂಕ 28 ಜೂನ್ 2026 ಪೋಲಿಯೋ ಹನಿ ಹಾಕಿಸಿ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಪ್ರಕಟಣೆ ಆಲಿಸಿದಿರಿ. ಇನ್ನು ಗಾತಾ ರಹೇ ಮೇರಾ ದಿಲ್ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆರಾಧನಾ ಚಿತ್ರದಿಂದ ಇದ್ದ ಗೀತೆ

ಈ ಗೀತೆಗೆ ಧ್ವನಿಯಾಗಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್. ಸಂಗೀತ ನಿರ್ದೇಶನ ಎಸ್ ಡಿ ಬರ್ಮನ್ ಇವರದ್ದು. ಸಾಹಿತ್ಯ ಆನಂದ್ ಭಕ್ಷಿ.

ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 8:10:48 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಗಾತಾ ರಹೇ ಮೇರಾ ದಿಲ್.

ಈಗ ಆಲಿಸಿ ಏಪ್ರಿಲ್ ಫೂಲ್ ಚಿತ್ರದಿಂದ ಇದ್ದ ಗೀತೆಯನ್ನ. ಧ್ವನಿಯಾಗಿದ್ದಾರೆ ಮೊಹಮ್ಮದ್ ರಫಿ ಹಾಗೂ ಸುಮನ್.

0: ಪುಟ್ಟು ಅಲ್ಲ ಇವನು ಇಲ್ಲಿ ನೋಡಿ, ಇಲ್ಲಿ ಏನ್ ತಂದಿನ ನೋಡು ನಿನಗಾಗಿ. ಯಾಕೆ ಪುಟ್ಟು ನನ್ ಕೂಡ ಮಾತಾಡುದಿಲ್ಲ ನೀ?
1: ಏನು ಬಣ್ಣಿ ತಂದಿದ್ ಬೇಡ ಬೇಡ. ಸರಿ ದೂರ.
0: ನಿನಗ ಹೊಸ ಫ್ರಾಕು ಕೇಕು ಎಲ್ಲ ತಂದಿನ ನೋಡಿಲ್ಲ.
1: ನೀ ತಂದಿದ್ದೇನು ಬೇಡ.
0: ಯಾಕೆ ಅಷ್ಟೊಂದು ಬ್ಯಾಸರ ನನ್ ಮೇಲೆ?
1: ನಿನ್ ಕೈ ಬಾಯಿ ಎಲ್ಲ ಅಂಗಿ ಸತಕ್ ಚುಟ್ಟ ವಾಸನೆ.
0: ಏ ರಾಣಿ
1: ಬಿಡು, ನನ್ ಕೈ ಬಿಡು, ದೂರ. ಸರಿ, ಮನೆ ತುಂಬಾ ಎಲ್ಲ ಚುಟ್ಟ ವಾಸನೆ ಸಾಕಾಗ ಹೋಗಿ ನೋಡಲ್ಲ. ಪಪ್ಪು ಸೈತ ಮೊದ್ಲೋಗಿ
0: ಇವತ್ತು ನನ್ ಕಣ್ ತೆರಿತು.

ಆತ್ಮೀಯರೇ, ಇದೊಂದು ಪ್ರಕಟಣೆ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ವಿಜಯಪುರ. 5 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ನಿಮ್ಮ ಸಮೀಪದ ಲಸಿಕಾ ಕೇಂದ್ರದಲ್ಲಿ ರವಿವಾರ ದಿನಾಂಕ 28 ಜೂನ್ 2026 ಪೋಲಿಯೋ ಹನಿ ಹಾಕಿಸಿ. ರಾಷ್ಟ್ರೀಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಪ್ರಕಟಣೆಯನ್ನ ಆಲಿಸಿದಿರಿ. ಗಾತಾ ರಹೇ ಮೇರಾ ದಿಲ್ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದಿನ ಗೀತೆ ಕಿಶೋರ್ ಕುಮಾರ್ ಇವರ ಕಂಠಸಿರಿಯಲ್ಲಿ ಜಿಂದಗಿ ಏಕ್ ಸಫರ್ ಹೈ ಸುಹಾನಾ. ಈ ಗೀತೆ ಅಂದಾಜ್ ಚಿತ್ರದು.

0: ಹೆಚ್ಚಾಗುತ್ತಿದೆ. ಧರೆಗೆ ಬಿಸಿಲು ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
1: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕೋಸೆ ಸೊಗಸು.
0: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.

ಗಾತಾ ರಹೇ ಮೇರಾ ದಿಲ್ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸಿ ಕೊಯಾಮತ್ ಸೇ ಕೊಯಾಮತ್ ತಕ್ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನಿರ್ದೇಶನ ನೀಡಿದ್ದಾರೆ ಆನಂದ್ ಮಿಲಿಂದ್ ಇವರು, ಸಾಹಿತ್ಯ ಮಜ್ರೋ ಸುಲ್ತಾನ್ಪುರಿ ಇವರು.

ಇದುವರೆಗೆ ಗಾತಾರ ಹೇ ಮೇರಾ ದಿಲ್ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 8:30:53. ಈಗ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಲಗೆ ರಹೇ ಮುನ್ನಾ ಭಾಯ್ ಚಿತ್ರದಿಂದ ಇದ್ದ ಗೀತೆ. ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯ ಘೋಷಾಲ್. ಸಂಗೀತ ನಿರ್ದೇಶನ ನೀಡಿದ್ದಾರೆ ಶಂತನು ಮೈತ್ರ. ಸಾಹಿತ್ಯ ಸ್ವಾನಂದ್ ಕಿರ್ಕಿರೆ ಇವರದ್ದು.

ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಆಲಿಸಿ ಪಿಕೆ ಚಿತ್ರದಿಂದ ಆಯ್ದ ಗೀತೆಯನ್ನ. ಧ್ವನಿಯಾಗಿದ್ದಾರೆ ಶ್ರೇಯಾ ಘೋಷಾಲ್, ಸಾಹಿತ್ಯ ರಚನೆ ಸ್ವಾನಂದ್ ಕಿರಿಕಿರಿ, ಸ್ವರ ರಚನೆ ಶಂತನು.

0: ಸ್ಕೂಟರ್ ಸವಾರ ರಮೇಶ ಟ್ರಾಫಿಕ್ನ ಇವನ ಪ್ರವೇಶ. ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲ್.
1: ಹಲೋ, ಎಲ್ಲಿದ್ಯಾಪ?
0: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
2: ಕಥೆ ಮುಗಿಯಿತೆ,
0: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸೋವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
3: ಆತ್ಮೀಯರೇ, ಇದೊಂದು ಪ್ರಕಟಣೆ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ವಿಜಯಪುರ. 5 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ನಿಮ್ಮ ಸಮೀಪದ ಲಸಿಕಾ ಕೇಂದ್ರದಲ್ಲಿ ರವಿವಾರ ದಿನಾಂಕ 28 ಜೂನ್ 2026 ಪೋಲಿಯೋ ಹನಿ ಹಾಕಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಪ್ರಕಟಣೆಯನ್ನು ಆಲಿಸಿದಿರಿ, ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 8:40:54. ಇನ್ನು ಕೊನೆಯದಾಗಿ ಆಲಿಸಿ ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದಿಂದ ಇದ್ದ ಗೀತೆಯನ್ನು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಯಾವ ಹಾಡ ಹಾಡಲಿ? ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ರಚನೆ ಇದು. ಗೀತೆಗೆ ಧ್ವನಿಯಾಗಿದ್ದಾರೆ ಶಶಿಕಲಾ ವೈ ಅವರು.

0: ಆಕಾಶವಾಣಿ ಬೆಂಗಳೂರು. ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ.
1: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 9:29:36 ಇನ್ನು ಮುಂದೆ 9:30 ಸರಿಯಾಗಿ ಕರೆಂಟ್ ಅಫೈರ್ಸ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೂ ಕರೆಂಟ್ ಅಫೈರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸಿದ್ರಿ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳುವಿರಿ. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 10 ಗಂಟೆ ಆಗಲಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ. ಸಮಯ ಆಗಿದೆ 10:29:36. ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಲಿಸಿದ್ರಿ. ಚಂದ್ರಶೇಖರ್ ಕಲ್ಯಾಣ ರಾಮನ್ ಅವರ ಹಾಡುಗಾರಿಕೆ ಇತ್ತು. ಸರಿಯವರವಮ್ ಭೈರವರಾಗ ಕಂಡ ಚಂಪೆ ಶ್ಯಾಮ ಶಾಸ್ತ್ರಿಗಳ ರಚನೆಯನ್ನು ಆಲಿಸಿದಿರಿ. ಸಮಯ ಸರಿಯಾಗಿ 10:31 ವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಗೀತ ಚಂದ್ರಿಕೆ.

ಗೀತಚಂದ್ರಿಕೆ ಮೆಲೋಡಿ ಟೈಮ್ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸಿಲ್ಸಿಲಾ ಚಿತ್ರದ ದೇಖ ಏಕ ಖ್ವಾಬ್ ಹೇ.

ಆಸಕ್ತಿ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಕೇಳಿ ಭಾಗ್ಯವಂತರು ಚಿತ್ರದ ಗೀತೆ ಮಾಸ್ಟರ್ ಲೋಹಿತ್ ಅವರ ಧ್ವನಿಯಲ್ಲಿ. ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ.

ಗೀತ ಚಂದಕ್ಕೆ ಕಾರ್ಯಕ್ರಮದಲ್ಲಿ ಕೇಳಿ ಕರ್ಣ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಧ್ವನಿಯಲ್ಲಿ. ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಎಂ ರಂಗರಾವ್ ಅವರ ಸಂಗೀತವಿದೆ.

ಗೀತೆಯೊಂದಿಗೆ ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್ ಮುಕ್ತಾಯವಾಗಲಿದೆ. ಇದುವರೆಗೂ ಗೀತಾ ಚಂದ್ರಿಕೆ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಮೆಲೋಡಿ ಟೈಮ್ ಆಲಿಸಿದಿರಿ.